ಆಕಾಶವಾಣಿ ಧಾರವಾಡ 392.16 ಮೀಟರ್ಗಳು ಅಥವಾ 765 kHz. ನಮ್ಮ ಡಿಜಿಟಲ್ ಪ್ರಸಾರ 756 kHz ತರಂಗಾಂತರಗಳಲ್ಲಿ ಲಭ್ಯ ಇರುತ್ತದೆ. ಇಂದು ಶುಕ್ರವಾರ. ರಾಷ್ಟೀಯ ಪಂಚಾಂಗ ಶಾಲೆಯ ವನಶಕೆ 1948. ಜ್ಯೇಷ್ಠ ಮಾಸದ 8ನೇ ದಿನ ಅಂದರೆ 2026 ಮೇ ತಿಂಗಳ 29ನೇ ತಾರೀಕು. ಈಗ ಸಮಯ 5:58:45. ನಿಲಯದ ಬೆಳಗಿನ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಶುಭೋದಯ. ರಂಜನಿ ಕೆರೂರ್ ಮಾಡುವ ನಮಸ್ಕಾರ.

0: ಇದುವರೆಗೆ ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ.
1: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರತಿ ಶನಿವಾರ ಬೆಳಿಗ್ಗೆ 7:15 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ. ತಪ್ಪದೇ ಕೇಳಿ, ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.
0: ಕೇಳಿ ಶಿರೀಶ್ ಜೋಶಿ ಅವರಿಂದ ಚಿಂತನ.
2: ನಗುವುದೇ ಸ್ವರ್ಗ, ಅಳುವುದೇ ನರಕ ಎಂಬುದು ಗಾದೆ ಮಾತು. ನಗು ಎಂಬುದು ಸ್ವರ್ಗ ಸದೃಶವಾದ ಅನುಭವವನ್ನು ತಂದುಕೊಟ್ಟರೆ, ಅಳುವು ನರಕ ದರ್ಶನ ಮಾಡುತ್ತದೆ. ಇದು ಜೀವನ ನಮಗೆ ಕಲಿಸುವ ಪಾಠ. ನಗುವುದರಿಂದ ಮನಸ್ಸು ಅರಳುತ್ತದೆ, ಉಲ್ಲಾಸಿತಗೊಳ್ಳುತ್ತದೆ. ಆಗ ನಮ್ಮ ಸುತ್ತಲಿನ ಜಗತ್ತು ನಮಗೆ ಸ್ವರ್ಗದಂತೆ ಕಾಣುತ್ತದೆ, ನಮ್ಮ ಬದುಕು ಹಸನಾಗುತ್ತದೆ. ಇದಕ್ಕೆ ವ್ಯತಿರಿಕ್ತವಾದ ಅನುಭವವನ್ನು ಅಳುವು ನೀಡುತ್ತದೆ, ಅದು ನಮ್ಮನ್ನು ಪಾತಾಳಕ್ಕೆ ತಳ್ಳುತ್ತದೆ. ಹಸನ್ಮುಖಿ ಸದಾಸುಖಿ ಎಂಬ ಮಾತನ್ನು ಇದೇ ಹಿನ್ನೆಲೆಯಲ್ಲಿ ಗಮನಿಸಬೇಕು. ನಗು ಎಂಬುದು ಮನುಷ್ಯನ ಜೀವನದ ಅತಿ ಮುಖ್ಯವಾದ ಕ್ರಿಯೆ. ನಗೆಗಳಲ್ಲಿ ಹಲವು ಪ್ರಕಾರಗಳುಂಟು. ಮುಗುಳ್ನಗೆ ಪ್ರೀತಿಯನ್ನು ಸೂಸಿದರೆ ವಿಕಟನಗೆ ನಮ್ಮನ್ನು ಅಪಮಾನಗೊಳಿಸುತ್ತದೆ. ಕೃತಕನಗೆ ಕಾಟಾಚಾರಕ್ಕೆ ಮೂಡಿಬಂದರೆ ಕೊಂಕುನಗೆ ವಿಡಂಬನಾತ್ಮಕವಾಗಿರುತ್ತದೆ. ಹುಸಿನಗೆ ನಮ್ಮೊಳಗಿನ ಜ್ವಾಲಾಮುಖಿಯನ್ನು ಬಚ್ಚಿಟ್ಟರೆ ಅಟ್ಟಹಾಸದ ನಗೆ ದುಷ್ಟತನದ ಪ್ರತಿರೂಪವಾಗುತ್ತದೆ. ಈ ನಗೆಗಳು ಮನುಷ್ಯನ ವ್ಯಕ್ತಿತ್ವ ದರ್ಶನವನ್ನು ಮಾಡಿಸುತ್ತವೆ. ನಗೆಯು ಹೇಗೆ ಹುಟ್ಟುತ್ತದೆ ಎಂಬುದನ್ನು ಸರ್ವಜ್ಞ ಕವಿ ಸೊಗಸಾಗಿ ವರ್ಣಿಸುತ್ತಾನೆ. ಕತ್ತೆ ಅರಚಿದೊಡೆ ತೊತ್ತು ಹಾಡಿದಡಲ್ಲಿ ಮತ್ತೆ ಕುಲರ ಸಿಕ್ಕನಿರುವಲ್ಲಿ ನಗೆಯ ಹುತ್ತು ಕಾಣ ಸರ್ವಜ್ಞ ಎಂಬ ವಚನದಲ್ಲಿ ವಿಡಂಬನೆಯ ನಗು, ಅಹಂಕಾರದ ನಗು ಮತ್ತು ರಸಿಕನಾಡಿದ ಮಾತಿನಿಂದ ಹುಟ್ಟುವ ಶುದ್ಧ ನಗು ಇವುಗಳ ಮೂಲವನ್ನು ಹೇಳಲಾಗಿದೆ. ಇವುಗಳಲ್ಲಿ ರಸಿಕನಾಡಿದ ಮಾತಿನಿಂದ ಹುಟ್ಟುವ ನಗೆಯೇ ಲೇಸು ಎಂಬುದು ಅವನ ಅಭಿಪ್ರಾಯವಾಗಿದೆ. ನವರಸಗಳಲ್ಲಿ ಒಂದಾಗಿರುವ ಹಾಸ್ಯರಸವು ನಗೆಯನ್ನು ಹುಟ್ಟಿಸುವಂಥದ್ದು. ಸಾಹಿತ್ಯ, ಸಂಗೀತ, ಚಿತ್ರ, ಶಿಲ್ಪ, ನಾಟ್ಯ ಮುಂತಾದ ಲಲಿತ ಕಲೆಗಳು ಹಾಸ್ಯರಸವನ್ನು ಬಳಸಿಕೊಳ್ಳುತ್ತವೆ. ನಗೆ ಎಂಬುದು ಪ್ರೀತಿಯ ದ್ಯೋತಕವೂ ಹೌದು. ಪ್ರೀತಿಪಾತ್ರರು ಮನೆಗೆ ಬಂದಾಗ ನಗು ಸಹಜವಾಗಿ ಮುಖದ ಮೇಲೆ ಮೂಡುತ್ತದೆ. ಅದು ನಮ್ಮ ಮನಸ್ಸಿನ ಪ್ರೀತಿಯನ್ನು ಅಭಿವ್ಯಕ್ತಿಗೊಳಿಸಿದರೆ ಎದುರಿಗಿರುವವರ ಮನದಲ್ಲಿ ಪ್ರೀತಿಯನ್ನು ಹುಟ್ಟಿಸುತ್ತದೆ. ಪ್ರೀತಿ ತುಂಬಿದ ನಗೆ ಜಗತ್ತನ್ನೇ ಗೆಲ್ಲಬಲ್ಲದು. ನಲ್ಲ ನಲ್ಲೆಯರ ಪ್ರೀತಿಗೆ ನಾಂದಿ ಹಾಡುವುದೇ ನಗು. ಕವಿ ಆನಂದಕಂದರು ನಿನ್ನ ನಗೆಯ ಸುಳಿ ಭಾವದ ವೈತಾಳಿ, ನನ್ನ ನಿನ್ನೊಲುಮೆಗೆ ಬೆಸುಗೆ ಎಂದು ನಗೆಯು ಪ್ರೀತಿಯನ್ನು ಬೆಸೆಯುವ ಬಗೆಯನ್ನು ಹಾಡಿದ್ದಾರೆ. ನಗು ಪ್ರೇಮಿಗಳನ್ನು ಜೀವನದುದ್ದಕ್ಕೂ ಒಟ್ಟಿಗೆ ಕರೆದೊಯ್ಯುವ ಶಕ್ತಿಯನ್ನು ಹೊಂದಿರುತ್ತದೆ. ನಲ್ಲ ನಲ್ಲೆಯರ ಕಿರುಣಗೆ ಕೋಲ್ ಮಿಂಚಿನಂತಿರುತ್ತದೆ ಎಂದು ಕವಿ ವರ್ಣಿಸುತ್ತಾರೆ. ಪ್ರೀತಿಯನ್ನು ಆಧ್ಯಾತ್ಮದ ಸ್ತರಕ್ಕೆ ಏರಿಸುವ ಶಕ್ತಿಯನ್ನು ನಗು ಹೊಂದಿದೆ. ಅಂತೆಯೇ ಪುರಂದರದಾಸರು ತಮ್ಮ ಆರಾಧ್ಯ ದೈವವನ್ನು ನಗೆಮೊಗದರಸನೆ ಎಂದು ಹಾಡಿ ಹೊಗಳುತ್ತಾರೆ. ಸಂತೋಷ ತುಂಬಿದ ನಗು ಜೀವನದ ಜಂಜಾಟಗಳಿಂದ ಕೆಲವು ಸಮಯವಾದರೂ ನಮ್ಮನ್ನು ಮುಕ್ತ ಮಾಡುವ ಶಕ್ತಿಯನ್ನು ಹೊಂದಿದೆ. ಅದರಲ್ಲೂ ನಮ್ಮ ಜೊತೆಗಿದ್ದವರು ನಕ್ಕರೆ ಆ ನಗುವಿನ ಸೊಗಸೇ ಬೇರೆಯಾಗಿರುತ್ತದೆ. ನಗು ಹಂಚಿಕೊಂಡಷ್ಟು ಹಿಗ್ಗುತ್ತದೆ, ದುಃಖ ಹಂಚಿಕೊಂಡಷ್ಟು ಕುಗ್ಗುತ್ತದೆ. ಹಾಗಾಗಿ ಜೀವನದಲ್ಲಿ ನಗು ನಗುತ್ತ ಬಾಳುವುದು ಲೇಸು ಎಂಬ ಮಾತನ್ನು ಹಲವಾರು ದಾರ್ಶನಿಕರು ಹೇಳುತ್ತಾರೆ. ಮನುಷ್ಯನ ಜೀವನದ ಕಷ್ಟ ಕಾರ್ಪಣ್ಯಗಳನ್ನು, ನೋವುಗಳನ್ನು, ದುಃಖವನ್ನು ಮರೆಸುವ ಶಕ್ತಿ ನಗುವಿಗಿದೆ. ನಗೆಯು ಹಿತಕಾರಿಯಾಗಿರಬೇಕೇ ವಿನಃ ಅದು

0: ಅರಣ್ಯರನ್ನು ನೋಯಿಸುವಂತಿರಬಾರದು. ಒಂದು ನಗೆಯ ಕಾರಣವಾಗಿ ಮಹಾಭಾರತವೇ ನಡೆದುದು ನಮಗೆಲ್ಲ ಗೊತ್ತು. ನಗು ಎಂಬುದು ಕೇವಲ ಮನುಷ್ಯರಿಗೆ ಮಾತ್ರ ಸೀಮಿತವಾದುದಲ್ಲ, ಅದು ನಿಸರ್ಗ ತುಂಬ ವ್ಯಾಪಿಸಿಕೊಂಡಿದೆ. ಸೂರ್ಯಚಂದ್ರರ ಉದಯದಿಂದ ಹೂಗಳು ಹಿಗ್ಗಿ ನಗುತ್ತವೆ. ಜುಳು ಜುಳು ಹರಿಯುವ ನದಿ, ಹಾಡುವ ಕೋಗಿಲೆ, ಅರಳುವ ಹೂವು, ಹಕ್ಕಿಗಳ ಚಿಲಿಪಿಲಿ, ಇವೆಲ್ಲ ನಗುವಿನ ಸಂಕೇತಗಳೇ ಆಗಿವೆ. ನಮ್ಮ ದಾರ್ಶನಿಕರ ನಗೆ ವಿಭಿನ್ನವಾದುದು. ಅವರು ಜಗತ್ತಿನ ಜನರ ಹುಚ್ಚಾಟವನ್ನು ನೋಡಿ ನಗುತ್ತಾರೆ. ನಗೆಯು ಬರುತ್ತಿದೆ ಜಗದ ಆಟವ ನೋಡಿ, ಸುಗುಣನಾಗಿ ಸುಮ್ಮನೆ ಸುಜ್ಞಾನದಿ ಅಗಣಿತ ಮಹಿಮೆಯ ತಿಳಿದ ಪುರುಷನಿಗೆ ಎಂದು ದಾರ್ಶನಿಕರ ನಗೆಯನ್ನು ಸಂತ ಶಿಶುವಿನಾಳ ಶರೀಫ್ ಸಾಹೇಬರು ವರ್ಣಿಸುತ್ತಾರೆ. ಜೀವನದುದ್ದಕ್ಕೂ ನಗುತ್ತಾ ಬದುಕುವುದು ಜೀವನದ ಧ್ಯೇಯವಾದರೂ ಆವ ಬಗೆಯಲ್ಲಿ ನಗುತ್ತಾ ಬಾಳಿದ್ದೇವೆ ಎಂಬುದು ಮುಖ್ಯವಾಗುತ್ತದೆ. ನಗು ನಗುತ್ತ ಬಂದೇವ, ತುಸುನಗುತ್ತ ಬಾಳೋಣ, ಬಡನೂರು ವರ್ಷಾವ ಹರುಷಾದಿ ಕಳೆಯೋಣ, ಯಾಕಾರ ಕೆರಳೋಣ ಎಂದು ಬೇಂದ್ರೆ ಅಜ್ಜ ಹಾಡಿದಂತೆ ಬದುಕಿದರೆ ಬದುಕಿನ ಸಾರ್ಥಕತೆಯನ್ನು ಪಡೆಯುತ್ತದೆ. ಅಂಥ ಸಾರ್ಥಕ ಬದುಕಿನ ಪಥದಲ್ಲಿ ಸಾಗಿಸುವ ನಗೆ ನಮ್ಮದಾಗಲಿ.
1: ಇದುವರೆಗೆ ಶಿರೀಶ್ ಜೋಶಿಯವರಿಂದ ಚಿಂತನ ಕೇಳಿದಿರಿ. ಆಕಾಶವಾಣಿ ಧಾರವಾಡ.

0: ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
1: ಸದ್ಭಕ್ತರೇ, ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಸುಕ್ಷೇತ್ರ ಅಧ್ಯಕ್ಷರಾದ ಶ್ರೀ ಗುರು ಪರದೇಶ ಕೇಂದ್ರ ಸ್ವಾಮೀಜಿಯವರು ಮಾತನಾಡುತ್ತಿರುವುದೇನೆಂದರೆ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸತಕ್ಕಂಥದ್ದಾಗ್ಲಿ, ಅವರ ಪೋಷಣೆ ಮಾಡತಕ್ಕಂಥದ್ದಾಗ್ಲಿ ಬಹಳ ಕಠಿಣವಾದ ಸನ್ನಿವೇಶವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಶ್ರೀ ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಅನಾಥಾಲಯ, ಕುಟೀರಗಳು, ಹಾಸ್ಟೆಲ್ಗಳನ್ನು, ಪೂರ್ವ ಪ್ರಾಥಮಿಕ ಶಾಲೆ, ಮಾಧ್ಯಮಿಕ ಶಾಲೆ, ಪ್ರೌಢಶಾಲೆ, ಕಾಲೇಜುಗಳು, ಕೈಗಾರಿಕಾ ತರಬೇತಿ ಕೇಂದ್ರ, ಪಾಲಿಟೆಕ್ನಿಕ್, ಸುಮಾರು 19 ಕೇಂದ್ರಗಳನ್ನ ತೆರೆದು ಮಕ್ಕಳಿಗೆ ಅನುಕೂಲ ಆಗತಕ್ಕಂತ ಒಂದು ವ್ಯವಸ್ಥೆಯನ್ನ ನಡೆಸಿಕೊಂಡು ಬಂದಿರತಕ್ಕಂಥದ್ದನ್ನ ಗಮನಕ್ಕೆ ತರಬಯಸುತ್ತೇವೆ. ಬಡ ಮಕ್ಕಳ ರೈತಾಪಿ ಜನದ ಕಷ್ಟವನ್ನು ಅರಿತು ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಹಾಸ್ಟೆಲ್, ಪುಸ್ತಕ, ಬಟ್ಟೆ ಎಲ್ಲವನ್ನು ಉಚಿತವಾಗಿ ಕೊಟ್ಟು ಅವ್ರಿಗೆ ಅನುಕೂಲವನ್ನು ಮಾಡಿಕೊಡ್ತಕ್ಕಂತ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದನ್ನ ನೀವೆಲ್ಲರೂ ಸದುಪಯೋಗ ಪಡಿಸಿಕೊಳ್ತಕ್ಕಂಥದ್ದಾಗಬೇಕು. ಸುಮಾರು 450 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಕ್ಷೇತ್ರ ಭಿಕ್ಷಾಟನೆಯಿಂದಲೇ ನಡೆಯತಕ್ಕಂಥದ್ದು. ಆಧುನಿಕ ಕಾಲ ಬಂದರೂ ಸಹ ಇವತ್ತು ಭಿಕ್ಷಾಟನೆಯನ್ನು ಮಾಡಿ ಈ ಕ್ಷೇತ್ರವು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯತಕ್ಕಂಥದ್ದಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯವಾಗಿರತಕ್ಕಂಥದ್ರ ಜೊತೆಗೆ ನಮ್ಮ ರೈತಾಪಿ ಜನದ ಕಷ್ಟ ಸುಖಗಳನ್ನು ಅರಿತು ಅವರಿಗೆ ತೊಂದರೆ ಆಗಿರತಕ್ಕಂಥದ್ದನ್ನ ನಾವು ನಿಗ್ರಹಿಸಬೇಕು, ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಸದುದ್ದೇಶದಿಂದ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಕ್ಷೇತ್ರಾಧ್ಯಕ್ಷರಾದ ಗುರು ಪರದೇಶ ಕೇಂದ್ರ ಸ್ವಾಮೀಜಿಗಳಾದ ನಾವು ಹಾಸ್ಟೆಲ್ ವ್ಯವಸ್ಥೆ, ಸ್ಕೂಲ್ಗಳ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದ ಅದನ್ನ ನೀವು ಸದುಪಯೋಗ ಪಡಿಸಿಕೊಂಡು ಮಕ್ಕಳನ್ನ ಈ ಉಚಿತ ವಿದ್ಯಾರ್ಥಿ ನಿಲಯಕ್ಕೆ ಸೇರಿಸಿ ಅವರನ್ನು ವಿದ್ಯಾವಂತರನ್ನಾಗಿ ಮಾಡತಕ್ಕಂತಹದ್ದು.
2: ಕೇಳುಗರೆ, ನೀವು ಆರ್ಥಿಕವಾಗಿ ಕಷ್ಟದಲ್ಲಿದ್ದೀರಾ? ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಯೋಚನೆ ಮಾಡುತ್ತಿರುವಿರಾ? ಇಲ್ಲಿದೆ ಪರಿಹಾರ. ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972622390 ಮತ್ತೊಂದು 9845454395.
1: ಇವತ್ತು ಈ ಕ್ಷೇತ್ರದಲ್ಲಿ ಸುಮಾರು 850 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ನಾನಾ ಕಡೆ ಉದ್ಯೋಗದಲ್ಲಿದ್ದು ಅವರೆಲ್ಲರೂ ಸಹ ಸುಸಂಸ್ಕೃತವಾಗಿ ಅವರ ಜೀವನವನ್ನು ನಡೆಸ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿದಾಗ ನಮ್ಮ ರೈತರ ಮಕ್ಕಳಿಗೂ ಅದು ಅನುಕೂಲ ಆಗಬೇಕು, ಅವರ ಜೀವನ ಹಸನ ಆಗ್ತದೆ ಅಂತಕ್ಕಂಥ ಸದುದ್ದೇಶದಿಂದ ಈ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿ ಉಚಿತ ಹಾಸ್ಟೆಲ್ ಅನ್ನ, ಉಚಿತ ಬಟ್ಟೆ, ಪುಸ್ತಕ ಎಲ್ಲವನ್ನ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದನ್ನ ನೀವು ಮನಗಾಣಬೇಕು. ಹಿರಿಯ ವಿದ್ಯಾರ್ಥಿಗಳು, ಕ್ಷೇತ್ರಾಭಿಮಾನಿಗಳ ಸಂಘ, ಅವರ ಸಹಕಾರವು ಸಹ ನಮ್ಮ ಬಡ ಮಕ್ಕಳಿಗೆ ಬಹಳಷ್ಟು ಇದೆ. ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗಬೇಕು, ವಿದ್ಯಾವಂತರಾಗಬೇಕು, ಅವರ ಮುಖಾಂತರ ನಾವು ಸುಖಿಗಳಾಗಿ ಬಾಳತಕ್ಕಂಥದ್ದಾಗಬೇಕು, ನಮ್ಮ ರೈತಾಪಿ ಜನ ಅನುಕೂಲ ಪಡ್ಕೊಳ್ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಕ್ಷೇತ್ರದಲ್ಲಿ ವಿದ್ಯಾರ್ಥಿ ನಿಲಯವನ್ನ, ಪ್ರೌಢಶಾಲೆಗಳನ್ನ ಎಲ್ಲಾ ವ್ಯವಸ್ಥೆ ಮಾಡಿರ್ತಕ್ಕಂಥ ಈ ಸದುಪಯೋಗವನ್ನ ತಾವು ಬಳಸಿ

0: ಕೊಳ್ಳಿ, ಆ ಮುಖಾಂತರ ಪರಮಾತ್ಮಕ್ಕೆ ಪಾತ್ರರಾಗಿ ಅಂತ ಆಶಿಸುತ್ತೇವೆ.
1: ಕೇಳುಗರೆ, ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು
2: 9845450395.
3: ಇದುವರೆಗೆ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುತ್ತಿರುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
4: ಆಕಾಶವಾಣಿ ಧಾರವಾಡ, ಸ್ವರಾಂಜಲಿ ಸಂಗೀತ ದಿಗ್ಗಜರ ಗಾಯನ ಜೀವನ ಕುರಿತ ಮಾಲಿಕೆಯಲ್ಲಿ ಕೇಳಿ ಮನ್ಸೂರ ಸ್ವರಯಾತ್ರೆ,
5: ಮನಸೂರೋ ಸ್ವರಯಾತ್ರೆ
4: ಸಂಗೀತ ಸರಣಿ. ದೇಶಿಕೋತ್ತಮ ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಸ್ಮೃತಿ ಚಿತ್ರ. ಪೂರಕ ಸಾಹಿತ್ಯ ರವೀಂದ್ರ ಕೌಠೇಕರ್, ಪ್ರಸ್ತುತಿ ಮಾಯಾ ರಾಮನ್. ಕೇಳಿ ಮನ್ಸೂರ ಸ್ವರಯಾತ್ರೆ,
5: ಮನಸೂರೋ ಸ್ವರಯಾತ್ರೆ.
6: ಅಭಿಮಾನಿ ಶ್ರೋತೃಗಳೇ ನಮಸ್ಕಾರ. ಪಂಡಿತ್ ಮಲ್ಲಿಕಾರ್ಜುನ ಮನ್ಸೂರರಿಗೆ ಕರ್ನಾಟಕ ವಿಶ್ವವಿದ್ಯಾಲಯ ಪ್ರೊಫೆಸರ್ ಎಮೆರಿಟಸ್ ಪದವಿಯನ್ನು ಪ್ರದಾನಿಸಿ ಗೌರವಿಸಿದ್ದು, ಖ್ಯಾತ ಸಾಹಿತಿ ಡಾ ಎಂಎಂ ಕಲ್ಬುರ್ಗಿ ಅವರು ಅಧ್ಯಯನ ಪಯಣಕ್ಕಂತ ಇಂಗ್ಲೆಂಡಿಗೆ ಹೋಗಿದ್ದು, ಆಕ್ಸ್ಫರ್ಡ್ನೊಳಗ್ ಸಹಿತ ಪಂಡಿತ್ ಮನ್ಸೂರರ ಸ್ವರಧಾರೆಗಳು ಸದ್ದು ಮಾಡ್ತಾ ಇದ್ದದ್ದು, ಪಂಡಿತ್ ಮನ್ಸೂರರಿಂದ ವಚನ ಸಾಹಿತ್ಯಕ್ಕೆ ಸಾಂಗೀತಿಕ ಆಯಾಮ ಒದಗಿಸಲಿಕ್ಕೆ ಮುಂದಾದ ಸಂಶೋಧಕ ಪ್ರೊಫೆಸರ್ ಶಿಶಿ ಬಸವನಾಳರು, ಮುರುಘಾಮಠದ ಶ್ರೀ ಮೃತ್ಯುಂಜಯ ಅಪ್ಪಗಳವರು ಹಾಗೂ ಖ್ಯಾತ ಕಾದಂಬರಿಕಾರ ಅನ ಕೃಷ್ಣರಾಯರ ಪೂರ್ವ ಪೀಠಿಕೆಯ ಕೆಲವು ವಿಷಯಗಳನ್ನು ಕಳೆದ ಸಂಚಿಕೆಯೊಳಗೆ ತಿಳ್ಕೊಂಡ್ವಿ. ಇದು ರಾಗ್ ನಟ್ ಬಿಹಾಗ್.

ಪಂಡಿತ್ ಮಲ್ಲಿಕಾರ್ಜುನ ಮನ್ಸೂರರು ಹಾಗೂ ಅನ ಕೃಷ್ಣರಾಯರು ಅತ್ಯಂತ ಗಹನ ಮಿತ್ರತ್ವ ಹೊಂದಿದ್ದವರು. ಅನಕ್ರು ಅವರು ಮಲ್ಲಿಕಾರ್ಜುನರನ್ನ ಆದರಾಭಿಮಾನದಿಂದ ಮಲ್ಲಪ್ಪ ಅಂತನ ಸಂಬೋಧಿಸುತ್ತಿದ್ರು. ಪಂಡಿತ್ ಮನ್ಸೂರರ ಮೆಹಫಿಲ್ಗಳು ಕರ್ನಾಟಕದ ದಕ್ಷಿಣ ಭಾಗದ ಯಾವುದೇ ಸ್ಥಳದೊಳಗಿದ್ರೂ ಅನಕ್ರು ಅಲ್ಲೇ

0: ಖುದ್ದಾಗಿ ಹಾಜರಾಗ್ತಿದ್ರು. ಮುಗುದ್ಮೇಲೆ ಅವ್ರ ಜೊತೆಗೆ ಸಾಂಗೀತಿಕ ಸಂಭಾಷಣೆ ನಡೀತಿತ್ತು. ಹಿಂಗನ ಒಂದ್ಸಲ ಕೊಪ್ಪದೊಳಗ ಬಸವ ಜಯಂತಿ ಉತ್ಸವ, ಅನ ಕ್ರೂ ಮತ್ತ ಪಂಡಿತ್ ಮನ್ಸೂರರು ಇಬ್ಬರಿಗೂ ಆಮಂತ್ರಣ ಇತ್ತು. ಸಂಜೆ ನಡೆದಂತಹ ವೇದಿಕೆಯೊಳಗ ಅನ ಕೃಷ್ಣರಾಯರ ಉಪನ್ಯಾಸ ಮುಗ್ಗಿತು. ಆಮೇಲೆ ಪಂಡಿತ್ ಮನ್ಸೂರರ ಗಾಯನ. ಅದೊಂದು ಥಿಯೇಟರ್ನೊಳಗ ಆಯೋಜಿತಗೊಂಡಿತ್ತು. ಅಲ್ಲೇ ಪಂಡಿತ್ ಮನ್ಸೂರರು ನಂದ್ ಮತ್ತ ಗೌಡ ಮಲ್ಹಾರ ರಾಗಗಳನ್ನ ಪ್ರಸ್ತುತಪಡಿಸಿದ್ರೇನೋ ಖರೆ, ಆದ್ರ ಅಲ್ಲಿ ನೆರೆದಿದ್ದ ಶ್ರೋತೃಗಳಿಂದ ಅವರ ಗಾಯನಕ್ಕ ಅಷ್ಟೊಂದು ಪ್ರತಿಕ್ರಿಯೆ ಬರಲಿಲ್ಲ. ಇದನ್ನ ಸೂಕ್ಷ್ಮವಾಗಿ ಗಮನಿಸಿದ್ದ ಅನಕ್ರೂ ಅವರು ಚಹಾ ವಿರಾಮದ ಹೊತ್ನ್ಯಾಗ ಇದ್ಯಾಕ್ ಹಿಂಗ ಅಂತ ಪಂಡಿತ್ ಮನ್ಸೂರರನ್ನ ಕೇಳಿದಾಗ,
1: ಅಲ್ರಿ, ನನ್ನ ಹಾಡುಗಾರಿಕೆ, ನನ್ನ ಕಚೇರಿ ನನಗಂತೂ ತೃಪ್ತಿ ತಂದಿಲ್ಲ. ಇನ್ನ ಇಲ್ಲಿ ಕೂತವರಿಗೆ ನನ್ನ ಸಂಗೀತ ತಿಳಿಯಲಿಲ್ಲ ಅಂದ್ರ ನಾ ಏನ್ ಮಾಡ್ಲಿ
0: ಅಂತ ಕೇಳಿದ್ರು. ಅವಾಗ ಅನಕ್ರೂ ಅವರು,
2: ಮಲ್ಲಪ್ಪ, ಒಂದು ಸರಳವಾದ ರಾಗ ಹಾಡ್ರಿ, ಜನರಿಗೂ ಅರ್ಥ ಆಗ್ತದ. ಈಗ ಮಾಲ್ಕೌನ್ಸ್ ಹಾಡ್ರಲ್ಲ
0: ಅಂತ ಹೇಳಿದ್ರು. ಮನ್ಸೂರರು ಹಂಗನ ಮಾಡಿದ್ರು. ಮಾಲ್ಕೌನ್ಸ್ ಪ್ರಸ್ತುತಿ ಆದ್ಮೇಲೆ ಅದು ಗಂಧರ್ವ ಗಾನ ಆಗಿತ್ತು. ಮನ್ಸೂರರೇ ಬಹಳಷ್ಟು ಕಡೆ ಹಾಡಿದ ಮಾಲ್ಕೌನ್ಸ್ ರಾಗಗಳೊಳಗ ಇದು ಅಚ್ಚಳಿಯದಂಗ ಉಳಿದಿತ್ತು. ಇದರ ಜೊತೆಗೆ ಪಂಡಿತ್ ಮನ್ಸೂರರು ಮತ್ತೊಮ್ಮೆ ತಾವು ಗಾಯಕೋಂಕಾ ಗಾಯಕ್ ಅನ್ನೋದನ್ನ ಸಾಬೀತುಪಡಿಸಿದ್ರು. ಇನ್ನ ಈ ಕಡೆ ಅನಕ್ರೂ ಅವರಿಗೆ ಪಂಡಿತ್ ಮನ್ಸೂರರಿಂದ ವಚನ ಗಾಯನ ಹಾಡಿಸಬೇಕು ಅನ್ನೋ ಹಂಬಲ ಉತ್ಕರ್ಷದ ಮಟ್ಟಕ್ಕೇರಿತ್ತು.

0: ಇದ್ರು. ಅವರು ಧಾರವಾಡಕ್ಕೆ ಬಂದ್ರು ಅಂತಂದ್ರ ತಪ್ಪದ ಪಂಡಿತ್ ಮನ್ಸೂರರನ್ನ ಭೇಟಿ ಮಾಡ್ತಿದ್ರು, ಮತ್ತ ಮನಸ್ಫೂರ್ತಿ ಮಾತಾಡಿನ ಹೋಗುದು, ಇದು ಅವ್ರು ಹಾಕಿಕೊಂಡಿದ್ದ ರೂಢಿ. ಹಿಂಗ ಒಂದು ಸಂಜಿ ಅನಕ್ರು ಮತ್ತ ಮನ್ಸೂರರು ಧಾರವಾಡದ ಅತ್ತಿಕೊಳ್ಳಕ್ಕ ವಿಹಾರಕ್ಕ ಅಂತ ಹೋಗಿದ್ರು. ಸುಂದರವಾದ ನಿಸರ್ಗ ತಂಗಾಳಿಯ ತಂಪಿನೊಳಗ ಅನಕ್ರು ಅವರು ವಚನ ಗಾಯನದ ಬಗ್ಗೆ ಮಾತೆತ್ತಿದ್ರು.
1: ಮಲ್ಲಪ್ಪ, ತಮ್ಮಿಂದ ವಚನಗಳು ಹೊರಹೊಮ್ಮೋದು ಈಗಿನ ಅವಶ್ಯಕತೆ ಅದ. ಕರ್ನಾಟಕ ಸಂಗೀತದಲ್ಲಿ ಹಾಡೋಂಗ ಹಿಂದೂಸ್ತಾನಿ ಸಂಗೀತದಲ್ಲೂ ಹಾಡ್ರಲ್ಲ, ಇದಕ್ ನೀವ್ ಯಾಕೆ ಮುನ್ನುಡಿ ಬರೀಬಾರ್ದು? ಚೀಸ್ ಹಾಡೋ ಹಂಗನ ವಚನಾನೂ ಹಂಗ ಹಾಡಿ ರಸಿಕರಿಗೂ ಕೇಳೋ ಹಂಗ್ ಮಾಡ್ರಿ
0: ಅಂತ ಕೇಳಿದ್ರು. ಅದಕ್ಕ ಮನ್ಸೂರರು,
2: ಅವನೇನು ಶಾಸ್ತ್ರೀಯ ಸಂಗೀತ ದಾಟೆಗೆ ಹಾಡ್ತಾರ್ರಿ, ಅವೇನ್ ಚೀಸ್ ಅಲ್ಲ ಪಾಸ್ ಅಲ್ಲ, ಅವಕ ರಾಗ ಇಲ್ಲ ತಾಳಿಲ್ಲ
0: ಅಂತ ಅನಾಸಕ್ತಿಯನ್ನ ತೋರಿದ್ರು. ಅನಕರು ಅವ್ರೇನ್ ಸುಲಭವಾಗಿ ಬಿಟ್ಟು ಕೊಡೋರ, ಅವರು ಗಾಯಕರ ಆಗಿದ್ದಿಲ್ಲ ಖರೆ, ಆದ್ರ ಒಂದೆರಡು ವಚನಗಳನ್ನ ಕರ್ನಾಟಕ ಶೈಲಿಯೊಳಗ ತಾವ ಹಾಡಿ ಇವನ್ನ ಹಿಂದೂಸ್ತಾನಿ ಶೈಲಿಯೊಳಗ ಹಾಡಬಹುದು ಅಂತ ತೋರಿಸಿದಾಗ ತಕ್ಷಣ ಮನ್ಸೂರರು,
2: ಅದು ಹಂಗಲ್ರಿ, ಅದನ್ನ ಹಿಂಗ ಹಾಡಬೇಕು
0: ಅಂತ ಅದೇನಾದದ ಓಘದೊಳಗ ವಚನವನ್ನ ಪೂರ್ತಿಯಾಗಿ ಹಾಡಿದ್ರು. ಇದ ಹೊತ್ತಿನಾಗ ಮನ್ಸೂರರೊಳಗ ವಚನಗಳನ್ನ ಹಾಡೋ ಬೀಜದ ಮೊಳಕೆಯೊಡೆದಿತ್ತು. ಮುಂದ ವಚನ ಗಾಯನದ ಗುಂಗಿ ಹುಳ ಪಂಡಿತ್ ಮಲ್ಲಿಕಾರ್ಜುನ ಮನ್ಸೂರ್ ಅವರ ತಲೆಯನ್ನ ಕೊರಿಲಿಕ್ ಶುರು ಮಾಡಿತು. ಪಂಡಿತ್ ಮನ್ಸೂರರು ವಚನಗಳ ಆಳ ಅಗಲಕ್ಕ ಇಳಿದಂಗ ವಚನ ಸಾಹಿತ್ಯದ ಆಧ್ಯಾತ್ಮಿಕ ಸಂಪತ್ತು ಅವರನ್ನ ವಿಸ್ಮಯಗೊಳಿಸಿಬಿಡ್ತು.

ಈಗ ಪಂಡಿತ್ ಮಲ್ಲಿಕಾರ್ಜುನ ಮನ್ಸೂರರು ವಚನ ಸಂಪತ್ತನ್ನ ಶೋಧಿಸತೊಡಗಿದ್ರು. ಬಸವೇಶ್ವರ, ಅಲ್ಲಮ್ಮ ಪ್ರಭು, ಅಕ್ಕ ಮಹಾದೇವಿ ಹಿಂಗ ಶಿವಶರಣ ಶರಣೆಯರ ವಚನಗಳು ಅವರನ್ನ ಆಳವಾಗಿ ಪ್ರಭಾವಿಸಿದ್ವು. ಅವರು ಹಾಡ್ಕೋತ ಹಾಡ್ಕೋತ ಏರಿದಂತಹ ಆಧ್ಯಾತ್ಮಿಕ ಶಿಖರ, ತಮಗಾದ ಅನುಭವವನ್ನ ಅವರು ವ್ಯಕ್ತಪಡಿಸಿದ ರೀತಿ

0: ಮಾಡುವಂತಹ ಪಂಡಿತ್ ಮನ್ಸೂರರನ್ನ ಬೆರಗುಗೊಳಿಸಿದ್ವು. ಮುಂದ ಅವರು ಅರ್ಥಕ್ಕ ಚ್ಯುತಿ ಬಾರದಂಗ ಬಹಳಷ್ಟು ಸಲ ಮೈ ಮರೆತು ಹಾಡಿದ್ರು. ಎಲ್ಲಾರ ಬಾಯಿಯೊಳಗೂ ಸಹಜವಾಗಿ ವಚನಗಳು ಸಂಚರಿಸೋ ಹಂಗ ಮಾಡಿದ್ರು ಅಂತನ ವಚನ ಸಂಗೀತದ ಶಿಲ್ಪಿ ನಮ್ಮ ಮನ್ಸೂರರು. ಮನ್ಸೂರರ ಬಗೆಗಿನ ಇನ್ನಷ್ಟು ವಿಷಯಗಳು ಮುಂದಿನ ಸಂಚಿಕೆಯೊಳಗ. ನಮಸ್ಕಾರ.
1: ಮನ್ಸೂರ ಸ್ವರಯಾತ್ರೆ ಸಂಗೀತ ಸರಣಿ ಕೇಳುತ್ತಿದ್ದೀರಿ. ಪೂರಕ ಸಾಹಿತ್ಯ ರವೀಂದ್ರ ಕೌಠೇಕರ್, ಪರಿಕಲ್ಪನೆ ನಿರೂಪಣೆ ಮತ್ತು ಪ್ರಸ್ತುತಿ ಮಾಯಾ ರಾಮನ್, ಸಹಕಾರ ಕೆ ಶಿವರಾಜ್ ಮತ್ತು ನವೀನ್ ಮಹಾಲೆ,
0: ಧ್ವನಿಗಳು ಸದಾಶಿವ್ ಎಕ್ಕುಂಡಿ ಮಠ್ ಹಾಗೂ ವಿವೇಕಾದಿತ್ಯ ಕನಿಯಾಲ,
1: ನಿರ್ವಹಣೆ ಮಂಜುಳಾ ಪುರಾಣಿ. ಸ್ವರಾಂಜಲಿ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮನ್ಸೂರ ಸ್ವರಯಾತ್ರೆ.
0: ಮನಸೂರೋ ಸ್ವರಯಾತ್ರೆ, ಆಕಾಶವಾಣಿ ಧಾರವಾಡ. KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಸಂಚಿಕೆಯಲ್ಲಿ ವೈರ್ಲೆಸ್ ಪವರ್ ಬ್ಯಾಂಕ್ ಈ ಬಗ್ಗೆ ಮಾತನಾಡುತ್ತಾರೆ ಸಹಾಯಕ ಪ್ರಾಧ್ಯಾಪಕರಾದ ಪ್ಲಾಸಿನ್ ಎಫ್ ಡಯಾಸ್.
2: ಈಗಿನ ತಂತ್ರಜ್ಞಾನ ಯುಗದಲ್ಲಿ ನಮ್ಮ ಜೀವನ ಸ್ಮಾರ್ಟ್ಫೋನ್, ಟ್ಯಾಬ್ಲೆಟ್, ಸ್ಮಾರ್ಟ್ ವಾಚ್ ಮುಂತಾದ ಸಾಧನಗಳ ಮೇಲೆ ಹೆಚ್ಚು ಅವಲಂಬಿತವಾಗಿದೆ. ಇವುಗಳ ಬ್ಯಾಟರಿ ಖಾಲಿಯಾದಾಗ ನೆರವಾಗುವ ಸಾಧನವೇ ಪವರ್ ಬ್ಯಾಂಕ್. ಈಗ ಅದರಲ್ಲೂ ಹೊಸ ತಂತ್ರಜ್ಞಾನವಾಗಿ ವೈರ್ಲೆಸ್ ಪವರ್ ಬ್ಯಾಂಕ್ ಹೆಚ್ಚು ಜನಪ್ರಿಯವಾಗುತ್ತಿದೆ. ವೈರ್ಲೆಸ್ ಪವರ್ ಬ್ಯಾಂಕ್ ಎಂದರೆ ಯಾವುದೇ ಕೇಬಲ್ ಸಂಪರ್ಕವಿಲ್ಲದೆ ಮೊಬೈಲ್ ಅಥವಾ ಇತರೆ ಸಾಧನಗಳನ್ನು ಚಾರ್ಜ್ ಮಾಡುವ ಸಾಧನ. ಇದನ್ನು ಸಾಮಾನ್ಯವಾಗಿ ಕ್ಯೂಐ ತಂತ್ರಜ್ಞಾನವನ್ನು ಬಳಸುತ್ತದೆ. ಮೊಬೈಲ್ ಅನ್ನು ಪವರ್ ಬ್ಯಾಂಕ್ ಮೇಲಿಡುತ್ತದಂತೆ ವಿದ್ಯುತ್ ಚುಂಬಕೀಯ ಅಲೆಗಳ ಮೂಲಕ ಚಾರ್ಜಿಂಗ್ ಪ್ರಾರಂಭವಾಗುತ್ತದೆ. ವೈರ್ಲೆಸ್ ಚಾರ್ಜಿಂಗ್ನಲ್ಲಿ ಪವರ್ ಬ್ಯಾಂಕ್ನೊಳಗಿನ ಕಾಯಿಲ್ ವಿದ್ಯುತ್ ಚುಂಬಕೀಯ ಕ್ಷೇತ್ರವನ್ನು ನಿರ್ಮಿಸುತ್ತದೆ. ಮೊಬೈಲ್ ಒಳಗಿನ ರಿಸೀವರ್ ಕಾಯಿಲ್ ಅದನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸಿ ಬ್ಯಾಟರಿಯನ್ನು ಚಾರ್ಜ್ ಮಾಡುತ್ತದೆ. ಇದನ್ನು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಡಕ್ಷನ್ ಎಂದು ಕರೆಯುತ್ತಾರೆ. ಈ ತಂತ್ರಜ್ಞಾನ ಮುಖ್ಯವಾಗಿ ಕ್ಯೂಐ ವೈರ್ಲೆಸ್ ಚಾರ್ಜಿಂಗ್ ಸ್ಟ್ಯಾಂಡರ್ಡ್ ಆಧಾರಿತವಾಗಿದೆ. ಕ್ಯೂಐ ಎಂಬುದು ವಿಶ್ವದಾದ್ಯಂತ ಬಳಸಲಾಗುವ ವೈರ್ಲೆಸ್ ಚಾರ್ಜಿಂಗ್ ನಿಯಮಾವಳಿ. ವೈರ್ಲೆಸ್ ಪವರ್ ಬ್ಯಾಂಕ್ನಲ್ಲಿ ಸಾಮಾನ್ಯವಾಗಿ ಲಿಥಿಯಂ ಅಯಾನ್ ಅಥವಾ ಲಿಥಿಯಂ ಪಾಲಿಮರ್ ಬ್ಯಾಟರಿಗಳನ್ನು ಬಳಸಲಾಗುತ್ತದೆ. ವೈರ್ಲೆಸ್ ಪವರ್ ಬ್ಯಾಂಕ್ನಲ್ಲಿ ಕೇಬಲ್ ಅವಶ್ಯಕತೆ ಇಲ್ಲ, ಪ್ರಯಾಣದಲ್ಲಿ ಸುಲಭವಾಗಿ ಬಳಸಬಹುದು. ಮೊಬೈಲ್ ಕನೆಕ್ಟರ್ ಹಾನಿಯಾಗುವ ಸಾಧ್ಯತೆ ಕಡಿಮೆ, ಒಂದೇ ಸಾಧನದಿಂದ ಹಲವು ಸಾಧನಗಳನ್ನು ಚಾರ್ಜ್ ಮಾಡಬಹುದು. ಹೊಸ ಮಾದರಿಗಳಲ್ಲಿ ಮ್ಯಾಗ್ನೆಟಿಕ್ ಅಟ್ಯಾಚ್ ವ್ಯವಸ್ಥೆಯೂ ಇದೆ. ವೈರ್ಲೆಸ್ ಚಾರ್ಜಿಂಗ್ ಸಾಮಾನ್ಯವಾಗಿ 5 ವ್ಯಾಟ್, 10 ವ್ಯಾಟ್, 15 ವ್ಯಾಟ್ ವೇಗಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ. ವೈರ್ಡ್ ಚಾರ್ಜಿಂಗ್ಗೆ ಹೋಲಿಸಿದರೆ ವೈರ್ಲೆಸ್ ಪವರ್ ಬ್ಯಾಂಕ್ ಸ್ವಲ್ಪ ನಿಧಾನವಾಗಿ ಕಾರ್ಯನಿರ್ವಹಿಸುತ್ತವೆ. ಇವುಗಳಲ್ಲಿ ಹೆಚ್ಚಿನ ಉಷ್ಣತೆ ಉಂಟಾಗುವ ಸಾಧ್ಯತೆ ಇದೆ. ಮೊಬೈಲ್ ಸರಿಯಾಗಿ ಅಳವಡಿಸದಿದ್ದರೆ ಚಾರ್ಜಿಂಗ್ ಕಡಿಮೆಯಾಗಬಹುದು. ದಪ್ಪ ಮೊಬೈಲ್ ಕೇಸ್ ಇದ್ದರೆ ಪರಿಣಾಮ ಸಹ ಕಡಿಮೆ ಆಗಬಹುದು. ಸುರಕ್ಷತೆಗಾಗಿ ಉತ್ತಮ ಗುಣಮಟ್ಟದ ಮತ್ತು ಪ್ರಮಾಣೀಕೃತ ಪವರ್ ಬ್ಯಾಂಕ್ಗಳನ್ನು ಮಾತ್ರ ಬಳಸಬೇಕು. ಅತಿಯಾಗಿ ಬಿಸಿಯಾಗುವ ಸಾಧನಗಳನ್ನು ತಕ್ಷಣ ಬಳಸುವುದನ್ನು ನಿಲ್ಲಿಸಬೇಕು. ಪವರ್ ಬ್ಯಾಂಕ್ ಅನ್ನು ಬಿಸಿಲಿನಲ್ಲಿ ಅಥವಾ ಕಾರಿನೊಳಗೆ ಬಿಡಬಾರದು. ಅತಿ ಚಾರ್ಜ್ ರಕ್ಷಣೆ, ತಾಪಮಾನ ನಿಯಂತ್ರಣ, ಶಾರ್ಟ್ ಸರ್ಕ್ಯೂಟ್ ರಕ್ಷಣೆ ಇರುವ ಮಾದರಿಗಳನ್ನು ಆರಿಸಬೇಕು. ವಿಮಾನ ಪ್ರಯಾಣದಲ್ಲಿ ಪವರ್ ಬ್ಯಾಂಕ್ಗಳನ್ನು ಸಾಮಾನ್ಯವಾಗಿ ಹ್ಯಾಂಡ್ ಬ್ಯಾಗ್ನಲ್ಲಿ ಕೊಂಡೊಯ್ಯಬೇಕು. ಹೆಚ್ಚಿನ ಸಾಮರ್ಥ್ಯದ ಪವರ್ ಬ್ಯಾಂಕ್ಗಳಿಗೆ ಕೆಲವು ನಿಯಮಗಳಿರುತ್ತವೆ. ಇನ್ನು ಪರಿಸರದ ಮೇಲೆ ಉಂಟಾಗುವ ಪರಿಣಾಮಗಳನ್ನು ತಿಳಿದುಕೊಳ್ಳೋಣ. ಕೇಬಲ್ ಬಳಕೆ ಮಾಡುವುದರಿಂದ ಇ-ವೇಸ್ಟ್ ಪ್ರಮಾಣವನ್ನು ಕೆಲವು ಮಟ್ಟಿಗೆ ಕಡಿಮೆ ಮಾಡಬಹುದು. ಆದರೆ ಪವರ್ ಬ್ಯಾಂಕ್ಗಳಲ್ಲಿ ಲಿಥಿಯಂ ಬ್ಯಾಟರಿ ಇರುವುದರಿಂದ ಅವುಗಳನ್ನು ಸರಿಯಾದ ರೀತಿಯಲ್ಲಿ ಮರುಬಳಕೆ ಮಾಡುವುದು ಅಗತ್ಯ. ವೈರ್ಲೆಸ್ ಚಾರ್ಜಿಂಗ್ನಲ್ಲಿ ಕಡಿಮೆ ಮಟ್ಟದ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಕ್ಷೇತ್ರ ಬಳಸಲಾಗುತ್ತದೆ. ಇದು ಅಂತಾರಾಷ್ಟ್ರೀಯ ಸುರಕ್ಷತಾ ನಿಯಮಾವಳಿಗಳ ಭಾಗವಾಗಿದೆ. ಆದ್ದರಿಂದ ಸಾಮಾನ್ಯ ಬಳಕೆಯಲ್ಲಿ ಯಾವುದೇ ಪ್ರಮುಖ ಆರೋಗ್ಯ ಅಪಾಯ ಕಂಡುಬಂದಿಲ್ಲ ಎಂದು ತಜ್ಞರು ಹೇಳುತ್ತಾರೆ. ತಂತ್ರಜ್ಞಾನ ಮಾನವನ ಬದುಕನ್ನು ಸುಲಭಗೊಳಿಸುವ ಸಾಧನ. ಅದನ್ನು ಜಾಣ್ಮೆಯಿಂದ ಬಳಸಿದಾಗ ಮಾತ್ರ ಅದರ ನಿಜವಾದ ಪ್ರಯೋಜನ ದೊರೆಯುತ್ತದೆ. ತಂತ್ರಜ್ಞಾನ ನಮ್ಮ ಕೈಯಲ್ಲಿರುವ ಶಕ್ತಿ. ಅದನ್ನು ಜಾಣ್ಮೆಯಿಂದ ಬಳಸಿದಾಗ ಮಾತ್ರ ಅದು ನಮ್ಮ ಜೀವನವನ್ನು ಸುಂದರಗೊಳಿಸುತ್ತದೆ.
0: ವೈರ್ಲೆಸ್ ಪವರ್ ಬ್ಯಾಂಕ್ ಈ ಬಗ್ಗೆ ಮಾತನಾಡಿದವರು ಸಹಾಯಕ ಪ್ರಾಧ್ಯಾಪಕರಾದ ಪ್ಲಾಸಿನ್ ಎಫ್ ಡಯಾಸ್. ಇವತ್ತಿನ ಸಂಚಿಕೆಯ ಪ್ರಶ್ನೆ: ವೈರ್ಲೆಸ್ ಪವರ್ ಬ್ಯಾಂಕ್

0: ಎಷ್ಟು ವ್ಯಾಟ್ಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ? ಈ ಸಂಚಿಕೆಯಲ್ಲಿ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಬರೆದು ಕಳಿಸಲು ಬೇಕಾದ ದೂರವಾಣಿ ಸಂಖ್ಯೆ 9611361637 9611361637.
1: KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಪ್ರಸ್ತುತಿ ಮಾಯಾ ರಾಮನ್, ಸಂಕಲನ ನವೀನ್ ಮಹಾಲೆ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ಮತ್ತೆ ನಾಳೆ ಇದೇ ವೇಳೆಗೆ KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ.

0: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ 6:55 ಸಂಸ್ಕೃತದಲ್ಲಿ ವಾರ್ತೆ ದಿಲ್ಲಿ ಕೇಂದ್ರದಿಂದ.
1: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕ ದಿವ್ಯಾನಂದ ಝಾ. ಅಥ ವಾರ್ತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಗತದಿನೆ ಜನಜಾತೀಯ ಪ್ರತಿನಿಧಿಭಿಃ ಸಹ ಮಿಲಿತವಾನ್. ಹ್ಯಃ ನವದೆಹಲ್ಯಾಂ ಆಯೋಜಿತಸ್ಯ ಜನಜಾತೀಯ ಸುರಕ್ಷಾ ಕಲ್ಯಾಣ ಮಂಚಸ್ಯ ವಿಷಯೆ ಸಾಮಾಜಿಕ ಸಂಚಾರ ಮಾಧ್ಯಮೇನ ಶ್ರೀ ಮೋದಿ ಉಕ್ತವಾನ್ ಯತ್ ಆದಿವಾಸಿ ಸಮುದಾಯಂ ಪ್ರತಿ ತಸ್ಯ ಸಮರ್ಪಣಂ ಯಥಾರ್ಥತಯಾ ಪ್ರಶಂಸನೀಯಂ. ಕೇಂದ್ರೀಯಃ ಗೃಹ ಸಹಕಾರಿತಾ ಮಂತ್ರಿ ಅಮಿತ್ ಶಾಹ ಪುನರೇಕದಾ ಅವಿಧ ಪ್ರವಾಸಿನಾಂ ಅಭಿಜ್ಞಾನಾರ್ಥಂ ನಿರ್ವಾಸನಾರ್ಥಂ ಸೀಮಾ ಸುರಕ್ಷಾಂ ಚ ಸುದೃಢೀಕರ್ತುಂ ಸರ್ವಕಾರಸ್ಯ ಪ್ರತಿಬದ್ಧತಾಂ ದೃಢತಯಾ ಪ್ರತಿಪಾದಿತವಾನ್. ಗತವಾಸರೆ ಗುಜರಾತೆ ಗಾಂಧಿನಗರೆ 43,00,000,000,000,000 ರೂಪಾಯಿಗಳ ವಿಕಾಸ ಪರಿಯೋಜನಾನಾಂ ಉದ್ಘಾಟನಸ್ಯ ಶಿಲಾನ್ಯಾಸಸ್ಯ ಚ ಅನಂತರಂ ಜನಸಭಾಂ ಸಂಬೋಧಯನ್ ಶ್ರೀ ಶಾಹ ಪಶ್ಚಿಮ ಬಂಗಾಳ ಸರ್ವಕಾರಸ್ಯ ಅಪಿ ಪ್ರಶಂಸಾಂ ಅಕರೋತ್. ಯತಃ ಶಾಸನೇನ ಏಕ ಸಪ್ತಾಹಾಭ್ಯಂತರೆ ಸೀಮಾ ಸುರಕ್ಷಾಬಲಾಯ 600 ಹೆಕ್ಟರ್ ಪರಿಮಿತಾ ಭೂಮಿಃ ಪ್ರದತ್ತಾ. ವೀರ ಸಾವರಕರ ಮಹೋದಯಸ್ಯ ಜನ್ಮವಾರ್ಷಿಕ್ಯಾ ಅವಸರೆ ಗೃಹಮಂತ್ರಿ ತಸ್ಯ ಯೋಗದಾನಾಯ ತ್ಯಾಗಾಯ ಚ ತಸ್ಮೈ ಶ್ರದ್ಧಾಂಜಲಿಂ ಪ್ರದತ್ತವಾನ್. ಗುಜರಾತ ರಾಜ್ಯಸ್ಯ ತ್ರಿದಿವಸೀಯ ಯಾತ್ರಾಯಾಂ ಶ್ರೀ ಶಾಹ ಅನೇಕೇಷಾಂ ಸಾರ್ವಜನಿಕ ಸೌಕರ್ಯಾಣಾಂ ಉದ್ಘಾಟನಂ ಅಕರೋತ್. ಅತ್ರಾಂತರೆ ಸಹ ಅಹಮದಾಬಾದ್ ನಗರೆ ಆಗಾಮಿನಿ ಒಲಿಂಪಿಕ್ ಕ್ರೀಡಾನಾಂ ಕಾಮನ್ವೆಲ್ತ್ ಕ್ರೀಡಾನಾಂ ವಿಶ್ವರಕ್ಷಕ ಕ್ರೀಡಾನಾಂ ಅಗ್ನಿಕ್ರೀಡಾನಾಂ ಚ ಸಜ್ಜತಾಯಾಃ ಸಮೀಕ್ಷಾಂ ಅಕರೋತ್. ರಾಷ್ಟ್ರಪತಿ ಪದಾಸೀನಾ ದ್ರೌಪದಿ ಮುರ್ಮುಃ ಆರಕ್ಷಕ ಬಲಾಯ ಬೋಧಿತವತಿ ಯತ್ ಆರಕ್ಷಕಾಃ ಅಧಿಕಂ ನಾಗರಿಕಾಭಿಮುಖಾಃ ಭವೇಯುಃ ಅಪಿ ಚ ಸಮಾಜಸ್ಯ ದುರ್ಬಲವರ್ಗಾಣಾಂ ವಿಶೇಷತಃ ಮಹಿಳಾನಾಂ ನಿರ್ಧನಾನಾಂ ಬಾಲಕಾನಾಂ ಚ ವಿಷಯೆ ಸಂವೇದನಶೀಲತಾಂ ಧಾರಯೇಯುಃ. ರಾಷ್ಟ್ರಪತಿ ಗತವಾಸರೆ ಗಂಗ್ಟೋಕ್ ನಗರೆ ಆಯೋಜಿತೆ ಅಲಂಕರಣ ಸಂಚಲನೆ ಸಿಕ್ಕಿಮಾರಕ್ಷಕ ದಲಾಯ ಪ್ರತಿಷ್ಠಿತಂ ರಾಷ್ಟ್ರಪತಿ ಧ್ವಜ ಸಮ್ಮಾನಂ ಪ್ರದಾಯ ಏವಂ ಉಕ್ತವತಿ. ತಯಾ ರಾಜ್ಯೆ ವಿಧಿವ್ಯವಸ್ಥಾಯಾಃ ಪಾಲನೆ ಸಹೈವ ಆಪತ್ ಪ್ರಬಂಧನೆ ಸಿಕ್ಕಿಮಾರಕ್ಷಕ ದಲಸ್ಯ ಭೂಮಿಕಾಯಾಃ ಭೂರಿಶಃ ಪ್ರಶಂಸಾ ಕೃತ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅದ್ಯ ಆರಭ್ಯ ಅಸ್ಯ ಮಾಸಸ್ಯ ಏಕತ್ರಿಂಶತ್ ದಿನಾಂಕ ಪರ್ಯಂತಂ ಕರ್ನಾಟಕ ಗೋವಾ ಕೇರಳ ರಾಜ್ಯಾನಾಂ ತ್ರಿದಿವಸೀಯ ಯಾತ್ರಾಯಾಂ ಭವಿಷ್ಯತಿ. ಅದ್ಯ ಸಹ ಕರ್ನಾಟಕೆ ಬೆಂಗಳೂರು ನಗರೆ ಆರ್ಟ್ ಆಫ್ ಲಿವಿಂಗ್ ಫೌಂಡೇಶನ್ ಇತ್ಯೇತಸ್ಯ ಸಂಸ್ಥಾನಸ್ಯ 45 ವರ್ಷಪೂರ್ತ್ಯವಸರೆ ಆಯೋಜಿತೆ ವೈಶ್ವಿಕ ಸಮಾರೋಹೆ ಸಹಭಾಗಂ ಕರಿಷ್ಯತಿ. ತದನಂತರಂ ಸಹ ಕರ್ನಾಟಕಸ್ಯ ದಾವಣಗೆರೆ ಸ್ಥಿತಸ್ಯ ವಿಶ್ವವಿದ್ಯಾಲಯ ಬಿಡಿಟಿ ಅಭಿಯಾಂತ್ರಿಕಿ ಮಹಾವಿದ್ಯಾಲಯಸ್ಯ ಪ್ಲಾಟಿನಂ ಜುಬ್ಲಿ ಇತಿ ಮಹಾರಜತ ಜಯಂತ್ಯುತ್ಸವೇ ಅಪಿ ಸಹಭಾಗಂ ಕರಿಷ್ಯತಿ. ಕರ್ನಾಟಕಸ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇತ್ಯಸೌ ಗತವಾಸರೆ ಲೋಕಭವನೆ ರಾಜ್ಯಪಾಲಸ್ಯ ಸಚಿವಾಯ ಔಪಚಾರಿಕರೂಪೇಣ ಸ್ವಕೀಯಂ ತ್ಯಾಗಪತ್ರಂ ಸಮರ್ಪಿತವಾನ್.

0: वार्ताहरान् सम्बोधयन् सः प्रमाणितवान् यत् त्यागपत्रं सचिवाय औपचारिकरूपेण प्रदत्तमिति। अत्रावसरे सः राज्यपालं नूतन मुख्यमन्त्रिणः पदभारग्रहणाय आमन्त्रयितुं साग्रहं निवेदितवान् यतोहि विधानसभायां षट्त्रिंशदधिकैकशताधिक विधायकानां समर्थनेन कांग्रेसदलस्य पूर्ण बहुमतं वर्तते। तेन सूचितं यत् कांग्रेस उच्चाधिकारिभिः तस्मै राज्यसभायाः सदस्यता प्रस्ताविता आसीत्, परञ्च सः राष्ट्रिय राजनीतौ स्वकीयाम् अरुचिं प्रकटयन् उक्तवान् यत् सम्प्रत्यसौ राज्यस्य जनानां कृते एव निरन्तरं कार्यं करिष्यति। भारतीयार्थविभागेन अनुमितं यत् देशस्य उत्तर पश्चिमीय दिग्विभागस्य कतिपय क्षेत्रेष् अतितापघटनायाम् अपचितिः भविष्यति। अन्ते क्रीडावार्तासु आईपीएल क्रिकेट स्पर्धा मालिकायाम् अद्य उपान्त्यचक्रीये द्वन्द्वे गुजरात टाइटन्स दलं राजस्थान रॉयल्स दलेन समं स्पर्धिष्यते। स्पर्धा सायं सार्ध सप्तवादने आरप्स्यते। इति वार्ताः।
1: आकाशवाणी धारवाड।
2: ಬಿಡಿ ತಟ್ಟಿ ಕಿವುಡ ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ.
3: 3 ತಿಂಗಳ ಮಗುವಿನಿಂದ 3 ವರ್ಷದ ಮಗುವಿನವರೆಗೂ ತಾಯಿ ಸಮೇತ ಮಾತಿನ ತರಬೇತಿ.
2: 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಸಂವಹನ ಕೌಶಲ್ಯದಲ್ಲಿ ಸಂಪೂರ್ಣ ಶಿಕ್ಷಣ.
3: ಎಸ್ಎಸ್ಎಲ್ಸಿ ಪಾಸ್ ಅಥವಾ ಫೇಲ್ ಆದವರಿಗೆ ವೃತ್ತಿ ತರಬೇತಿಗೆ ಬೇಕಾದ ಫೌಂಡೇಶನ್ ಕೋರ್ಸ್ ನಡೆಸಲಾಗುವುದು.
2: ತರಗತಿಗಳು ಆನ್ಲೈನ್ನಲ್ಲೂ ನಡೆಯುತ್ತವೆ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ
3: ಬಿಡಿ ತಟ್ಟಿ ಕಿವುಡ ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ, ಗದಗ್ ಜಿಲ್ಲೆ.
2: ಮೊಬೈಲ್ 9444
4: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ ಚಂದುಕಾಕಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
5: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ June 14ರವರೆಗೆ ಮಾತ್ರ. ಭೇಟಿ ನೀಡಿ ಚಂದುಕಾಕಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796999827.
6: ಶ್ರೋತೃ ಬಾಂಧವರೇ, ನಯನ ದೀಪ ಕಾರ್ಯಕ್ರಮ ರವಿವಾರ ಮುಂಜಾನೆ 7:15
7: ಇದೇ ದಿನ ರಾತ್ರಿ 9:15
6: ಕೇಳಲಿದ್ದೀರಿ. ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಪ್ರಾಯೋಜಿತ ನಯನ ದೀಪ.
1: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ 7:02 ವಾಣಿಜ್ಯ ಪ್ರಕಟಣೆಗಳು ಬೆಂಗಳೂರು ಕೇಂದ್ರದಿಂದ. ನಂತರ 7:05 ಪ್ರದೇಶ ಸಮಾಚಾರ ಕೇಳುವಿರಿ ನಮ್ಮ ನಿಲಯದಿಂದ.

0: ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ.
2: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ, ವಿಕೃ ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ. 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು ಕನ್ನಡಿಗರಿಗೆ ಅಭಿಮಾನದ ಸಂಗತಿ. ಸಿರಿಗನ್ನಡಂ ಗೆಲಿಗೆ, ಸಿರಿಗನ್ನಡಂ ಬಾಳಿಗೆ.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳ್ಳುವಿರಿ? ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
1: ಕಡಲ ತೀರ ಭಾರ್ಗವ, ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ದಾವಣಗೆರೆ ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜಿಗೆ ವಜ್ರ ಮಹೋತ್ಸವ ಸಂಭ್ರಮ, ಇಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಭಾಗಿ. ವಿಶ್ವ ಋತುಚಕ್ರ ನೈರ್ಮಲ್ಯ ದಿನ, ಮೌಢ್ಯ ನಿರ್ಮೂಲನೆ, ಪರಿಸರ ಸ್ನೇಹಿ ಮುಟ್ಟಿನ ಉತ್ಪನ್ನಗಳ ಬಳಕೆ ಕುರಿತು ಜಾಗೃತಿ. ಚಾಮರಾಜನಗರ ಜಿಲ್ಲೆಯಲ್ಲಿ ವನ್ಯಜೀವಿಗಳ ಚಲನವಲನದ ಮೇಲೆ ನಿಗಾಕ್ಕೆ ಕೃತಕ ಬುದ್ಧಿಮತ್ತೆ ಕ್ಯಾಮೆರಾ ಕಣ್ಗಾವಲು. ಮಂಡ್ಯದ ಪಿಇಟಿ ಕ್ರೀಡಾಂಗಣದಲ್ಲಿ ಜೂನ್ 14ರಿಂದ ರಾಜ್ಯ ರ್ಯಾಂಕಿಂಗ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ. ಈಗ ವಾರ್ತೆಗಳ ವಿವರ. ಬೆಳಗಾವಿಯ ವಿಶ್ವೇಶ್ವರಾಯ ತಾಂತ್ರಿಕ ವಿಶ್ವವಿದ್ಯಾಲಯದ ಅಂಗಸಂಸ್ಥೆಯಾದ ದಾವಣಗೆರೆಯ ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜಿನ 75 ವರ್ಷಗಳ ಶೈಕ್ಷಣಿಕ ಸೇವೆಯ ಸ್ಮರಣಾರ್ಥ ಇಂದು ಮಧ್ಯಾಹ್ನ 12:30ಕ್ಕೆ ಆಯೋಜಿತ ವಜ್ರ ಮಹೋತ್ಸವ ಸಮಾರಂಭದಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಪಾಲ್ಗೊಳ್ಳಲಿದ್ದಾರೆ. ಉಪಕುಲಪತಿ ಎಸ್ ವಿದ್ಯಾಶಂಕರ್ ಮಾಹಿತಿ ನೀಡಿ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ಅಧ್ಯಕ್ಷ ಪ್ರೊಫೆಸರ್ ಟಿಜಿ ಸೀತಾರಾಮ್ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದು, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧಿಪತಿ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಸಾನ್ನಿಧ್ಯ ವಹಿಸಲಿದ್ದಾರೆ ಎಂದರು. 1500 ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 3 ಕಿರು ಎಫ್ಎಂ ಆಕಾಶವಾಣಿ ಕೇಂದ್ರಗಳ ಸ್ಥಾಪನೆಗೆ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯಕ್ಕೆ ಮನವಿ ಸಲ್ಲಿಸಿದ್ದಾಗಿ ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ದತ್ತಪೀಠ ಗಿರಿಧಾಮದಲ್ಲಿ 10 ಕೆವಿ ಸಾಮರ್ಥ್ಯದ ಎಫ್ಎಂ ಕೇಂದ್ರ, ಮೂಡಿಗೆರೆ ಹಾಗೂ ಶೃಂಗೇರಿ ಭಾಗದಲ್ಲಿ 2 ಕಿರು ಎಫ್ಎಂ ಕೇಂದ್ರಗಳ ಸ್ಥಾಪನೆಗೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಅವರಿಗೆ ಮನವಿ ಸಲ್ಲಿಸಿದ್ದಾಗಿ ಮಾಹಿತಿ ನೀಡಿದ್ದಾರೆ. ಮೇ 28 ವಿಶ್ವ ಋತುಚಕ್ರ ನೈರ್ಮಲ್ಯ ದಿನದ ಹಿನ್ನೆಲೆ ಋತುಚಕ್ರದ ಅವಧಿಯಲ್ಲಿ ಶುಚಿತ್ವ ವಿಧಾನಗಳ ಅನುಸರಣೆ, ಗ್ರಾಮೀಣ ಮಹಿಳೆಯರು ತಮ್ಮ ಆರೋಗ್ಯವನ್ನು ಸುರಕ್ಷಿತವಾಗಿ ಕಾಪಾಡಿಕೊಳ್ಳಲು ಮಾರ್ಗದರ್ಶನ, ಮುಟ್ಟಿನ ಕುರಿತು ಸಮಾಜದಲ್ಲಿರುವ ಮೌಢ್ಯಗಳ ನಿರ್ಮೂಲನೆ, ಪರಿಸರ ಸ್ನೇಹಿ ಮುಟ್ಟಿನ ಉತ್ಪನ್ನಗಳ ಬಳಕೆ ಕುರಿತು ಮಹಿಳಾ ಜಾಗೃತಿ ಅಭಿಯಾನಗಳು ಜರುಗಿದವು. ಸ್ತ್ರೀ ಆರೋಗ್ಯ ಹಾಗೂ ಪ್ರಸೂತಿಯ ಹಿರಿಯ ತಜ್ಞೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಡಾ ಲೀಲಾದೇವಿ ನವಲ್ಗುಂದ್ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಋತುಚಕ್ರ ಅಂದರೆ ಸಾಮಾನ್ಯ ಭಾಷೆಯಲ್ಲಿ ಮುಟ್ಟು ಅಥವಾ ಪೀರಿಯಡ್ಸ್ ಅನ್ನುತ್ತಾರೆ. ಇದನ್ನು ಪ್ರತಿ ವರ್ಷ ಮೇ 28ನೇ ತಾರೀಖಿಗೆ ಆಚರಿಸುತ್ತಾರೆ. ಏಕೆಂದರೆ ಪ್ರತಿ ಋತುಚಕ್ರ ಸಾಮಾನ್ಯವಾಗಿ 28 ದಿನಗಳಿಗೊಮ್ಮೆ ಬರುತ್ತದೆ ಮತ್ತು ಋತುಸ್ರಾವ ಅಂದರೆ ಬ್ಲೀಡಿಂಗ್ ಸುಮಾರು 5 ದಿನಗಳವರೆಗೆ ಇರುತ್ತದೆ. ಈ ದಿನಾಚರಣೆಯನ್ನು ಮೊಟ್ಟ ಮೊದಲ ಬಾರಿಗೆ ಜರ್ಮನ್ ಎನ್ಜಿಒ ವಾಶ್ ಯುನೈಟೆಡ್ 2013ರಲ್ಲಿ ಋತುಚಕ್ರದ ಬಗ್ಗೆ ಇದ್ದ ಮೂಢನಂಬಿಕೆಗಳು ಮತ್ತು ನಿಷೇಧಗಳು, ಅಂದರೆ ಆ ಸಮಯದಲ್ಲಿ ಏನನ್ನು ಮುಟ್ಟಬಾರದು, ಯಾವ ಕೆಲಸವನ್ನೂ ಮಾಡಬಾರದು, ಇಂಥ ವಿಚಾರಗಳನ್ನು ದೂರ ಮಾಡಲು, ಋತುಚಕ್ರ ನೈರ್ಮಲ್ಯದ ಪ್ರಾಮುಖ್ಯತೆಯನ್ನು ತಿಳಿಸಲು, ಸ್ವಚ್ಛತಾ ವಿಧಾನಗಳನ್ನು ಅನುಸರಿಸುವ ಬಗೆಗೆ ತಿಳಿಸಲು ಈ ದಿನಾಚರಣೆಯನ್ನು ಪ್ರಾರಂಭ ಮಾಡಿತು.

0: 2014ರಲ್ಲಿ ಪ್ರಥಮ ಬಾರಿಗೆ ವಿಶ್ವ ಋತುಚಕ್ರ ನೈರ್ಮಲ್ಯ ದಿನಾಚರಣೆಗೆ ಒತ್ತು ನೀಡಲಾಯಿತು. ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಮಹಿಳೆಯರು ಋತುಚಕ್ರದ ಅವಧಿಯಲ್ಲಿ ಸುರಕ್ಷಿತ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳಲು ಹರಸಾಹಸ ಪಡುತ್ತಿದ್ದಾರೆ. ಈ ಬಗ್ಗೆ ಜನಜಾಗೃತಿ ಮೂಡಿಸುವ ಅವಶ್ಯಕತೆ ಇದೆ. ಋತುಚಕ್ರ ನೈರ್ಮಲ್ಯವನ್ನು ಕಾಪಾಡದಿದ್ದರೆ ಗರ್ಭಾಶಯ, ಗರ್ಭನಾಳ, ಅಂಡಾಶಯಗಳ ಸೋಂಕುಗಳಾಗಿ ಸಂತಾನಹೀನತೆಯ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಪರಿಸರ ಸ್ನೇಹಿ ಮುತ್ತಿನ ಉತ್ಪನ್ನಗಳನ್ನು ಬಳಸೋಣ.
1: ಉತ್ತರ ಕನ್ನಡ

0: ಸಮಸ್ಯೆಗಳ ಸೋಂಕುಗಳಾಗಿ, ಸಂತಾನಹೀನತೆಯ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಪರಿಸರ ಸ್ನೇಹಿ ಮುಟ್ಟಿನ ಉತ್ಪನ್ನಗಳನ್ನು ಬಳಸೋಣ.
1: ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕು ಚಂದಗುಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಳಸೂರು ಗ್ರಾಮದ ರಾಮಚಂದ್ರ ಗೋಪಾಲ ಭಟ್ ಹೆಜ್ಜೇನು ರಕ್ಷಣೆಯಲ್ಲಿ ಕಳೆದ 5 ದಶಕಗಳಿಂದ ತೊಡಗಿಸಿಕೊಂಡಿದ್ದಾರೆ. ಹೊಸದಿಲ್ಲಿಯ ಭಾರತೀಯ ಜೇನು ಮಂಡಳಿ ಹಾಗೂ ಕೈಗಾರಿಕಾ ಇಲಾಖೆಯಿಂದ ವೈಜ್ಞಾನಿಕ ಹೆಜ್ಜೇನು ಕೊಯ್ಲು ತರಬೇತಿ ಪಡೆದಿದ್ದು 5,000ಕ್ಕೂ ಹೆಚ್ಚು ಜನರಿಗೆ ಜೇನು ಸಾಕಣೆ, ಹೆಜ್ಜೇನು ಪುನರ್ವಸತಿ ಹಾಗೂ ಜೇನು ಕೃಷಿ ತರಬೇತಿ ನೀಡಿದ್ದಾರೆ. ಜೇನು ಕೃಷಿಕ ಆರ್ಜಿ ಭಟ್ ಬೆಳಸೂರು ಹೆಜ್ಜೇನುಗಳ ರಕ್ಷಣೆಗೆ ಆಕಾಶವಾಣಿ ಮೂಲಕ ಜನರಲ್ಲಿ ಮನವಿ ಮಾಡಿದ್ದಾರೆ.
2: ನಾವು ಹೆಜ್ಜೇನು ಸಂತತಿಯನ್ನ ಕಳೆದ 55 ವರ್ಷದಿಂದ ಸಂರಕ್ಷಿಸ್ತಾ ಇದ್ದೇವೆ. ಈ ಹೆಜ್ಜೇನುವನ್ನ ಸಂರಕ್ಷಣೆ ಯಾಕೆ ಮಾಡಬೇಕು ಅಂತಂದ್ರೆ, ಜೇನು ಹುಳುಗಳ ಪರಾಗಸ್ಪರ್ಶದಿಂದ ನಮ್ಮ ಭಾರತ ದೇಶದಲ್ಲಿ 4,000 ರು ಕೋಟಿ ನಷ್ಟ ಅಂತ ಹೇಳಿ ಒಂದು ಅಂದಾಜಿಸಿದ್ದಾರೆ. ಹಾಗಾಗಿ ಯಾರೂ ಕೂಡ ಜೇನನ್ನ ಅಲಕ್ಷಿ ಮಾಡದೆ, ಬೆಂಕಿ ಹಾಕಿ ಸುಡದೆ, ಔಷಧಿ ಹಾಕಿ ಕೊಲ್ಲದೆ ಹೆಜ್ಜೇನನ್ನ ಎಲ್ಲರೂ ಸಂರಕ್ಷಣೆ ಮಾಡಬೇಕು. ಹೆಜ್ಜೇನು ದೊಡ್ಡ ದೊಡ್ಡ ಬಿಲ್ಡಿಂಗು, ಅಣೆಕಟ್ಟು, ಪವರ್ ಹೌಸ್, ಮೊಬೈಲ್ ಟವರ್, ದೊಡ್ಡ ದೊಡ್ಡ ಮರಗಳು, ಕಲ್ಲು ಬಂಡೆ, ಯಾರೂ ಮನೆಗೂ ಬಂದು ಗೂಡನ್ನು ಕಟ್ಟಬಹುದು. ಅದಕ್ಕೆ ಯಾವುದೇ ತೊಂದರೆ ಕೊಡಬೇಡಿ. ಹೆಜ್ಜೇನನ್ನು ಸಂರಕ್ಷಣೆ ಮಾಡಿ ಮುಂದಿನ ಪೀಳಿಗೆಯವರಿಗೆ ನಾವು ಕಲಿಸಿಕೊಡೋಣ.
1: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಚಾಮರಾಜನಗರ ಜಿಲ್ಲೆ ಬಿಳಿಗಿರಿ ರಂಗನಾಥ ಸ್ವಾಮಿ ಹುಲಿ ಸಂರಕ್ಷಿತ ಅಭಯಾರಣ್ಯದಲ್ಲಿ ವನ್ಯಜೀವಿಗಳ ಚಲನವಲನದ ಮೇಲೆ ನಿಗಾವಹಿಸಲು ಕೃತಕ ಬುದ್ಧಿಮತ್ತೆ ಆಧಾರಿತ ಅತ್ಯಾಧುನಿಕ ಕ್ಯಾಮರಾ ಅರಣ್ಯ ಇಲಾಖೆ ಅಳವಡಿಸಿದೆ. ಸುವರ್ಣಾವತಿ ಜಲಾಶಯದ ಗಣೇಶನ ಗುಡಿ ಹತ್ತಿರ ಆನೆಗಳು ಬಂದಾಗ ತಕ್ಷಣ ಕ್ಯಾಮರಾ ಸೆರೆ ಹಿಡಿದು ಸಂಬಂಧಪಟ್ಟ ಅರಣ್ಯಾಧಿಕಾರಿಗಳ ಮೊಬೈಲ್ಗೆ ಸಂದೇಶ ರವಾನಿಸುತ್ತದೆ. ಜೊತೆಗೆ ಸೈರನ್ ಮೊಳಗಿ ಆನೆಗಳು ಮತ್ತೆ ಕಾಡಿಗೆ ಹಿಂತಿರುಗುತ್ತವೆ. ದೇಶದಲ್ಲಿ ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವ ಹೆಗ್ಗಳಿಕೆ ಕರ್ನಾಟಕಕ್ಕೆ ಸಲ್ಲುತ್ತದೆ. ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವ ಜಿಲ್ಲೆ ಚಾಮರಾಜನಗರ. ಅಳಿವಿನಂಚಿನಲ್ಲಿರುವ ಜೀವವೈವಿಧ್ಯದ ದಾಖಲಾತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕೈಗೊಳ್ಳಬೇಕು. ಪಶ್ಚಿಮ ಘಟ್ಟಗಳ ಔಷಧೀಯ ಸಸ್ಯಗಳ ಸಮೀಕ್ಷೆ ಹಾಗೂ ಸಂರಕ್ಷಣೆಗೆ ಆದ್ಯತೆ ನೀಡಬೇಕು ಎಂದು ಜೀವ ವೈವಿಧ್ಯ ಮಂಡಳಿ ರಾಜ್ಯಾಧ್ಯಕ್ಷ ವಡ್ನಾಳ್ ಜಗದೀಶ್ ಹೇಳಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದಲ್ಲಿ ಪಶ್ಚಿಮಘಟ್ಟದ ಜೀವ ವೈವಿಧ್ಯ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಪಂಚನದಿಗಳ ಉತ್ತರ ಕನ್ನಡ ಜಿಲ್ಲೆ ನಾಡಿನ ಅಭಿವೃದ್ಧಿ ಯೋಜನೆಗಳಿಗಾಗಿ ಅನೇಕ ತ್ಯಾಗ ಮಾಡಿದೆ ಎಂದರು.
6: ಕೆಡಿಬಿ ಮೀಟಿಂಗಲ್ಲಿ ಒಂದು 5-10 ನಿಮಿಷ ಜೀವ ವೈವಿಧ್ಯ ನಿರ್ವಹಣೆಗೋಸ್ಕರ ಅಥವಾ ಜೀವ ಸಮಿತಿಗೋಸ್ಕರ 5 ನಿಮಿಷ ನೀವು ಅದನ್ನು ಮೀಸಲಿಟ್ಟು ನಮ್ಮ ಜೀವ ವಿಚಾರವಾಗಿ ಚರ್ಚೆ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ತೀನಿ. ಈಗಾಗಲೇ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಥವಾ ಸಚಿವರಿಗೂ ನಾನು ಮನವಿ ಕೊಟ್ಟಿದ್ದೇನೆ. ಅದು ಮಾಡಲೇಬೇಕು, ಕಂಪಲ್ಸರಿ ಆಗಲೇಬೇಕು ಅಂತ ಒಂದು ವಿಚಾರ ನಾನು ಈಗಾಗಲೇ ಮೂವ್ ಮಾಡಿದ್ದೇನೆ. ಯಾಕೆಂದ್ರೆ ಒಂದು ಚರ್ಚೆ ಆಗದಲ್ಲಿ ಇದ್ರೆ ಯಾವುದೇ ವಿಷಯ ಹಂಗೇ ಅಷ್ಟೇ ಓಡಾಡಬಹುದು. ಈ ಪರಿಸರ, ಈ ವಾತಾವರಣ, ಇವತ್ತಿನ ಒಂದು ಸ್ಥಿತಿ ವಿಚಾರ ಮಾಡಲ್ಲ. ಅದು ತುಂಬಾ ಚೆನ್ನಾಗಿ ಒಳ್ಳೆ ಲೈಫ್ ಅಲ್ಲಿ ಎಂಜಾಯ್ ಮಾಡ್ಕೊಂಡು ಲೈಫ್ ಇದು ಬರ್ತದೆ. ಅದ್ರ ಮುಂದಿನ ಮಕ್ಕಳು ಬರ್ತಾರೆ, ಮೊಮ್ಮಕ್ಕಳು ಬರ್ತಾರೆ, ಅವ್ರಿಗೂ ನಾವು ಜೀವನ ಕೊಡ್ಬೇಕಲ್ಲ, ಅವ್ರಿಗೂ ಇದನ್ನ ಬಿಟ್ಕೊಡ್ಬೇಕಲ್ಲ, ನಾವು ಹಿಂಗೇ ಉಳಿಸ್ಕೊಡ್ಬೇಕು, ಅವ್ರಿಗೆ ಇನ್ನು ಹೆಚ್ಚಿಸ್ಕೊಡ್ಬೇಕು.
1: ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ರಾಜ್ಯಮಟ್ಟದ ಯೋನಿಕ್ಸ್ ಸನ್ರೈಸ್ ರ್ಯಾಂಕಿಂಗ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯನ್ನು ಜೂನ್ 14-20ರವರೆಗೆ ಮಂಡ್ಯದ ಪಿಇಟಿ ಕ್ರೀಡಾಂಗಣದಲ್ಲಿ ಆಯೋಜಿಸಿದೆ ಎಂದು ಅಸೋಸಿಯೇಷನ್ ಅಧ್ಯಕ್ಷ ಕುಮಾರ್ ಬಂಗಾರಪ್ಪ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಅವರು, 19 ವರ್ಷದೊಳಗಿನವರು ಹಾಗೂ ಹಿರಿಯರ ವಿಭಾಗಗಳಲ್ಲಿ ಸ್ಪರ್ಧೆ ನಡೆಯಲಿದ್ದು 700ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ನಾಡಿದ್ದು 31ರಂದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು mygov.in ಜಾಲತಾಣ ಅಥವಾ 1800 11 78

0: ಸೊನ್ನೆ ಸೊನ್ನೆಗೆ ಕರೆ ಮಾಡಿ ಹಂಚಿಕೊಳ್ಳಲು ಇಂದು ಕೊನೆ ದಿನ. ಈಗ ಸಂಕ್ಷಿಪ್ತ ಸುದ್ದಿಗಳು. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೊಸದಿಲ್ಲಿ ತಲುಪಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಭಟ್ಕಳಕ್ಕೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಇಂದು ಭೇಟಿ ನೀಡಿ ಕಪ್ಪೆ ಚಿಪ್ಪು ಹೆಕ್ಕುತ್ತಾ ಜಲಸಮಾಧಿಯಾದ 11 ಜನರ ಕುಟುಂಬಗಳಿಗೆ ಸಾಂತ್ವನ ಹೇಳಲಿದ್ದಾರೆ. ವಿಶ್ವಸಂಸ್ಥೆಯ ಕಾರ್ಯಾಚರಣೆಗಳಲ್ಲಿ ಸೇವಾನಿರತ ಶಾಂತಿಪಾಲಕರ ಧೈರ್ಯ ಮತ್ತು ತ್ಯಾಗವನ್ನು ಗೌರವಿಸುವ ಅಂತಾರಾಷ್ಟ್ರೀಯ ದಿನಾಚರಣೆ ಇಂದು. ಅಂತಾರಾಷ್ಟ್ರೀಯ ಮೌಂಟ್ ಎವರೆಸ್ಟ್ ದಿನವಿಂದು 1953 ಮೇ 29 ನ್ಯೂಜಿಲೆಂಡ್ ಪರ್ವತಾರೋಹಿ ಸರ್ ಎಡ್ಮಂಡ್ ಹಿಲರಿ ಮತ್ತು ನೇಪಾಳದ ಶರ್ಪ ತೆನ್ಜಿಂಗ್ ನೋರ್ಗೆ ಮೌಂಟ್ ಎವರೆಸ್ಟ್ ಯಶಸ್ವಿ ಚಾರಣವನ್ನು ಇಂದು ಸ್ಮರಿಸಲಾಗುತ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದಾವಣಗೆರೆ ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜಿಗೆ ವಜ್ರ ಮಹೋತ್ಸವ ಸಂಭ್ರಮ, ಇಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಭಾಗಿ. ವಿಶ್ವ ಋತುಚಕ್ರ ನೈರ್ಮಲ್ಯ ದಿನ, ಮೌಢ್ಯ ನಿರ್ಮೂಲನೆ, ಪರಿಸರ ಸ್ನೇಹಿ ಮುಟ್ಟಿನ ಉತ್ಪನ್ನಗಳ ಬಳಕೆ ಕುರಿತು ಜಾಗೃತಿ. ಚಾಮರಾಜನಗರ ಜಿಲ್ಲೆಯಲ್ಲಿ ವನ್ಯಜೀವಿಗಳ ಚಲನವಲನದ ಮೇಲೆ ನಿಗಾಕ್ಕೆ ಕೃತಕ ಬುದ್ಧಿಮತ್ತೆ ಕ್ಯಾಮೆರಾ ಕಣ್ಗಾವಲು. ಮಂಡ್ಯದ ಪಿಇಟಿ ಕ್ರೀಡಾಂಗಣದಲ್ಲಿ ಜೂನ್ 14 ರಾಜ್ಯ ರ್ಯಾಂಕಿಂಗ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಧಾರವಾಡ. ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆಯ ಪ್ರಾಯೋಜಿತ ಜೀವನ ಬೆಳಕು ಸರಣಿ ಕಾರ್ಯಕ್ರಮ.

0: ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ.
1: ನಿಮಗೆ ಕಣ್ಣಿನ ತೊಂದರೆ ಇದೆಯೇ? ಇಂದೇ ಭೇಟಿ ನೀಡಿ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್, ಧಾರವಾಡ, ಹುಬ್ಬಳ್ಳಿ, ಬೆಳಗಾವಿ, ದಾವಣಗೆರೆ.
0: 600 ಹೆಚ್ಚು ಅನುಭವಿ ವೈದ್ಯರು, 200 ಹೆಚ್ಚು ಶಾಖೆಗಳು, ಕ್ಲಿನಿಕಲ್ ಆವಿಷ್ಕಾರಗಳಿಗೆ ಸಾಟಿ ಇಲ್ಲದ ಗ್ರಾಹಕ ಅನುಭವಕ್ಕೆ ಹೆಸರುವಾಸಿಯಾಗಿದೆ ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ.
1: ಕಣ್ಣಿನ ಪೊರೆ, ಗ್ಲೋಕೋಮಾ, ರೆಟಿನಾ, ಕಾರ್ನಿಯಾ, ಮೆಳ್ಳಗಣ್ಣು, ಡಯಾಬಿಟಿಕ್ ರೆಟಿನೋಪತಿ, ಹೈಪರ್ ಟೆನ್ಷನ್ ರೆಟಿನೋಪತಿ, ಇವೆಲ್ಲವುಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನದ ಚಿಕಿತ್ಸೆ ಲಭ್ಯ.
0: ಹಿರಿಯ ನಾಗರಿಕರಿಗೆ ಉಚಿತ ಕಣ್ಣಿನ ತಪಾಸಣೆ, ಇತರರಿಗೆ 50% ರಿಯಾಯಿತಿ.
1: ಸಂಪರ್ಕಿಸಿ ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ, ಧಾರವಾಡ, ಹುಬ್ಬಳ್ಳಿ, ಬೆಳಗಾವಿ ಹಾಗೂ ದಾವಣಗೆರೆ.
0: ಮೊಬೈಲ್ 9594924196.
1: 9594924196.
2: ನೋಡುವ ಕಾಣುವ ಕಂಗಳು ನಲಿಯಲಿ.
3: ಕಾರ್ಯಕ್ರಮದ ಕೊನೆಯಲ್ಲಿ ರಸಪ್ರಶ್ನೆ ಕೇಳಲಾಗುವುದು. ಕಾರ್ಯಕ್ರಮವನ್ನು ಗಮನವಿಟ್ಟು ಕೇಳಲು ಕೋರಿಕೆ. ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆಯ ಪ್ರಾಯೋಜಿತ ಜೀವನ ಬೆಳಕು ಸರಣಿ ಕಾರ್ಯಕ್ರಮದಲ್ಲಿ ಈಗ ಕೇಳಿ.
2: ಕಣ್ಣಿನ ಬೆಳಕು ಜೀವದ ಹೊಳಪು.
4: ಡಯಾಬಿಟಿಕ್ ರೆಟಿನೋಪತಿ ಈ ವಿಷಯ ಕುರಿತು ಡಾಕ್ಟರ್ ಪರಮೇಶ್ವರ್ ಭಟ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್.

0: ಕೇಳುಗರಿಗೆಲ್ಲ ನಮಸ್ಕಾರ. ಜೀವನ ಬೆಳಕು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಡಯಾಬಿಟಿಕ್ ರೆಟಿನೋಪತಿ ಈ ವಿಷಯದ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡೋದಕ್ಕೆ ನಮ್ಮ ಜೊತೆಗೆ ಅಗರ್ವಾಲ್ ಕಣ್ಣಿನ ಆಸ್ಪತ್ರೆಯ ನೇತ್ರ ತಜ್ಞರಾದ ಡಾಕ್ಟರ್ ಪರಮೇಶ್ವರ್ ಭಟ್ ಅವರಿದ್ದಾರೆ. ನಮಸ್ಕಾರ ಡಾಕ್ಟರ್ ಪರಮೇಶ್ವರ್ ಭಟ್ ಅವರೇ.
1: ನಮಸ್ಕಾರ ಮೇಡಮ್.
0: ಡಾಕ್ಟರ್, ಈ ಕಣ್ಣು ಅಂದ ತಕ್ಷಣನೇ ಹಲವಾರು ರೀತಿಯ ಸಮಸ್ಯೆಗಳು ಕಣ್ಣಿಗೆ ಕಾಡ್ತಾ ಇರ್ತದೆ, ಅದರಲ್ಲಿ ಈ ಡಯಾಬಿಟಿಕ್ ರೆಟಿನೋಪತಿ ಅನ್ನೋದು ಕೂಡ ಒಂದು. ಡಯಾಬಿಟಿಕ್ ರೆಟಿನೋಪತಿ ಹೆಸರೇ ಸೂಚಿಸುವ ಹಾಗೆ ರೆಟಿನೋಪತಿ ಅನ್ನೋದು ಕಣ್ಣಿಗೆ ಸಂಬಂಧಪಟ್ಟದ್ದು, ಡಯಾಬಿಟಿಕ್ ಅನ್ನೋದು ನಮ್ಮ ದೇಹಕ್ಕೆ ಸಂಬಂಧಪಟ್ಟದ್ದು, ಎರಡೂ ಸೇರಿದಾಗ ಇದು ಕಣ್ಣಿಗೆ ಕಾಡುವ ಒಂದು ಸಮಸ್ಯೆ ಅಂತ ಜನಸಾಮಾನ್ಯರಿಗೆ ಗೊತ್ತಾಗ್ತದೆ. ಆದ್ರೆ ವೈದ್ಯಕೀಯ ಭಾಷೆಯಲ್ಲಿ ಡಯಾಬಿಟಿಕ್ ರೆಟಿನೋಪತಿ ಅಂದ್ರೆ ಏನು?
1: ಮೇಡಮ್, ನೀವು ಹೇಳಿದಾಗೆ ಡಯಾಬಿಟಿಸ್ ಅಂತಂದ್ರೆ ಎಲ್ಲರಿಗೂ ಗೊತ್ತಿದೆ ಸಕ್ಕರೆ ಕಾಯಿಲೆ ಅಂತ. ರೆಟಿನೋಪತಿ ಅಂತಂದ್ರೆ

0: ರೆಟಿನಾ ಅಂದ್ರೆ ಅಕ್ಷಿಪಟಲ, ಅಕ್ಷಿಪಟಲದ ಸಮಸ್ಯೆ ಅಂದ್ರೆ ಡಯಾಬಿಟಿಸ್ ಕಾಯಿಲೆ ಇರುವವರಿಗೆ, ತುಂಬಾ ವರ್ಷ ಡಯಾಬಿಟಿಸ್ ಕಾಯಿಲೆ ಇದ್ದವರಿಗೆ ಈ ಅಕ್ಷಿಪಟಲದ ಮೇಲೆ ಕೆಲವೊಂದು ಸಮಸ್ಯೆಗಳು ಬರೋ ಸಾಧ್ಯತೆಗಳಿರ್ತದೆ. ಅದಕ್ಕೆ ಡಯಾಬಿಟಿಕ್ ರೆಟಿನೋಪತಿ ಅಂತ ನಾವು ಹೇಳ್ತೀವಿ. ಮುಖ್ಯವಾಗಿ ಈ ಡಯಾಬಿಟಿಸ್ ಇದ್ದವರಿಗೆ, ಕಂಟ್ರೋಲ್ ಇಲ್ಲದೆ ಇದ್ದವರಿಗೆ ತುಂಬಾ ವರ್ಷ ಆದಮೇಲೆ ಅಕ್ಷಿಪಟಲದ ಮೇಲಿರುವಂತಹ ರಕ್ತನಾಳಗಳಲ್ಲಿ, ಸಣ್ಣ ರಕ್ತನಾಳಗಳು, ಮೀಡಿಯಂ ಸೈಜ್ ರಕ್ತನಾಳಗಳು ಅಂತ ಹೇಳ್ತೀವಿ, ಆ ರಕ್ತನಾಳಗಳಲ್ಲಿ ಕೆಲವೊಂದು ಪರ್ಮನೆಂಟ್ ಆದ ಸಮಸ್ಯೆಗಳು ಬರ್ತವೆ. ಇದಕ್ಕೆ ನಾವು ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳ್ತೀವಿ.
1: ಈಗ ಒಬ್ಬ ಮಧುಮೇಹಿಗೆ, ಸಕ್ಕರೆ ಕಾಯಿಲೆ ಇರುವಂತಹ ವ್ಯಕ್ತಿಗೆ ಡಯಾಬಿಟಿಕ್ ರೆಟಿನೋಪತಿ ಆಗಿದೆ ಅಂತ ಅಂದಾಗ ಅವರಲ್ಲಿ ಏನು ಲಕ್ಷಣಗಳು ಕಂಡು ಬರ್ತವೆ? ಅಂದ್ರೆ ವೈದ್ಯರನ್ನ ನಾನು ಹೋಗ್ಬೇಕು, ಕಾಂಟ್ಯಾಕ್ಟ್ ಮಾಡ್ಬೇಕು ಅನ್ನುವಾಗ ನನಗೇನೋ ಒಂದು ಅನ್ಯಾಚುರಲ್ ಆಗಿರುವಂತಹ ಕೆಲವು ದೃಶ್ಯಗಳು ಆಗ್ತವೆ, ಏನದು?
0: ಮುಖ್ಯವಾಗಿ ಡಯಾಬಿಟಿಕ್ ರೆಟಿನೋಪತಿನಲ್ಲಿ ಯಾವುದೇ ರೀತಿಯ ಮುನ್ಸೂಚನೆ ಲಕ್ಷಣ ಇಲ್ಲದೇನೆ ಇರಬಹುದು, ಮತ್ತು ಯಾವುದೇ ರೀತಿ ನೋವು ಆಗದೇ ಇರಬಹುದು, ಶುರು ಹಂತದಲ್ಲಿ ಯಾವುದೇ ರೀತಿಯ ದೃಷ್ಟಿನೂ ಸಮಸ್ಯೆ ಆಗದೇ ಇರಬಹುದು, ಒಮ್ಮೆಲೆ ಮುಂದುವರೆದು ದೃಷ್ಟಿ ಒಮ್ಮೆಲೆ ಹೋಗುವ ಸಾಧ್ಯತೆಗಳು ಇರುತ್ತದೆ. ಹಾಗಾಗಿ ಈ ಡಯಾಬಿಟಿಸ್ ರೆಟಿನೋಪತಿಗಾಗಿ ಲಕ್ಷಣಗಳಿಗಾಗಿ ಕಾಯಬಾರದು. ಡಯಾಬಿಟಿಸ್ ಇದೆ ಅಂತ ಗೊತ್ತಾದ ತಕ್ಷಣ ಫಸ್ಟ್ ಒಂದು ಸರ್ತಿ ಕಣ್ಣಿನ ಪರೀಕ್ಷೆ ಮಾಡೋದು ಕಡ್ಡಾಯ. ಆಮೇಲೆ ಡಯಾಬಿಟಿಸ್ ಗೊತ್ತಾದ್ಮೇಲೆ ಅದನ್ನ ಕಂಟ್ರೋಲ್ ಮಾಡಿದ್ಮೇಲೂ ಸಹಿತ ಪ್ರತಿ ವರ್ಷನೂ ಅದಕ್ಕೆ ಒಂದು ಸರ್ತಿ ಕಣ್ಣಿನ ತಜ್ಞರತ್ ಭೇಟಿಯಾಗಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ ಖಾತ್ರಿಪಡಿಸ್ಕೊಳ್ಳೋದು ಮುಖ್ಯ. ಆಮೇಲೆ ಲಕ್ಷಣಗಳು ಅಂತ ಬಂದ್ರೆ ಶುರುವಿನ ಹಂತದಲ್ಲಿ ಹೇಳಿದ ಹಾಗೆ ಯಾವುದೇ ಲಕ್ಷಣಗಳು ಇರುವುದಿಲ್ಲ. ಡಯಾಬಿಟಿಕ್ ರೆಟಿನೋಪತಿನಲ್ಲೂ ನಾವು 4-5 ಹಂತಗಳನ್ನ ಮಾಡ್ತೀವಿ. ಮೊದಲನ 2-3 ಹಂತದಲ್ಲಿ ಯಾವುದೇ ಲಕ್ಷಣಗಳು ಕಂಡು ಬರುವುದಿಲ್ಲ, ಮತ್ತೆ ಮೇಲೆ ಇನ್ನೂ ಮುಂದಿನ ಹಂತಕ್ಕೆ ಹೋದಾಗ ಕಣ್ಣು ದೃಷ್ಟಿ ಮಂಜಾಗಬಹುದು. ಅದು ಬೇರೆ ಬೇರೆ ರೀತಿಯಿಂದ, ಕೆಲವರಿಗೆ ಸ್ವಲ್ಪ ಜಾಸ್ತಿ ಹಾಕೊಂತ ಯಾವುದೇ ಅಂದ್ರೆ ಸ್ಲೋ ಆಗಿ ಜಾಸ್ತಿ ಹಾಕೊಂತ ಹೋಗ್ಬಹುದು, ಇನ್ನು ಕೆಲವರಿಗೆ ಒಮ್ಮೆಲೆ ಕಣ್ಣು ದೃಷ್ಟಿ ಪೂರ್ತಿ ಹೋಗಬಹುದು, ಈ ತರ ಎಲ್ಲ ಆಗೋ ಸಾಧ್ಯತೆಗಳು ಇರ್ತದೆ.
1: ಈಗ ಡಾಕ್ಟ್ರೆ, ಮಧುಮೇಹಿಗಳಿಗೆ ಮಾತ್ರ ಈ ಡಯಾಬಿಟಿಕ್ ರೆಟಿನೋಪತಿ ಆಗ್ತದೆ, ಬೇರೆ ಜನರಿಗೆ ಆಗುದಿಲ್ಲ ಅಂತ ಹೇಳ್ತೀರಿ?
0: ಹೌದು, ಡಯಾಬಿಟಿಕ್ ರೆಟಿನೋಪತಿ ಬೇರೆ ಜನರಿಗೆ ಆಗುದಿಲ್ಲ, ಬಟ್ ರೆಟಿನಾ ಅಂದ್ರೆ ಅಕ್ಷಿಪಟಲದ ಸಮಸ್ಯೆ ಬೇರೆ ಬೇರೆ ಕಾರಣಗಳಿಂದ ಬರಬಹುದು. ಈಗ ಉದಾಹರಣೆಗೆ ಬಿಪಿ ಅಂದ್ರೆ ಹೈಪರ್ಟೆನ್ಷನ್, ಬಿಪಿ ಕಾಯಿಲೆ ಇದ್ದವರಿಗೂ ಅದರಿಂದ ಸಮಸ್ಯೆ ಬರಬಹುದು, ಅದು ಬೇರೆ ಬೇರೆ ಏನು ಕಾಯಿಲೆ ಇದ್ದವರಿಗೂ ಅಕ್ಷಿಪಟಲದ ಬೇರೆ ಬೇರೆ ಸಮಸ್ಯೆಗಳು ಬರಬಹುದು. ಬಟ್ ಈ ಸಮಸ್ಯೆ ಡಯಾಬಿಟಿಕ್ ರೆಟಿನೋಪತಿ ಅಂತಂದ್ರೆ ಇದು ಡಯಾಬಿಟಿಸ್ ಇರುವವರಿಗೆ ಮಾತ್ರ, ಡಯಾಬಿಟಿಸ್ ನಿಂದ ಬಂದಿರುವಂತ ಸಮಸ್ಯೆ ಇದೆ.
1: ಈಗ ಡಾಕ್ಟರ್, ಸಾಮಾನ್ಯವಾಗಿ ಮಧುಮೇಹಿಗಳು ಈ ಔಷಧಿಗಳ ಮೂಲಕನೋ ಅಥವಾ ಇನ್ಸುಲಿನ್ ಮೂಲಕನೋ ತಮ್ಮ ದೇಹದ ಸಕ್ಕರೆಯ ಮಟ್ಟವನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ತಾರೆ, ಆದ್ರೆ ಕೆಲವು ಸತಿ ನಿಯಂತ್ರಣ ಮೀರಿ ಹೋಗಿರ್ತದೆ ಗೊತ್ತಾಗದೆ, ಅಂತ ಸಂದರ್ಭದಲ್ಲಿ ಡಯಾಬಿಟಿಕ್ ರೆಟಿನೋಪತಿ ಆಗುವ ಸಾಧ್ಯತೆ ಹೆಚ್ಚು ಅಂತೀರಾ?
0: ಖಂಡಿತ, ಡಯಾಬಿಟಿಸ್ ಒಂದು, ಈ ಡಯಾಬಿಟಿಸ್ ಇದ್ದವರಲ್ಲೂ ಕೆಲವರಲ್ಲಿ ಅದು ಬೇಗನೆ ರೆಟಿನೋಪತಿ ಕಂಡು ಬರಬಹುದು. ಒಂದು, ಡಯಾಬಿಟಿಸ್ ಸಕ್ಕರೆ ಪ್ರಮಾಣ ಬ್ಲಡ್ ನಲ್ಲಿ ಸಾಮಾನ್ಯವಾಗಿ ಜಾಸ್ತಿನೇ ಇರ್ತದೆ. ಒಂದು, ಶುಗರ್ ಲೆವೆಲ್ ಎಷ್ಟಿದೆ ಅನ್ನೋದು ಒಂದು ಇಂಪಾರ್ಟೆಂಟ್ ಪಾಯಿಂಟ್. ಇನ್ನೊಂದು, ಎಷ್ಟು ವರ್ಷದಿಂದ ಇದೆ ಅಂದ್ರೆ ಡ್ಯುರೇಷನ್ ಆಫ್ ಡಯಾಬಿಟಿಸ್ ಅಂತ ಹೇಳ್ತೀವಿ, ಎಷ್ಟು ವರ್ಷ ಡಯಾಬಿಟಿಸ್ ಜೊತೆ ಜೀವನ ಮಾಡಿದ್ದಾರೆ, ಅದು ತುಂಬಾ ಮುಖ್ಯ ಆಗ್ತದೆ. ಮತ್ತೆ ಇನ್ನೊಂದು ಅಂತಂದ್ರೆ ಜೊತೆಗೆ ಬೇರೆ ಏನೋ ಸಮಸ್ಯೆ ಇದೆ, ಬಿಪಿ ಇದೆಯೋ ಅಥವಾ ಕೊಲೆಸ್ಟ್ರಾಲ್ ಜಾಸ್ತಿ, ಈ ತರ ಸಮಸ್ಯೆಗಳು ಇದ್ದಾಗ್ಲೂ ಈ ಡಯಾಬಿಟಿಕ್ ರೆಟಿನೋಪತಿನೂ ಜಾಸ್ತಿ ಉಲ್ಬಣ ಆಗುವ ಸಾಧ್ಯತೆಗಳು ಇರ್ತದೆ. ಮೇನ್ ಆಗಿ ಹೇಳೋದಾದ್ರೆ ಡಯಾಬಿಟಿಸ್ ಕಂಟ್ರೋಲ್ ಹೇಗಿದೆ ಅಂತ ನೋಡೋದು, ಇನ್ನೊಂದು ಡಯಾಬಿಟಿಸ್ ಎಷ್ಟು ವರ್ಷದಿಂದ ಇದೆ ಅನ್ನೋದು, ಎರಡು ತುಂಬಾ ಮುಖ್ಯವಾದ ಅಂಶ ಇದರಲ್ಲಿ.
1: ಈಗ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ, ಇದು ಯಾರಲ್ಲಿ ಹೆಚ್ಚು ಕಂಡು ಬರ್ತದೆ?
0: ಈಗ ಹೇಳಿದ ಹಾಗೆ ಒಂದು, ಡಯಾಬಿಟಿಸ್ ಕೆಲವರಿಗೆ ಇದೆ ಅಂತ ಗೊತ್ತಾಗೋದೇ ಲೇಟ್ ಆಗ್ತದೆ, ಅವರು ಟೆಸ್ಟೇ ಮಾಡಿಸಿರೋದಿಲ್ಲ, ಡಯಾಬಿಟಿಸ್ ಇದೆ ಅನ್ನೋದೇ ಗೊತ್ತಾಗೋದು ತುಂಬಾ ಲೇಟ್ ಆಗಿರ್ತದೆ. ಅಂದ್ರೆ ಅವರು ಡಯಾಬಿಟಿಸ್ ಕಂಟ್ರೋಲ್ ಇಲ್ಲದೇನೆ ತುಂಬಾ ವರ್ಷದಿಂದ ಇದ್ಬಿಟ್ಟಿರ್ತದೆ, ಹಾಗೂ ಎಷ್ಟೊಂದು ಜನ ನಾವು ನೋಡ್ತೀವಿ. ಇನ್ನೊಂದು ಕ್ಯಾಟಗರಿ ಜನರು, ಡಯಾಬಿಟಿಸ್ ಇರ್ತದೆ ಬಟ್ ಅದ್ರ ಬಗ್ಗೆ ಜಾಸ್ತಿ ಕಾಳಜಿ ಮಾಡಿರಲ್ಲ, ಅದಕ್ಕೆ ಬೇಕಾದ ಔಷಧಿ ಸರಿಯಾಗಿ ತಗೊಳ್ಳೋದಿರೋದಿಲ್ಲ ಅಥವಾ ನೆಗ್ಲೆಕ್ಟ್ ಮಾಡಿರ್ತಾರೆ. ಆ ತರದವರು ನನಗೇನು ಆಗ್ತಾ ಇಲ್ಲ, ನಾನಿಂಗ್ ಸರಿ ಇದ್ದೀನಿ ಅನ್ನೋದು ನಾವು ಸಾಮಾನ್ಯವಾಗಿ ಕೇಳೋ ಉತ್ತರ ಈ ಪೇಷಂಟ್ಗಳಲ್ಲಿ. ನನಗೆ ಡಯಾಬಿಟಿಸ್ ಇದೆ ಅಂತ ಹೇಳ್ತಾರೆ ಬಟ್ ನನಗೆ ನಾನು ಆರಾಮಾಗಿದ್ದೀನಿ ಅಂತ ಹೇಳ್ತಾರೆ, ಅವರೇ ಅನ್ಕೊಂಡ್ಬಿಡ್ತಾರೆ. ಅಂಥವರಲ್ಲಿ, ಈ ತರ ಮನೋಭಾವ ಇದ್ದವರಲ್ಲಿ ಡಯಾಬಿಟಿಸ್ ಆಗೋ ಸಾಧ್ಯತೆ ಜಾಸ್ತಿ ಇರ್ತದೆ, ಡಯಾಬಿಟಿಸ್ ರೆಟಿನೋಪತಿ ಆಗೋ ಚಾನ್ಸ್ ಜಾಸ್ತಿ ಇರ್ತದೆ. ಆಮೇಲೆ ಮತ್ತೆ ಇನ್ನೊಂದು ಅಂತಂದ್ರೆ, ಎಷ್ಟು ವರ್ಷದಿಂದ ಇದೆ ಈಗ ಡಯಾಬಿಟಿಸ್? 80 ವರ್ಷ ಶುರುವಾಯಿತು ಅಂತಂದ್ರೆ ನಾವು ಅಷ್ಟು ಅದ್ರ ಬಗ್ಗೆ ವಿಚಾರ ಮಾಡೋ ಅವಶ್ಯಕತೆ ಇಲ್ಲ. ಅದೇ 40 ವರ್ಷಕ್ಕೆ ಅಥವಾ 30 ವರ್ಷಕ್ಕೆ ಬಂದಾಗ ಅವ್ರ ಜೀವನ ಇನ್ನೂ 40-50 ವರ್ಷ ಅದ್ರ ಜೊತೆಗೆ ಜೀವನ ಮಾಡಬೇಕಾಗ್ತದೆ. ಆವಾಗ ಆ ಅವಧಿ ಡಯಾಬಿಟಿಸ್ ಜೊತೆ ಬದುಕಿನ ಅವಧಿ ಜಾಸ್ತಿ ಇದ್ದಾಗ ಈ ತರ ಡಯಾಬಿಟಿಕ್ ರೆಟಿನೋಪತಿ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಅಂತವ್ರು ತುಂಬಾ ಹುಷಾರಾಗಿರ್ಬೇಕು. ಸಣ್ಣ ವಯಸ್ಸಲ್ಲಿ ಡಯಾಬಿಟಿಸ್ ಬಂದವರು ತುಂಬಾ

0: ಜಾಗ್ರತೆ ಆಗಿರಬೇಕು, ಶುಗರ್ನ ಅಗದೇ ಕಂಟ್ರೋಲ್ ಮಾಡಬೇಕು, ಮತ್ತು ನಿಯಮಿತವಾಗಿ ಡಾಕ್ಟರ್ನ ಕಂಡು ಅದನ್ನ ಡಯಾಬಿಟಿಕ್ ರೆಟಿನೋಪತಿ ಇಲ್ಲ ಅಂತ ಖಾತ್ರಿಪಡಿಸ್ತಾ ಇರಬೇಕು.
1: ಈಗ ಡಾಕ್ಟರ್ ಅಂದ್ರೆ ಯಾವಾಗ ನೇತ್ರ ತಜ್ಞರನ್ನ ಕಾಣಬೇಕು ಅಂತ ಹೇಳ್ತೀರಿ ನೀವು?
0: ಇದು ಒಂದು ಡಯಾಬಿಟೀಸ್ ಇದೆ ಅಂತ ಫಸ್ಟ್ ಗೊತ್ತಾದ ತಕ್ಷಣ ಒಂದ್ಸತಿ ಡಯಾಬಿಟಿಕ್ ನೇತ್ರ ತಜ್ಞರ ಒಂದು ಭೇಟಿ ಆಗಬೇಕು. ಆಮೇಲೆ ಎಲ್ಲ ಕಂಟ್ರೋಲ್ ಇದೆ, ಎಲ್ಲ ಸರಿ ಇದೆ ಅಂತ ಅಂದ್ರೂ ಸಹಿತ ಕಣ್ಣಿನ ತಜ್ಞರಿಗೆ ವರ್ಷಕ್ಕೊಮ್ಮೆ ತೋರಿಸೋದು ಉತ್ತಮ. ವರ್ಷಕ್ಕೊಮ್ಮೆ ತೋರಿಸ್ಕೊತಾ ಇರಬೇಕು, ಯಾಕೆಂದ್ರೆ ಲಕ್ಷಣಗಳು ಇಲ್ಲದೇ ಇರಬಹುದು, ಲಕ್ಷಣಗಳಿಗೆ ಕಾಯ್ತಾ ಇರಬಾರ್ದು. ಲಕ್ಷಣಗಳು ಇಲ್ಲದೇನೆ ಡಯಾಬಿಟಿಕ್ ರೆಟಿನೋಪತಿ ಇರಬಹುದು. ಮುಂಚಿನ ಹಂತದಲ್ಲೇ ನಮ್ಗೆ ಕಂಡು ಬಂದರೆ ಅದನ್ನು ಅಲ್ಲಿಗೆ ನಿಲ್ಲಿಸಬಹುದು ಸಾಧ್ಯತೆ ಇರ್ತದೆ. ಹಾಗಾಗಿ ಪ್ರತಿ ವರ್ಷ ಒಂದ್ಸತಿ ರೆಗ್ಯುಲರ್ ಚೆಕಪ್ ಏನು ಹೇಳ್ತೀವಲ್ಲ ಆ ಥರ ಮಾಡ್ಕೊಂತ ಇರೋದು ತುಂಬಾ ಮುಖ್ಯ.
1: ಈಗ ನೇತ್ರ ತಜ್ಞರ ಹತ್ರ ಹೋಗಿದ್ದಾಗ ಯಾವ ರೀತಿಯ ತಪಾಸಣೆಯ ಮೂಲಕ ನಮಗೆ ರೆಟಿನೋಪತಿ ಬಂದಿದೆಯೋ ಇಲ್ವೋ ಅಥವಾ ಯಾವ ಮಟ್ಟದಲ್ಲಿ ಅದಿದೆ ಅಂತ ತಪಾಸಣೆ ಮಾಡ್ತಾರೆ?
0: ಹಾ, ಅದು ನಾವು ಸಾಮಾನ್ಯವಾಗಿ ನಾವು ಏನು ರೋಗಿಗಳು ಬಂದಾಗ ನಾವು ಏನು ಪರೀಕ್ಷೆ ಮಾಡ್ತೀವಿ ಅದರಲ್ಲೇ ನಾವು ಅದನ್ನ ಕಂಡು ಹಿಡಿಬಹುದು. ಇದಕ್ಕೆ ಒಂದು ಶಬ್ದ ಇದೆ, ಫಂಡೋಸ್ಕೋಪಿ ಅಂತ ಹೇಳ್ತೀವಿ. ಫಂಡೋಸ್ಕೋಪಿ ಅಂತಂದ್ರೆ ಈ ಅಕ್ಷಿಪಟಲದ ಪರೀಕ್ಷೆ. ಅದನ್ನ ನಾವು ಸಾಮಾನ್ಯ ಒಂದು ಐ ಡ್ರಾಪ್ಸ್ ಹಾಕಿ ನಮ್ಮ ಪಾಪೆಯನ್ನು ಅಗಲ ಮಾಡಿ ಅದರಲ್ಲಿ ನಾವು ಪೂರ್ತಿ ಸೂಕ್ಷ್ಮವಾಗಿ ಡಿಟೇಲ್ ಆಗಿ ನಾವು ಅಕ್ಷಿಪಟಲವನ್ನ ಪರೀಕ್ಷೆ ಮಾಡಬಹುದು. ಅದನ್ನ ನಾವು ಸಾಮಾನ್ಯ ಎಲ್ಲಾ ರೋಗಿಗಳಿಗೂ ಡಯಾಬಿಟಿಸ್ ಇದ್ದವರಿಗೆ ನಾವು ಮಾಡೇ ಮಾಡ್ತೀವಿ. ಹಂಗೆ ಬಂದು ಅದು ಒಂದ್ ವೇಳೆ ಅಂದ್ರೆ ಫಸ್ಟ್ ನಾವು ಅದು ಡಯಾಬಿಟಿಕ್ ರೆಟಿನೋಪತಿ ಇದೆಯೋ ಇಲ್ವೋ ಅಂತ ಒಂದು ಪರೀಕ್ಷೆ ಮಾಡ್ಕೋಬೇಕು. ಎರಡನೇದಾಗಿ ಒಂದ್ ವೇಳೆ ಇದ್ರೆ ಮತ್ತೆ ಮುಂದಿನ ಹಂತ ಟೆಸ್ಟ್ ಇರ್ತದೆ. ಅಂದ್ರೆ ಯಾವ ಏನೇನ್ ಪ್ರಾಬ್ಲಮ್ ಇದೆ, ಎಷ್ಟು ಹಂತದ ಯಾವ ಹಂತದಲ್ಲಿ ಇದೆ, ಇದಕ್ಕೆ ಏನ್ ಟ್ರೀಟ್ಮೆಂಟ್ ಮಾಡಬೇಕು ಅಂತ ನೋಡೋದಾದ್ರೆ ಅದಕ್ಕೆ ಮತ್ತೆ ಸ್ಕ್ಯಾನ್ ಕಣ್ಣಿನ ರೆಟಿನಾ ಸ್ಕ್ಯಾನಿಂಗ್ ಮಾಡೋ ಅವಶ್ಯಕತೆ ಬರಬಹುದು. ಓಸಿಟಿ ಸ್ಕ್ಯಾನ್ ಅಂತ ಹೇಳ್ತೀವಿ, ಅಥವಾ ಫಂಡಸ್ ಫ್ಲೂರೋಸಿನ್ ಎಂಜಿಯೋಗ್ರಫಿ FF ಅಂತ ಹೇಳ್ತೀವಿ. ಈ ತರ ಬೇರೆ ಬೇರೆ ಟೆಸ್ಟ್ಗಳು ಅವಶ್ಯಕತೆ ಬೇಕಾಗಬಹುದು. ಯಾವಾಗ ಅಂತಂದ್ರೆ ಡಯಾಬಿಟಿಕ್ ರೆಟಿನೋಪತಿ ಇದ್ದಾಗ.
1: ಈಗ ಡಾಕ್ಟರ್ ಪರಮೇಶ್ವರ್ ಭಟ್ ಅವರೇ, ಈಗ ಡಯಾಬಿಟಿಕ್ ರೆಟಿನೋಪತಿ ಆಗಿದೆ ಅಂದಾಗ ಅವರಿಗೆ ಚಿಕಿತ್ಸೆ ಏನು ಅಂದ್ರೆ ಔಷಧೋಪಚಾರ ಇರ್ತದೋ ಅಥವಾ ಸರ್ಜರಿ ಇರ್ತದೋ, ಏನಾದ್ರೂ ಕಣ್ಣಿಗೆ ಹಾಕೊಳ್ಳಕ್ಕೆ ಡ್ರಾಪ್ಸ್ ತರ ಕೊಡ್ತಿರೋ ಹೇಗೆ?
0: ಹಾ, ಡಯಾಬಿಟಿಕ್ ರೆಟಿನೋಪತಿ ಮೊದಲ ಎರಡು ಹಂತದಲ್ಲಿ ಯಾವುದೇ ರೀತಿಯ ದೃಷ್ಟಿಗೆ ಅಪಾಯ ಯಾವುದು ಆಗಿರುವುದಿಲ್ಲ, ಮತ್ತು ಚಿಕಿತ್ಸೆನೂ ಹಾಗೆ ಏನು ಚಿಕಿತ್ಸೆ ಅವಶ್ಯಕತೆ ಇರುವುದಿಲ್ಲ. ಒಂದೇ ಒಂದು ಅಂತಂದ್ರೆ ಶುಗರ್ ಕಂಟ್ರೋಲ್ ಮಾಡಬೇಕು ಮತ್ತೆ ಪದೇ ಪದೇ ಡಾಕ್ಟರ್ನ ಭೇಟಿ ಆಗಬೇಕು. ಇದು ಆರಂಭಿಕ ಹಂತದಲ್ಲಿ ಇದ್ದಾಗ ಇಷ್ಟೇ ಮಾಡೋದು, ಮುಂದುವರಿತಾ ಇದೆಯೋ ಇಲ್ಲ ನೋಡೋದು, ಮತ್ತು ಶುಗರ್ ಕಂಟ್ರೋಲ್ ಮಾಡೋದನ್ನ ಇನ್ನೂ ಚೆನ್ನಾಗಿ ಕಂಟ್ರೋಲ್ ಮಾಡೋದು. ಮತ್ತೆ ಈ ಒಂದು ವರ್ಷಕ್ಕೊಮ್ಮೆ ತೋರಿಸೋದು ಬದಲು ಮೂರ್ನಾಲ್ಕು ತಿಂಗಳಿಗೊಮ್ಮೆ ತೋರಿಸಬೇಕಾಗಬಹುದು. ಈ ತರ ಪದೇ ಪದೇ ತೋರಿಸೋದು ಬೇಕಾಗಬಹುದು. ಇನ್ನು ಡಯಾಬಿಟಿಕ್ ರೆಟಿನೋಪತಿಯಿಂದ ದೃಷ್ಟಿ ಮಂಜಾಗಿದ್ರೆ ಅದಕ್ಕೆ ಸಾಮಾನ್ಯವಾಗಿ ಒಂದು ರೆಟಿನಾ ಲೇಸರ್ ಚಿಕಿತ್ಸೆ ಮಾಡಬೇಕಾಗಬಹುದು. ಇನ್ನು ಕೆಲವರಿಗೆ ಕಣ್ಣಿಗೆ ಇಂಜೆಕ್ಷನ್ ಅನ್ನು ಕೊಡ್ತೀವಿ. ಇನ್ನು ಕೆಲವರಿಗೆ ಇದು ಈ ಹಂತವನ್ನು ಮುಂದೆ ದಾಟಿ ತುಂಬಾ ಮುಂದಿನ ಸ್ಟೇಜಿಗೆ ಹೋದಾಗ ಕಣ್ಣೊಳಗೆ ರಕ್ತಸ್ರಾವವಾಗಿ ತುಂಬಾ ಸಮಸ್ಯೆ ಇದ್ದಾಗ ಅಂಥವರಿಗೆ ಕಣ್ಣಿನ ರೆಟಿನಾ ಸರ್ಜರಿ ಅಂದ್ರೆ ಅಕ್ಷಿಪಟಲದ ಶಸ್ತ್ರಚಿಕಿತ್ಸೆನೂ ಬೇಕಾಗಬಹುದು. ಇದೆಲ್ಲ ಚಿಕಿತ್ಸೆ ಆದ್ಮೇಲೂ ಸಹಿತ ಪದೇ ಪದೇ ಡಾಕ್ಟರ್ಗೆ ಮತ್ತೆ ಪದೇ ಪದೇ ರೆಗ್ಯುಲರ್ ಆಗಿ ಚೆಕಪ್ ಮಾಡಿಸ್ತಾ ಇರೋದು ತುಂಬಾ ಮುಖ್ಯ. ಯಾಕೆಂದ್ರೆ ಎಷ್ಟೊಂದು ಸರ್ತಿ ಚಿಕಿತ್ಸೆ ಮಾಡ್ಕೊಂತಾರೆ, ಬಿಟ್ಟು ಬಿಡ್ತಾರೆ ಮಧ್ಯೆ, ಮತ್ತೆ ಉಲ್ಬಣ್ಣ ಮಾಡ್ಕೊಂಡು ಬಂದಿರ್ತಾರೆ. ಹಿಂಗೆ ಇದು ರೆಗ್ಯುಲರ್ ಜೀವನ ಪರ್ಯಂತ ತೋರಿಸ್ಕೊತಾ ಇರೋದು ಮುಖ್ಯ.
1: ಡಾಕ್ಟರ್, ಒಂದು ಕೊನೆಯ ಪ್ರಶ್ನೆ. ಮಧುಮೇಹಿಗಳಿಗೆ ಈ ಡಯಾಬಿಟಿಕ್ ರೆಟಿನೋಪತಿ ಬರಬಾರದು ಅನ್ನೋ ದೃಷ್ಟಿಯಲ್ಲಿ ತಾವು ಏನ್ ಹೇಳಕ್ ಇಷ್ಟಪಡ್ತೀರಿ?
0: ಹಾ, ಒಂದು ಮುಖ್ಯವಾಗಿ ಡಯಾಬಿಟಿಸ್ ಅನ್ನ ಅಗದಿ ಕಂಟ್ರೋಲ್ ಇಟ್ಕೊಳ್ಬೇಕು, ಅದೇ ಫಸ್ಟ್ ಅಂಡ್ ದ ಫೋರ್ಮೋಸ್ಟ್ ಅಂತ ಹೇಳ್ತೀವಲ್ಲ ಆ ತರ ಅಂದ್ರೆ ಮುಖ್ಯವಾದದ್ದು. ಎರಡನೇದು ಪದೇ ಪದೇ ರೆಗ್ಯುಲರ್ ನಿಯಮಿತವಾಗಿ ಕಣ್ಣಿನ ಡಾಕ್ಟರ್ನ ಭೇಟಿ ಮಾಡಿ ಯಾವುದೇ ರೆಟಿನೋಪತಿ ಇಲ್ಲ ಅಂತ ನಾವು ನೋಡ್ಕೊಳ್ಳೋದು, ಮತ್ತು ಬಿ ಪಿ ಮತ್ತೆ ಬೇರೆ ಕೊಲೆಸ್ಟ್ರಾಲ್ ಆ ತರ ಸಮಸ್ಯೆ ಇದ್ರು ಅದನ್ನ ನಿಯಂತ್ರಣ ಮಾಡ್ಕೊಳ್ಳೋದು, ಜೀವನ ಶೈಲಿ ಚೇಂಜ್ ಮಾಡ್ಕೊಳ್ಳೋದು ಅಂದ್ರೆ ವಾಕಿಂಗ್ ಆಗ್ಲಿ, ವ್ಯಾಯಾಮ ಆಗ್ಲಿ, ಆಹಾರದಲ್ಲಿ ಪಥ್ಯ ಆಗ್ಲಿ, ಈ ತರ ಜೀವನ ಶೈಲಿ ಚೇಂಜ್ ಮಾಡ್ಕೊಂಡು ತುಂಬಾ ಸಹಾಯ ಆಗ್ತದೆ.
1: ಈ ರೀತಿಯಲ್ಲಿ ತುಂಬಾ ಕಾಳಜಿಯಿಂದ ಜೀವನ ಮಾಡಿದಾಗ ಡಯಾಬಿಟಿಕ್ ರೆಟಿನೋಪತಿಯಿಂದ ದೂರ ಇರಬಹುದು ಅಂತ ತಾವು ಹೇಳ್ತೀರಿ?
0: ಖಂಡಿತ ಖಂಡಿತ.
1: ಧನ್ಯವಾದಗಳು ಡಾಕ್ಟರ್ ಪರಮೇಶ್ವರ್ ಭಟ್ ಅವರೇ. ಮಧುಮೇಹಿಗಳು ಕಣ್ಣನ್ನ ಸಂರಕ್ಷಿಸಿಕೊಳ್ಬೇಕು ಅಂದಾಗ ನಿಯಮಿತವಾಗಿ ನೇತ್ರ ತಜ್ಞರ ಹತ್ರ ತಪಾಸಣೆ ಮಾಡಿಕೊಳ್ಬೇಕು, ಸಕ್ಕರೆಯ ಕಾಯಿಲೆಯನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಅನ್ನುವಂತ ಉತ್ತಮ ಸಲಹೆಗಳನ್ನ ನಮ್ಮ ಕೇಳುಗರಿಗೆ ತಾವು ನೀಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಮೇಡಮ್.
2: ಈ ವಾರದ ರಸಪ್ರಶ್ನೆ: ಮಧುಮೇಹಿಗಳು ನಿಯಮಿತವಾಗಿ ಯಾವಾಗ ಕಣ್ಣಿನ ಪರೀಕ್ಷೆ ಮಾಡಿಸಬೇಕು? ಪ್ರಶ್ನೆ ಮತ್ತೊಮ್ಮೆ: ಮಧುಮೇಹಿಗಳು ನಿಯಮಿತವಾಗಿ ಯಾವಾಗ ಕಣ್ಣಿನ ಪರೀಕ್ಷೆ ಮಾಡಿಸಬೇಕು?
3: ಪ್ರಶ್ನೆಗೆ ಉತ್ತರವನ್ನು ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ, ಸಮರ್ಥ್ ಆರ್ಕೆಡ್, ಬಿಆರ್ಟಿಸಿ ಬಸ್ ನಿಲ್ದಾಣದ ಎದುರಿಗೆ, ಜುಬ್ಲಿ ಸರ್ಕಲ್, ಧಾರವಾಡ 5800

0: 001 ಈ ವಿಳಾಸಕ್ಕೆ ಪೋಸ್ಟ್ ಕಾರ್ಡಿನಲ್ಲಿ ಒಂದು ವಾರದ ಒಳಗಾಗಿ ಕಳಿಸಿ.
1: ಕಣ್ಣಿನ ಬೆಳಕು ಜೀವದ ಹೊಳಪು, ಕಣ್ಣಿನ ಬೆಳಕು ಜೀವದ ಹೊಳಪು, ನೋಡುವ ಕಾಡುವ.
2: ಇದುವರೆಗೆ ಡಯಾಬಿಟಿಕ್ ರೆಟಿನೋಪತಿ ಈ ವಿಷಯ ಕುರಿತು ಡಾಕ್ಟರ್ ಪರಮೇಶ್ವರ್ ಭಟ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಮಂಜುಳಾ ಪುರಾಣಿಕ್, ಸಂಕಲನ ಅನಂತ ಪಾಟೀಲ್.

0: ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ.
1: ನಿಮಗೆ ಕಣ್ಣಿನ ತೊಂದರೆ ಇದೆಯೇ? ಇಂದೇ ಭೇಟಿ ನೀಡಿ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್, ಧಾರವಾಡ, ಹುಬ್ಬಳ್ಳಿ, ಬೆಳಗಾವಿ, ದಾವಣಗೆರೆ.
0: 600 ಹೆಚ್ಚು ಅನುಭವಿ ವೈದ್ಯರು, 200 ಹೆಚ್ಚು ಶಾಖೆಗಳು, ಕ್ಲಿನಿಕಲ್ ಆವಿಷ್ಕಾರಗಳಿಗೆ ಸಾಟಿ ಇಲ್ಲದ ಗ್ರಾಹಕ ಅನುಭವಕ್ಕೆ ಹೆಸರುವಾಸಿಯಾಗಿದೆ ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ.
1: ಕಣ್ಣಿನ ಪೊರೆ, ಗ್ಲೋಕೋಮಾ, ರೆಟಿನಾ, ಕಾರ್ನಿಯಾ, ಮೆಳ್ಳೆಗಣ್ಣು, ಡಯಾಬಿಟಿಕ್ ರೆಟಿನೋಪತಿ, ಹೈಪರ್ ಟೆನ್ಷನ್ ರೆಟಿನೋಪತಿ, ಇವೆಲ್ಲವುಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನದ ಚಿಕಿತ್ಸೆ ಲಭ್ಯ.
0: ಹಿರಿಯ ನಾಗರಿಕರಿಗೆ ಉಚಿತ ಕಣ್ಣಿನ ತಪಾಸಣೆ, ಇತರರಿಗೆ 50% ರಿಯಾಯಿತಿ.
1: ಸಂಪರ್ಕಿಸಿ ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ, ಧಾರವಾಡ, ಹುಬ್ಬಳ್ಳಿ, ಬೆಳಗಾವಿ ಹಾಗೂ ದಾವಣಗೆರೆ.
0: ಮೊಬೈಲ್ 9594924196.
2: ಆಕಾಶವಾಣಿ ಧಾರವಾಡ ಕೇಳುಗರಿ, ನಮ್ಮ ಸ್ಟುಡಿಯೋ ಸಮಯ ಹೊಂದಿಸಿಕೊಳ್ಳಿ. ಸರಿಯಾಗಿ 7:30:50.
0: ಶ್ರೀ ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠದ ಧಾರವಾಡದ ಹಿರೇಮಲ್ಲೂರೀಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಈ ಸಾಲಿಗೆ ಪಿಯುಸಿ ವಿಜ್ಞಾನ ಹಾಗೂ ವಾಣಿಜ್ಯಕ್ಕಾಗಿ ಪ್ರವೇಶಗಳು ಪ್ರಾರಂಭ.
3: ಕಾಲೇಜಿನ ವಿಶೇಷತೆ, ಪಿಯು ಬೋರ್ಡ್ನಿಂದ ಎ ಗ್ರೇಡ್ ಪಡೆದಿದೆ.
0: ಪ್ರಥಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗೆ 10 ಗ್ರಾಂ ಚಿನ್ನದ ಪದಕ.
3: ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 4 ಲಕ್ಷ ರೂಪಾಯಿ ಶಿಷ್ಯ ವೇತನ.
0: ಸುಸಜ್ಜಿತ ಗ್ರಂಥಾಲಯ, ಪ್ರಯೋಗಾಲಯಗಳು, ನುರಿತ ಅಧ್ಯಾಪಕರಿಂದ ಪರಿಣಾಮಕಾರಿ ಬೋಧನೆ.
3: ವಸತಿ ನಿಲಯದ ವ್ಯವಸ್ಥೆ, ಸಿಇಟಿ, ಜೆಡಬಲ್ಇ, ನೀಟ್ ಮತ್ತು ಬಿಎಸ್ಸಿ ಅಗ್ರಿ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ.
0: ಹಿರೇಮಲ್ಲೂರು ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಧಾರವಾಡ.
3: ಸಂಪರ್ಕಿಸಿ
0: 8277583580 8277583612.
4: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
5: ನಿಮ್ಮ ಪತ್ರವಾಗಲಿ ಪಾರ್ಸಲ್ ಆಗಲಿ ಪ್ರತಿಯೊಂದು ಸಾಗಾಣೆಯೂ ನಮಗೆ ಅಮೂಲ್ಯ. ಅವನ್ನು ಅತ್ಯಂತ ತ್ವರಿತವಾಗಿ, ಸುರಕ್ಷಿತವಾಗಿ ಮತ್ತು ವಿಶ್ವಾಸಾರ್ಹವಾಗಿ ನಿಮ್ಮ ವಿಳಾಸದಾರರಿಗೆ ತಲುಪಿಸಲು ಅಂಚೆ ಇಲಾಖೆಯ ಸ್ಪೀಡ್ ಪೋಸ್ಟ್ ಸೇವೆ ಸದಾ ಸಿದ್ಧವಾಗಿದೆ. ದೇಶದಾದ್ಯಂತ ವೇಗವಾದ ವಿತರಣೆಗೆ ವಿಶ್ವಾಸಾರ್ಹ ಆಯ್ಕೆ ಸ್ಪೀಡ್ ಪೋಸ್ಟ್. ಗ್ರಾಹಕರ ಅನುಕೂಲಕ್ಕಾಗಿ ಅಂಚೆ ಕಚೇರಿ ಮುಚ್ಚುವ 30 ನಿಮಿಷಗಳ ಮುಂಚೆವರೆಗೆ ಸ್ಪೀಡ್ ಪೋಸ್ಟ್ ಬುಕ್ಕಿಂಗ್ ಸೌಲಭ್ಯ ಲಭ್ಯವಿದೆ.
6: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ.
7: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
6: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
7: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
8: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
9: ನಲ್ಮೆಯ ಕೇಳುಗರೆ,
10: ನಿಮ್ಮ ನೆಚ್ಚಿನ ವಚನಾಮೃತ ಸರಣಿ 250 ಸಂಚಿಕೆ ತಲುಪುತ್ತಿದೆ.
9: ಕರ್ನಾಟಕ ವಿಶ್ವವಿದ್ಯಾಲಯದ ಬಸವೇಶ್ವರ ಪೀಠದ ಸಹಯೋಗದಲ್ಲಿ ಆಕಾಶವಾಣಿ ಧಾರವಾಡ ಪ್ರಸ್ತುತಪಡಿಸುತ್ತಿರುವ ಜನಪ್ರಿಯ ಕಾರ್ಯಕ್ರಮ ಸರಣಿ ವಚನಾಮೃತ.
10: ವಚನಾಮೃತ ಸತತ 5 ವರ್ಷಗಳ ಪ್ರಸಾರಕ್ಕೆ ಹತ್ತಿರದಲ್ಲಿದೆ. ಈ ಸಂಭ್ರಮಕ್ಕೆ ಕೇಳುಗರಾದ ನೀವೇ ಕಾರಣ.
9: ಪ್ರಕೃತಿಯೊಂದಿಗಿನ ನಮ್ಮ ಜೀವನವನ್ನು ರೂಪಕವಾಗಿಸಿದವರು ಬಸವಾದಿ ಶರಣರು.
10: ನಿತ್ಯ ಕಾಯಕ ಹಾಗೂ ಪ್ರಾಮಾಣಿಕ ಬದುಕಿಗೆ ಭಾಷ್ಯ ಬರೆದ ಈ ಅಮೃತವಾಣಿ ವಚನಾಮೃತ.
11: ಸತ್ಯ ಶುದ್ಧ ಕಾಯಕದಿಂದ ಬಂದ ದ್ರವ್ಯದಲ್ಲಿ
9: ಪ್ರತಿ ಸೋಮವಾರ ಹಾಗೂ ಮಂಗಳವಾರ ಬೆಳಗ್ಗೆ ನಿಮ್ಮ ಮನೆ ಮನ ತಲುಪುತ್ತಿರುವ ವಿಶೇಷ ಕಾರ್ಯಕ್ರಮ ಸರಣಿ ವಚನಾಮೃತ.
10: ವಚನಾಮೃತ, ನಿಮ್ಮೆಲ್ಲರ ಸಂಭ್ರಮದಲ್ಲಿ ನಾವು ಭಾಗಿ. ವಚನಾಮೃತ,
9: ವಚನಾಮೃತ.
2: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ 7:35 ಕನ್ನಡದಲ್ಲಿ ವಾರ್ತೆ ಕೇಳುವಿರಿ. ಬೆಂಗಳೂರು ಕೇಂದ್ರದಿಂದ.

0: ಇವನಮ್ಮವಾ ಇವನಮ್ಮವಾ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಆದಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದಿನಿಂದ ಕರ್ನಾಟಕ ಗೋವಾ ಕೇರಳ ಪ್ರವಾಸ. ಬೆಂಗಳೂರು ದಾವಣಗೆರೆಗೆ ಇಂದು ಭೇಟಿ. ಬುಡಕಟ್ಟು ಭದ್ರತಾ ವೇದಿಕೆಯ ಪ್ರತಿನಿಧಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ಸಮುದಾಯದ ಸಬಲೀಕರಣದ ಕುರಿತು ಚರ್ಚೆ. ಭಯೋತ್ಪಾದನೆ ವಿರುದ್ಧ ನಿರ್ಣಾಯಕ ಕ್ರಮಕ್ಕೆ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕರೆ. ಇಸ್ರೇಲ್ಗೆ ವಿಮಾನಯಾನ ಸೇವೆಗಳ ಅಮಾನತನ್ನು ಜುಲೈ ಅಂತ್ಯದವರೆಗೆ ವಿಸ್ತರಿಸಿದ ಏರ್ ಇಂಡಿಯಾ ಸಂಸ್ಥೆ. ಹಾಗೂ ಭಾರತ ಇಂಗ್ಲೆಂಡ್ ಮಹಿಳಾ ಟಿ20 ಕ್ರಿಕೆಟ್ ಸರಣಿ. ಮೊದಲ ಪಂದ್ಯದಲ್ಲಿ ಭಾರತಕ್ಕೆ 38 ರನ್ಗಳ ಜಯ. ವಾರ್ತೆಗಳ ವಿವರ. ಉಪರಾಷ್ಟಪತಿ ಸಿಬಿ ರಾಧಾಕೃಷ್ಣನ್ ಇಂದಿನಿಂದ 31ರವರೆಗೆ ಕರ್ನಾಟಕ, ಗೋವಾ ಮತ್ತು ಕೇರಳಂ ರಾಜ್ಯಗಳ ಪ್ರವಾಸ ಕೈಗೊಳ್ಳಲಿದ್ದಾರೆ. ಇಂದು ಬೆಂಗಳೂರಿಗೆ ಆಗಮಿಸಲಿರುವ ಅವರು ಆರ್ಟ್ ಆಫ್ ಲಿವಿಂಗ್ ಫೌಂಡೇಶನ್ನ 45ನೇ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಂತರ ಅವರು ದಾವಣಗೆರೆಯಲ್ಲಿ ಬಿಡಿಟಿ ಇಂಜಿನಿಯರಿಂಗ್ ಕಾಲೇಜು ವಿಶ್ವವಿದ್ಯಾಲಯದ ಅಮೃತ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇದೇ 30ರಂದು ಗೋವಾಗೆ ತೆರಳಿ ಪಣಜಿಯಲ್ಲಿ ಗೋವಾ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದು ಸಿಎಸ್ಐಆರ್ ರಾಷ್ಟೀಯ ಸಾಗರ ಶಾಸ್ತ್ರ ಸಂಸ್ಥೆಗೆ ಭೇಟಿ ನೀಡಲಿದ್ದಾರೆ. ಇದೇ 31ರಂದು ಉಪರಾಷ್ಟಪತಿಗಳು ಕರ್ನಾಟಕದ ಬೆಳ್ತಂಗಡಿಯಲ್ಲಿ ಸಿರಿ ಕೈಗಾರಿಕಾ ಪಾರ್ಕ್ ಉದ್ಘಾಟಿಸಲಿದ್ದು ಬಳಿಕ ಶ್ರೀಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಲಿದ್ದಾರೆ. ಅದೇ ದಿನ ಅವರು ಕೇರಳಂಗೆ ತೆರಳಿ ಕೊಟ್ಟಾಯಂನಲ್ಲಿ ಮಲಯಾಳಂ ದಿನಪತ್ರಿಕೆ ದೀಪಿಕಾದ 140ನೇ ವಾರ್ಷಿಕೋತ್ಸವವನ್ನು ಉದ್ಘಾಟಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ನವದೆಹಲಿಯಲ್ಲಿ ಬುಡಕಟ್ಟು ಭದ್ರತಾ ವೇದಿಕೆ ಪ್ರತಿನಿಧಿಗಳನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಬುಡಕಟ್ಟು ಸಮುದಾಯದ ಏಳಿಗೆಗಾಗಿ ಪ್ರತಿನಿಧಿಗಳು ಹೊಂದಿರುವ ಸಮರ್ಪಣಾ ಭಾವದ ಕುರಿತು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಭೇಟಿಯ ವೇಳೆ ಬುಡಕಟ್ಟು ಸಮುದಾಯಗಳ ಸರ್ವತೋಮುಖ ಅಭಿವೃದ್ಧಿ ಮತ್ತು ಸಬಲೀಕರಣಕ್ಕೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಅರ್ಥಪೂರ್ಣ ಚರ್ಚೆಗಳನ್ನು ನಡೆಸಲಾಗಿದೆ ಎಂದು ತಿಳಿಸಿದರು. ಭಯೋತ್ಪಾದನೆ ವಿರುದ್ಧ ನಿರ್ಣಾಯಕ ಕ್ರಮಕ್ಕೆ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕರೆ ನೀಡಿದ್ದು, ಈ ಹೋರಾಟದಲ್ಲಿ ಯಾವುದೇ ರೀತಿಯ ದ್ವಿಮುಖ ನೀತಿ ಇರಬಾರದು ಎಂದು ಪ್ರತಿಪಾದಿಸಿದ್ದಾರೆ. ರಷ್ಯಾದಲ್ಲಿ ಆಯೋಜಿಸಲಾಗಿದ್ದ ಅಂತಾರಾಷ್ಟೀಯ ಭದ್ರತಾ ವೇದಿಕೆಯನ್ನುದ್ದೇಶಿಸಿ ಮಾತನಾಡಿದ ಅವರು, ಜವಾಬ್ದಾರಿಯುತ ರಾಷ್ಟಗಳು ತಮ್ಮ ಆಯ್ಕೆಗಳನ್ನು ಮರುಪರಿಶೀಲಿಸಬೇಕಿದ್ದು, ತಾವು ಭಯೋತ್ಪಾದನೆಯ ಪ್ರಯೋಜಕರನ್ನು ಬೆಂಬಲಿಸುತ್ತೇವೆಯೋ ಅಥವಾ ಅದರ ವಿರುದ್ಧ ಕಠಿಣ ಕ್ರಮದ ಮೂಲಕ ಹೋರಾಡುತ್ತೇವೆಯೋ ಎಂಬುದನ್ನು ನಿರ್ಧರಿಸಬೇಕು ಎಂದರು. ಮಾಸ್ಕೋದಲ್ಲಿ ಅಜಿತ್ ದೋವಲ್ ಮೊದಲ ಅಂತಾರಾಷ್ಟೀಯ ಭದ್ರತಾ ವೇದಿಕೆ ಹಾಗೂ ಭದ್ರತಾ ವಿಷಯಗಳ ಉನ್ನತ ಪ್ರತಿನಿಧಿಗಳ 14ನೇ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಎಂದು ಮಾಸ್ಕೋದಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. ಈ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಅಜಿತ್ ದೋವಲ್ ರಷ್ಯಾ ಭದ್ರತಾ ಸಮಿತಿಯ ಕಾರ್ಯದರ್ಶಿ ಸರ್ಗೈ ಶೋಯ್ಗು ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಈ ವೇಳೆ ರಕ್ಷಣೆ, ಭದ್ರತೆ, ಇಂಧನ ಮತ್ತು ವ್ಯಾಪಾರ ಆರ್ಥಿಕ ಸಂಬಂಧಗಳ ಕ್ಷೇತ್ರಗಳಲ್ಲಿ ಪ್ರಸ್ತುತವಿರುವ ಸಹಕಾರ ಮತ್ತು ಪ್ರಗತಿಯನ್ನು ಪರಾಮರ್ಶಿಸಲಾಗಿದೆ ಎಂದು ರಾಯಭಾರ ಕಚೇರಿ ತಿಳಿಸಿದೆ. ಅಹಮದಾಬಾದ್ನಲ್ಲಿ ಆಯೋಜಿಸಲು ಉದ್ದೇಶಿಸಲಾಗಿರುವ ಕಾಮನ್ವೆಲ್ತ್ ಗೇಮ್ಸ್ ಮತ್ತು ಒಲಿಂಪಿಕ್ ಕ್ರೀಡಾಕೂಟದ ಪೂರ್ವ ಸಿದ್ದತೆಗಳ ಪರಿಶೀಲನೆಗಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನಿನ್ನೆ ಉನ್ನತ ಮಟ್ಟದ ಸಭೆ ನಡೆಸಿದರು. ಅಹಮದಾಬಾದ್ನಲ್ಲಿ ನಡೆದ ಈ ಸಭೆಯಲ್ಲಿ ಕೇಂದ್ರ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ, ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅಮಿತ್ ಶಾ, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ದೇಶದಲ್ಲಿ ಜಾಗತಿಕ ಮಟ್ಟದ ಕ್ರೀಡಾ ಮೂಲಸೌಕರ್ಯ ಮತ್ತು ಅತ್ಯಾಧುನಿಕ ತರಬೇತಿ ಸೌಲಭ್ಯಗಳನ್ನು ವಿಸ್ತರಿಸುತ್ತಿದೆ ಎಂದರು. ಅಂತಾರಾಷ್ಟೀಯ ಮಾನದಂಡಗಳಿಗೆ ಅನುಗುಣವಾಗಿ ಕ್ರೀಡಾ ಸೌಲಭ್ಯ ಅಭಿವೃದ್ಧಿಪಡಿಸಲಾಗುತ್ತಿದ್ದು, ಇದಕ್ಕೆ ಪೂರಕವಾಗಿ ಪ್ರಗತಿಯಲ್ಲಿರುವ ಕ್ರೀಡಾ ಮೂಲಸೌಕರ್ಯ ಮತ್ತು ಸಂಬಂಧಿತ ಯೋಜನೆಗಳ ಕುರಿತು ಪ್ರಗತಿ ಪರಿಶೀಲನಾ ಸಭೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಅಹಮದಾಬಾದ್ ನಗರ 2030ರ ಕಾಮನ್ವೆಲ್ತ್ ಗೇಮ್ಸ್ಗೆ ಆತಿಥ್ಯ ವಹಿಸಲು ಉತ್ಸುಕವಾಗಿದ್ದು, 2036ರ ಒಲಿಂಪಿಕ್ಸ್

0: ಕ್ರೀಡಾಕೂಟದ ಆತಿಥ್ಯಕ್ಕಾಗಿ ಈಗಾಗಲೇ ಅಧಿಕೃತವಾಗಿ ಬಿಡ್ ಸಲ್ಲಿಸಿದೆ. ಪಶ್ಚಿಮ ಏಷ್ಯಾದಲ್ಲಿ ಮುಂದುವರೆದಿರುವ ಬಿಕ್ಕಟ್ಟು ಹಾಗೂ ಅನಿಶ್ಚಿತತೆಯ ಹಿನ್ನೆಲೆಯಲ್ಲಿ ಏರ್ ಇಂಡಿಯಾ ಸಂಸ್ಥೆ ಇಸ್ರೇಲ್ಗೆ ವಿಮಾನಯಾನ ಸೇವೆಗಳ ಅಮಾನತನ್ನು ಜುಲೈ ಅಂತ್ಯದವರೆಗೆ ವಿಸ್ತರಿಸಿದೆ. ಈ ಹಿಂದೆ ಜೂನ್ ಅಂತ್ಯದವರೆಗೆ ಟೆಲ್ ಅವಿ ಮತ್ತು ದೆಹಲಿ ಮಾರ್ಗದ ವಿಮಾನ ಸಂಚಾರವನ್ನು ಏರ್ ಇಂಡಿಯಾ ಸಂಸ್ಥೆ ಸ್ಥಗಿತಗೊಳಿಸಿದ್ದು ಪ್ರಸ್ತುತ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಅಮಾನತು ಅವಧಿಯನ್ನು ವಿಸ್ತರಿಸಿದೆ. ಪಶ್ಚಿಮ ಏಷ್ಯಾ ಸಂಘರ್ಷದ ಪರಿಣಾಮವಾಗಿ ವಿಮಾನಯಾನ ಸಂಸ್ಥೆಗಳು ದುಬಾರಿ ಇಂಧನ ಬೆಲೆ ಮತ್ತು ವೈಮಾನಿಕ ವಲಯದ ಮೇಲಿನ ನಿರ್ಬಂಧಗಳು ಸೇರಿದಂತೆ ಹಲವು ಸವಾಲುಗಳನ್ನು ಎದುರಿಸುತ್ತಿದ್ದು ಇದು ಅವುಗಳ ಕಾರ್ಯಾಚರಣೆಯ ವೆಚ್ಚವನ್ನು ಗಣನೀಯವಾಗಿ ಹೆಚ್ಚಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದಕ್ಷಿಣ ಇರಾನ್ ಮೇಲಿನ ಅಮೆರಿಕದ ಇತ್ತೀಚಿನ ವಾಯುದಾಳಿಗಳಿಗೆ ಪ್ರತಿಯಾಗಿ ಪ್ರಾದೇಶಿಕ ಅಮೆರಿಕ ವಾಯುನೆಲೆಯನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಿರುವುದಾಗಿ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ IRGC ತಿಳಿಸಿದೆ. ಅಮೆರಿಕದ ಸೇನಾ ನೆಲೆ ಹೊಂದಿರುವ ಕುವೈತ್ ತನ್ನ ವಲಯಕ್ಕೆ ಬಂದ ಶತ್ರು ಕ್ಷಿಪಣಿ ಮತ್ತು ಡ್ರೋನ್ಗಳನ್ನು ಹೊಡೆದುರುಳಿಸಿರುವುದಾಗಿ ಹೇಳಿದ್ದು ದಾಳಿಯ ನಿಖರ ಗುರಿಯನ್ನು ಖಚಿತಪಡಿಸಿಲ್ಲ. ಕೇಂದ್ರ ಮತ್ತು ಇತರ ಪಾಲುದಾರ ವಿಶ್ವವಿದ್ಯಾಲಯಗಳ ಪದವಿ ಕೋರ್ಸ್ಗಳ ಪ್ರವೇಶಾತಿಗಾಗಿ ನಡೆಯುವ ಸಾಮಾನ್ಯ ವಿಶ್ವವಿದ್ಯಾಲಯ ಪ್ರವೇಶ ಪರೀಕ್ಷೆ CUET UG 2026 ಪರಿಷ್ಕೃತ ಪರೀಕ್ಷಾ ವೇಳಾಪಟ್ಟಿ ಮತ್ತು ಪ್ರವೇಶ ಪತ್ರಗಳನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆ NTA ಬಿಡುಗಡೆ ಮಾಡಿದೆ. ಈ ಪರೀಕ್ಷೆಗಳು ಇದೇ 31ರಂದು ಹಾಗೂ ಮುಂದಿನ ತಿಂಗಳ 6 ಮತ್ತು 7ರಂದು ನಡೆಯಲಿದೆ. ನಿನ್ನೆ ನಡೆಯಬೇಕಿದ್ದ ಈ ಪರೀಕ್ಷೆಯನ್ನು ಈದ್ ಉಲ್ ಅಜಾ ಹಬ್ಬದ ಹಿನ್ನೆಲೆಯಲ್ಲಿ ಮುಂದೂಡಲಾಗಿತ್ತು. ಅಭ್ಯರ್ಥಿಗಳು ತಮ್ಮ ಪ್ರವೇಶ ಪತ್ರಗಳನ್ನು ಎನ್ಟಿಎ ಅಧಿಕೃತ ಜಾಲತಾಣ CUET.NTA.NIC.IN ಮೂಲಕ ಪಡೆಯಬಹುದಾಗಿದೆ ಎಂದು ಸುದ್ದಿಸಂಸ್ಥೆ ತಿಳಿಸಿದೆ. ಕೇಂದ್ರ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವಿಯ ಇಂದಿನಿಂದ ಮೇಘಾಲಯಕ್ಕೆ 3 ದಿನಗಳ ಭೇಟಿ ನೀಡಲಿದ್ದಾರೆ. ಈ ಭೇಟಿಯ ಸಂದರ್ಭದಲ್ಲಿ ಯುವ ವ್ಯವಹಾರಗಳು, ಕ್ರೀಡಾ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಕೇಂದ್ರ ಪರಿಷ್ಕೃತ ಯೋಜನೆಗಳ ಪರಿಶೀಲನೆಗೆ ಸಂಬಂಧಿಸಿದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಯುವ ವ್ಯವಹಾರಗಳ ಇಲಾಖೆಯ ವಿಚಾರ ಸಂಕಿರಣ ಸಭೆಯಲ್ಲೂ ಅವರು ಪಾಲ್ಗೊಳ್ಳಲಿದ್ದಾರೆ. ನಾಳೆ ಮುಖ್ಯಮಂತ್ರಿ ಕನ್ರಾಡ್ ಕೆ ಸಂಗ್ಮಾ ಅವರೊಂದಿಗೆ ರಾಜ್ಯದ ರಾಜಧಾನಿಯಲ್ಲಿ 132.9 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಸಂಯೋಜಿತ ಬಹುಪಯೋಗಿ ಒಳಾಂಗಣ ಕ್ರೀಡಾ ಸಂಕೀರ್ಣವನ್ನು ಉದ್ಘಾಟಿಸಲಿದ್ದಾರೆ. ಈ ಭೇಟಿಯ ಸಮಯದಲ್ಲಿ ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ನ ಪ್ರತಿನಿಧಿಗಳು ಮತ್ತು ಇತರ ಗಣ್ಯರ ಸಮ್ಮುಖದಲ್ಲಿ ಮೇಘಾಲಯದೊಂದಿಗೆ 39ನೇ ರಾಷ್ಟೀಯ ಕ್ರೀಡಾಕೂಟ 2026 ಆತಿಥೇಯ ರಾಜ್ಯದ ಒಪ್ಪಂದಕ್ಕೆ ಸಹಿ ಹಾಕಲಾಗುವ ನಿರೀಕ್ಷೆ ಇದೆ. ಲಂಡನ್ನ ಚೆಲ್ಮ್ಸ್ಫೋರ್ಡ್ನಲ್ಲಿ ನಿನ್ನೆ ನಡೆದ 3 ಪಂದ್ಯಗಳ ಮಹಿಳಾ ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಭಾರತದ ವನಿತೆಯರ ತಂಡ ಇಂಗ್ಲೆಂಡ್ ತಂಡವನ್ನು 38 ರನ್ಗಳಿಂದ ಮಣಿಸಿ ಸರಣಿಯಲ್ಲಿ ಮುನ್ನಡೆ ಕಾಯ್ದುಕೊಳ್ಳುವಲ್ಲಿ ಸಫಲವಾಗಿದೆ. ಭಾರತ ನೀಡಿದ 189 ರನ್ಗಳ ಗುರಿಯನ್ನು ಬೆನ್ನತ್ತಿದ ಇಂಗ್ಲೆಂಡ್ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 150 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಸರಣಿಯ 2ನೇ ಪಂದ್ಯ ಬ್ರಿಸ್ಟಲ್ನಲ್ಲಿ ನಾಳೆ ಭಾರತೀಯ ಕಾಲಮಾನ ಸಂಜೆ 7 ಗಂಟೆಗೆ ನಡೆಯಲಿದೆ. March 28ರಿಂದ ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಟೂರ್ನಿ ಅಂತಿಮ ಘಟ್ಟ ತಲುಪುತ್ತಿದ್ದು ಇಂದು ನಡೆಯಲಿರುವ 2ನೇ ಕ್ವಾಲಿಫೈಯರ್ನ ಪ್ರಮುಖ ಹಣಾಹಣಿಯಲ್ಲಿ ಗುಜರಾತ್ ಟೈಟನ್ಸ್ ಹಾಗೂ ರಾಜಸ್ಥಾನ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ಫೈನಲ್ಗೇರುವ ಮತ್ತೊಂದು ಅವಕಾಶವಾಗಿ ಗುಜರಾತ್ ಟೈಟನ್ಸ್ ಮೊದಲನೇ ಕ್ವಾಲಿಫೈಯರ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ದ ಸೋತು ಈ ಪಂದ್ಯದ ಮೂಲಕ ಫೈನಲ್ಗೇರುವ ತವಕದಲ್ಲಿದ್ದರೆ ಎಲಿಮಿನೇಟರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಮಣಿಸಿ ಗೆಲುವಿನ ಭರವಸೆಯೊಂದಿಗೆ ರಾಜಸ್ಥಾನ ರಾಯಲ್ಸ್ ತಂಡ ಕಣಕ್ಕಿಳಿಯುತ್ತಿದೆ. ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ಇದೇ 31ರಂದು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಫೈನಲ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ದ ಐಪಿಎಲ್ 2026 ಟ್ರೋಫಿಗಾಗಿ ಸೆಣಸಾಟ ನಡೆಸಲಿದೆ. ಹಾಂಕಾಂಗ್ನಲ್ಲಿ ನಿನ್ನೆ ಆರಂಭವಾದ 20 ವರ್ಷದೊಳಗಿನವರ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನ ಮೊದಲ ದಿನವೇ ಭಾರತದ ಯುವ ಓಟಗಾರ್ತಿ ನಿಪಂ 100 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಕಂಚಿನ ಪದಕ ಗೆದ್ದಿದ್ದಾರೆ. ಮಹಿಳೆಯರ 100 ಮೀಟರ್ ಓಟದ 20 ವರ್ಷದೊಳಗಿನವರ ವಿಭಾಗದಲ್ಲಿ ರಾಷ್ಟೀಯ ದಾಖಲೆ ಹೊಂದಿರುವ 18 ವರ್ಷದ ನಿಪಂ ನಿಗದಿಪಡಿಸಿದ ದೂರವನ್ನು 11.62 ಸೆಕೆಂಡುಗಳಲ್ಲಿ ಪೂರ್ಣಗೊಳಿಸಿ ಮೂರನೇ ಸ್ಥಾನ

0: ಸ್ಥಾನದೊಂದಿಗೆ ಕಂಚಿನ ಪದಕಕ್ಕೆ ಕೊರಳೊಡ್ಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದಿನಿಂದ ಕರ್ನಾಟಕ ಗೋವಾ ಕೇರಳಂ ಪ್ರವಾಸ, ಬೆಂಗಳೂರು ದಾವಣಗೆರೆಗೆ ಇಂದು ಭೇಟಿ. ಬುಡಕಟ್ಟು ಭದ್ರತಾ ವೇದಿಕೆಯ ಪ್ರಧಾನಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ಸಮುದಾಯದ ಸಬಲೀಕರಣದ ಕುರಿತು ಚರ್ಚೆ. ಭಯೋತ್ಪಾದನೆ ವಿರುದ್ದ ನಿರ್ಣಾಯಕ ಕ್ರಮಕ್ಕೆ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕರೆ. ಇಸ್ರೇಲ್ಗೆ ವಿಮಾನಯಾನ ಸೇವೆಗಳ ಅಮಾನತನ್ನು ಜುಲೈ ಅಂತ್ಯದವರೆಗೆ ವಿಸ್ತರಿಸಿದ ಏರ್ ಇಂಡಿಯಾ ಸಂಸ್ಥೆ. ಹಾಗೂ ಭಾರತ ಇಂಗ್ಲೆಂಡ್ ಮಹಿಳಾ ಟಿ ಟ್ವೆಂಟಿ ಕ್ರಿಕೆಟ್ ಸರಣಿ, ಮೊದಲ ಪಂದ್ಯದಲ್ಲಿ ಭಾರತಕ್ಕೆ 38 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ ಚಿತ್ರಗೀತೆಗಳ ಕಾರ್ಯಕ್ರಮ.
2: ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
3: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂಥಟ ಮಾಡ್ಲಿಕತ್ತದ?
2: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
4: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
6: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
5: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
6: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
7: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
8: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ. ಚಂದುಕಾಕಾ ಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
7: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ June 14ರವರೆಗೆ ಮಾತ್ರ. ಭೇಟಿ ನೀಡಿ ಚಂದುಕಾಕಾ ಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796-999-827.
1: ಡಾಕ್ಟರ್ ರಾಜ್ಕುಮಾರ್ ಮತ್ತು ಮಂಜುಳಾ ಗುರುರಾಜ್ ಹಾಗೂ ಸಂಗಡಿಗರ ಸ್ವರದಲ್ಲಿ ಕೇಳಿ ಜೀವನ ಚೈತ್ರ ಚಿತ್ರದ ಗೀತೆ.

0: ಕಜ್ಜಿ ಹುಳ್ಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದೇ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
6: ಎಸ್ ಜಾನಕಿ ಅವರ ಸ್ವರದಲ್ಲಿ ಕೇಳುತ್ತಿರುವ ಈ ಗೀತೆ ಮರೆಯದ ಹಾಡು ಚಿತ್ರದು.

ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಕೇಳಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಪಂಡಿತ್ ರಾಜಶೇಖರ್ ಮನ್ಸೂರ್ ಅವರು ಹಾಡಿರುವ ರಾಗ್ ಖಟ್ತೋಡಿ. ಇವರಿಗೆ ಜೊತೆ ವಾದ್ಯಗಾರರಾಗಿ ತಬಲಾ ಸಾಥ್ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಸಾಥ್ ಪಂಚಾಕ್ಷರಿ ಹಿರೇಮಠ್. ಕೇಳಿ ಪಂಡಿತ್ ರಾಜಶೇಖರ್ ಮನ್ಸೂರ್ ಅವರ ಶಾಸ್ತ್ರೀಯ ಗಾಯನದಲ್ಲಿ ರಾಗ್ ಖಟ್ತೋಡಿ.

0: ರಾಗ್ ಖಟ್ ತೋಡಿ ಕೇಳಿದ್ರಿ. ಇವರಿಗೆ ತಬಲಾ ಸಾಥ್ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಸಾಥ್ ಪಂಚಾಕ್ಷರಿ ಹಿರೇಮಠ ಅವರದಾಗಿತ್ತು. ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಆಕಾಶವಾಣಿ ಧಾರವಾಡ.
1: ನಲ್ಮೆಯ ಕೇಳುಗರೆ,
2: ನಿಮ್ಮ ನೆಚ್ಚಿನ ವಚನಾಮೃತ ಸರಣಿ 250ನೇ ಸಂಚಿಕೆ ತಲುಪುತ್ತಿದೆ.
1: ಕರ್ನಾಟಕ ವಿಶ್ವವಿದ್ಯಾಲಯದ ಬಸವೇಶ್ವರ ಪೀಠದ ಸಹಯೋಗದಲ್ಲಿ ಆಕಾಶವಾಣಿ ಧಾರವಾಡ ಪ್ರಸ್ತುತಪಡಿಸುತ್ತಿರುವ ಜನಪ್ರಿಯ ಕಾರ್ಯಕ್ರಮ ಸರಣಿ ವಚನಾಮೃತ.
2: ವಚನಾಮೃತ ಸತತ 5 ವರ್ಷಗಳ ಪ್ರಸಾರಕ್ಕೆ ಹತ್ತಿರದಲ್ಲಿದೆ. ಈ ಸಂಭ್ರಮಕ್ಕೆ ಕೇಳುಗರಾದ ನೀವೇ ಕಾರಣ.
1: ಪ್ರಕೃತಿಯೊಂದಿಗಿನ ನಮ್ಮ ಜೀವನವನ್ನು ರೂಪಕವಾಗಿಸಿದವರು ಬಸವಾದಿ ಶರಣರು.
2: ನಿತ್ಯ ಕಾಯಕ ಹಾಗೂ ಪ್ರಾಮಾಣಿಕ ಬದುಕಿಗೆ ಭಾಷ್ಯ ಬರೆದ ಈ ಅಮೃತವಾಣಿ ವಚನಾಮೃತ.
3: ಸತ್ಯ ಶುದ್ಧ ಕಾಯಕದಿಂದ ಬಂದ ದ್ರವ್ಯದಲ್ಲಿ
1: ಪ್ರತಿ ಸೋಮವಾರ ಹಾಗೂ ಮಂಗಳವಾರ ಬೆಳಗ್ಗೆ ನಿಮ್ಮ ಮನೆ ಮನ ತಲುಪುತ್ತಿರುವ ವಿಶೇಷ ಕಾರ್ಯಕ್ರಮ ಸರಣಿ ವಚನಾಮೃತ.
2: ವಚನಾಮೃತ, ನಿಮ್ಮೆಲ್ಲರ ಸಂಭ್ರಮದಲ್ಲಿ ನಾವು ಭಾಗಿ. ವಚನಾಮೃತ.
1: ವಚನಾಮೃತ.

0: ಶುಲ್ಕ ರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಕರ್ನಾಟಕದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಗುರುದೇವ್ ಇದರ ಮೂರು ಶಾಖೆಗಳಾದ ಧಾರವಾಡ, ಗದಗ್, ಬೆಳಗಾವಿಯಲ್ಲಿ ಪ್ರಥಮ ಪಿಯುಸಿ ವಿಜ್ಞಾನ ವಿಭಾಗಕ್ಕೆ ಪ್ರವೇಶಾತಿಗಳು ಪ್ರಾರಂಭವಾಗಿವೆ.
2: ಸುಸಜ್ಜಿತ ಕ್ಲಾಸ್ ರೂಮ್ ಮತ್ತು ಲ್ಯಾಬೋರೇಟರೀಸ್, ಶುಚಿ ರುಚಿ ಊಟದ ಜೊತೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ,
1: ನಿಖರವಾದ ಫಲಿತಾಂಶ, ಡೈಲೇಟರ್ಸ್, ಸ್ಟಡಿ ಅವರ್ಸ್, ಹೈಲಿ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟೀಸ್, ಡೌಟ್ ಕ್ಲಿಯರಿಂಗ್ ಸೆಷನ್, ವೈಯಕ್ತಿಕ ಕಾಳಜಿ, ಜೊತೆಗೆ
2: ನೀಟ್, ಜೆಇಇ, ಕೆಸಿಇಟಿ, ಎನ್ಡಿಎ ಪರೀಕ್ಷೆಗೆ ಅತ್ಯುತ್ತಮ ತರಬೇತಿ,
1: ಎಸ್ಎಸ್ಎಲ್ಸಿಯಲ್ಲಿ 618ಕ್ಕಿಂತ ಹೆಚ್ಚು ಅಂಕ ಪಡೆದವರಿಗೆ 2 ವರ್ಷಗಳ ಉಚಿತ ಶಿಕ್ಷಣ.
2: ಸಂಪರ್ಕಿಸಿ
3: 9848564423. The view from the clouds is the only one that matters. The Indian Air Force invites applications for commissioned officers through AFCAT 2 of 2026. Registrations open on May 20th, 2026. Visit afcat.edcil.co.in and take the first step toward the blue.
4: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು June 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
5: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
4: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30th.
5: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
4: ಲಿಡ್ಕರ್, ನಂಬಿಕೆ ನಿರಂತರ.
6: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ ಚಂದುಕಾಕಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
7: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ June 14 ಮಾತ್ರ. ಭೇಟಿ ನೀಡಿ ಚಂದುಕಾಕಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796999827.

ಶ್ರೋತೃ ಬಾಂಧವರೇ, ಪ್ರತಿ ಶುಕ್ರವಾರ ಮುಂಜಾನೆ 9:15 ಹಾಗೂ ರಾತ್ರಿ 8 ಪ್ರಸಾರವಾಗುತ್ತಿದೆ ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಪ್ರಾಯೋಜಿತ ನಯನ ದೀಪ.

0: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ.
1: ಶ್ರೋತೃ ಬಾಂಧವರೇ, ಪ್ರತಿ ರವಿವಾರ ಮಧ್ಯಾಹ್ನ 1:30 ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಕಾರ್ಯಕ್ರಮ ನಡೆ ನುಡಿ. ಪ್ರಾಯೋಜಕರು ಸಂಪ್ರೀತಿ ಇಂಡಿಯಾ. ಆಕಾಶವಾಣಿ ಧಾರವಾಡ.

ಗಾಂಧೀಜಿಯವರ ಆತ್ಮಕಥೆಯ ಮುಂದುವರೆದ ಭಾಗ. ನಾನು ಯಂಗ್ ಇಂಡಿಯಾ ಪತ್ರಿಕೆಯ ಸಂಪಾದಕನಾಗಬೇಕೆಂಬ ಈ ಮಿತ್ರರ ಸೂಚನೆಯನ್ನು ಸಿದ್ಧನಾಗಿ ಅಂಗೀಕರಿಸಿದೆ. ಆದರೆ ಜನಸಾಮಾನ್ಯರನ್ನು ಇಂಗ್ಲಿಷ್ ಭಾಷೆಯ ಮಾಧ್ಯಮದ ಮೂಲಕ ಸತ್ಯಾಗ್ರಹಕ್ಕೆ ಸಿದ್ಧಗೊಳಿಸುವುದು ಹೇಗೆ ಸಾಧ್ಯ? ನನ್ನ ಮುಖ್ಯವಾದ ಕಾರ್ಯಕ್ಷೇತ್ರ ಗುಜರಾತ್ ಆಗಿತ್ತು. ಆ ಕಾಲದಲ್ಲಿ ಶ್ರೀ ಇಂದುಲಾಲ್ ಯಾಜ್ಞಿಕ್ರು ಶ್ರೀ ಸೋಬಾನಿ ಮತ್ತು ಬ್ಯಾಂಕರ್ರ ಗುಂಪಿನೊಂದಿಗೆ ಸೇರಿಕೊಂಡಿದ್ದರು. ಇಂದುಲಾಲ್ ಯಾಜ್ಞಿಕ್ರು ಗುಜರಾತಿ ನವಜೀವನ್ ಮಾಸಪತ್ರಿಕೆಯನ್ನು ಈ ಮಿತ್ರರ ಧನಸಹಾಯದಿಂದ ನಡೆಸುತ್ತಿದ್ದರು. ಆ ಮಾಸಪತ್ರಿಕೆಯನ್ನು ಅವರು ನನ್ನ ವಶಕ್ಕೆ ಕೊಟ್ಟರು. ಜತೆಗೆ ಶ್ರೀ ಇಂದುಲಾಲ್ ಯಾಜ್ಞಿಕ್ರು ಇದಕ್ಕಾಗಿ ಕೆಲಸ ಮಾಡಲು ಮುಂದೆ ಬಂದರು. ಈ ಮಾಸಪತ್ರಿಕೆಯನ್ನು ವಾರಪತ್ರಿಕೆಯಾಗಿ ಬದಲಾಯಿಸಿದೆವು. ಈ ಮಧ್ಯೆ ಕ್ರಾನಿಕಲ್ ಪತ್ರಿಕೆ ಮತ್ತೆ ಪುನರುಜ್ಜೀವನ ಹೊಂದಿತು. ಆದುದರಿಂದ ಯಂಗ್ ಇಂಡಿಯಾವನ್ನು ಅದು ಮೊದಲಿದ್ದಂತೆ ವಾರಪತ್ರಿಕೆಯಾಗಿ ಬದಲಾಯಿಸಿದೆವು. ಎರಡೂ ವಾರಪತ್ರಿಕೆಗಳನ್ನು ಬೇರೆ ಬೇರೆ ಸ್ಥಳಗಳಿಂದ ಪ್ರಕಟಿಸುವುದೆಂದರೆ ನನಗೆ ಬಹಳ ಅನಾನುಕೂಲವಾಗಿತ್ತು. ಜತೆಗೆ ಹಣವೂ ವಿಶೇಷವಾಗಿ ವೆಚ್ಚವಾಗುತ್ತಿತ್ತು. ನವಜೀವನವನ್ನು ಅಹಮದಾಬಾದಿನಿಂದಲೇ ಪ್ರಕಟಗೊಳಿಸುತ್ತಿದ್ದರಿಂದ ನನ್ನ ಸಲಹೆಯಂತೆ ಯಂಗ್ ಇಂಡಿಯಾ ಸಹ ಅಲ್ಲಿಗೆ ವರ್ಗಾಯಿಸಲ್ಪಟ್ಟಿತು. ಈ ಬದಲಾವಣೆಗೆ ಇತರ ಕಾರಣಗಳೂ ಇದ್ದವು. ಇಂಡಿಯನ್ ಒಪಿನಿಯನ್ ವಿಷಯದಲ್ಲಿ ನನಗೆ ಉಂಟಾಗಿದ್ದ ಅನುಭವದಿಂದ ಇಂತಹ ಪತ್ರಿಕೆಗಳಿಗೆ ನಮ್ಮ ಸ್ವಂತ ಮುದ್ರಣಾಲಯ ಅವಶ್ಯಕವೆಂಬುದು ನನಗೆ ಗೊತ್ತಾಗಿತ್ತು. ಅಲ್ಲದೆ ಆ ಕಾಲದಲ್ಲಿ ಭಾರತದಲ್ಲಿ ಜಾರಿಯಲ್ಲಿದ್ದ ಪತ್ರಿಕೋದ್ಯಮ ಕಾನೂನು ಕ್ರೂರವಾಗಿದ್ದವು. ಯಾವ ಅಂಕೆಗೂ ಒಳಪಡದೆ ನನ್ನ ಅಭಿಪ್ರಾಯವನ್ನು ನಾನು ವ್ಯಕ್ತಗೊಳಿಸುವುದಾದರೆ ಆಗಿದ್ದ ಮುದ್ರಣಾಲಯಗಳು ಅದನ್ನು ಪ್ರಕಟಿಸಲು ಹಿಂದೆಗೆಯುತ್ತಿದ್ದವು. ಏಕೆಂದರೆ ಆ ಮುದ್ರಣಾಲಯಗಳು ಸ್ವಾಭಾವಿಕವಾಗಿ ವ್ಯಾಪಾರೋದ್ಯಮಗಳಾಗಿದ್ದವು. ಆದುದರಿಂದ ನಮ್ಮ ಸ್ವಂತ ಮುದ್ರಣಾಲಯವನ್ನು ಸ್ಥಾಪಿಸಿಕೊಳ್ಳುವ ಅವಶ್ಯಕತೆ ವಿಶೇಷವಾಗಿತ್ತು. ಹಾಗೆ ಮಾಡಲು ಅಹಮದಾಬಾದಿನಲ್ಲಿ ಮಾತ್ರವೇ ಅನುಕೂಲ ಹೆಚ್ಚಾಗಿದ್ದುದರಿಂದ ಯಂಗ್ ಇಂಡಿಯಾವನ್ನು ಅಲ್ಲಿಗೆ ಕೊಂಡೊಯ್ಯಬೇಕಾಯಿತು. ಈ ಪತ್ರಿಕೆಗಳ ಮೂಲಕ ಓದುವ ಜನತೆಗೆ ನನ್ನ ಶಕ್ತಿ ಮೀರಿ ಸತ್ಯಾಗ್ರಹದ ವಿಷಯದಲ್ಲಿ ಶಿಕ್ಷಣವನ್ನು ಕೊಡಲು ನಾನು ಪ್ರಾರಂಭಿಸಿದೆ. ಆ ಎರಡೂ ಪತ್ರಿಕೆಗಳಿಗೂ ಬಹುದೊಡ್ಡ ಸಂಖ್ಯೆಯಲ್ಲಿ ಚಂದಾದಾರರಾದರು. ಒಂದು ಸಂದರ್ಭದಲ್ಲಿ ಒಂದೊಂದು ಪತ್ರಿಕೆಗೂ 40,000 ಚಂದಾದಾರರಿದ್ದರು. ಆದರೆ ನವಜೀವನದ ಚಂದಾದಾರರ ಸಂಖ್ಯೆ ಒಂದೇ ಸಲಕ್ಕೆ ಏರಿತು. ಯಂಗ್ ಇಂಡಿಯಾ ನಿಧಾನವಾಗಿ ಹೆಚ್ಚುತ್ತಾ ಹೋಯಿತು. ಆದರೆ ನನ್ನ ಕಾರಾಗೃಹ ವಾಸದ ನಂತರ ಇವೆರಡರ ಚಂದಾದಾರರ ಸಂಖ್ಯೆಯು ಬಹು ಕಡಿಮೆಯಾಯಿತು. ಈ ಪತ್ರಿಕೆಗಳಲ್ಲಿ ಜಾಹೀರಾತುಗಳನ್ನು ಪ್ರಕಟಿಸಲು ನಾನು ಪ್ರಾರಂಭದಿಂದಲೇ ವಿರೋಧವಾಗಿದ್ದೆ. ಇದರಿಂದ ಪತ್ರಿಕೆಗಳಿಗೆ ನಷ್ಟವಾಗಿದೆ ಎಂದು ನಾನು ಭಾವಿಸಲಾರೆ. ಆದರೆ ಬದಲಾಗಿ ತಮ್ಮ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಲು ಪತ್ರಿಕೆಗಳಿಗೆ ತುಂಬಾ ಸಹಾಯವಾಗಿದೆ ಎಂಬುದು ನನ್ನ ಅನಿಸಿಕೆ, ನನ್ನ ನಂಬಿಕೆ ಕೂಡ. ಜತೆಗೆ ಈ ಪತ್ರಿಕೆಗಳು ಕೆಲವು ಮಟ್ಟಿಗೆ ನನ್ನ ಮನಃಶಾಂತಿಗೆ ಸಹಾಯಕವಾದುವು. ಕೂಡಲೇ ಸವಿನಯ ಕಾಯ್ದೆ ಭಂಗವನ್ನು ಆಚರಿಸುವುದು ಸಾಧ್ಯವಿಲ್ಲದಾಗ ನನ್ನ ಅಭಿಪ್ರಾಯಗಳನ್ನು ನಾನು ನಿರಾತಂಕವಾಗಿ ವ್ಯಕ್ತಪಡಿಸಿ ಜನರಿಗೆ ಧೈರ್ಯವನ್ನುಂಟು ಮಾಡಲು ಅವುಗಳಿಂದ ನನಗೆ ಅವಕಾಶವಾಯಿತು. ಹೀಗೆ ಈ ಎರಡೂ ಪತ್ರಿಕೆಗಳು ಕಷ್ಟಕಾಲದಲ್ಲಿ ಜನರಿಗೆ ಸಹಾಯಕವಾಗಿ ಮಾರ್ಷಲ್ ಲಾ ಕಾನೂನಿನಿಂದ ಉಂಟಾದ ಹಿಂಸೆಯನ್ನು ಕಡಿಮೆ ಮಾಡುವುದರಲ್ಲಿ ತಮ್ಮ ಕೈಲಾದ ಸೇವೆಯನ್ನು ಮಾಡಿದವೆಂದು ನಾನು ಎಣಿಸುತ್ತೇನೆ. ಪಂಜಾಬಿನಲ್ಲಿ ನಡೆದುದಕ್ಕೆಲ್ಲ ನಾನೇ ಹೊಣೆಗಾರನೆಂದು ಸರ್ ಮೈಕೆಲ್ ಓಡ್ವೇಯರ್ ಭಾವಿಸಿದ್ದರು. ಕೆಲವು ಕೋಪೋದ್ರಿಕ್ತ ಯುವಕ ಪಂಜಾಬಿಗಳು ಮಾರ್ಷಲ್ ಲಾಗೆ ನಾನೇ ಜವಾಬುದಾರನೆಂಬ ಅಭಿಪ್ರಾಯ ಉಳ್ಳವರಾಗಿದ್ದರು. ನಾನು ಸವಿನಯ ಕಾಯ್ದೆ ಭಂಗವನ್ನು ನಿಲ್ಲಿಸದೇ ಇದ್ದಿದ್ದರೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಸಂಭವಿಸುತ್ತಲೇ ಇರಲಿಲ್ಲವೆಂದು ನಂಬಿದ ಕೆಲವರು ನಾನು ಪಂಜಾಬಿಗೆ ಕಾಲಿಟ್ಟರೆ ನನ್ನನ್ನು ಕೊಲ್ಲುವುದಾಗಿಯೂ ಹೆದರಿಸಿದರು. ಆದರೆ ನನ್ನ ನಿಲುವು ಸರಿಯಾಗಿದೆ ಮತ್ತು ನಿರ್ದಿಷ್ಟವಾಗಿದೆ. ಯಾರೂ ನನ್ನನ್ನು ತಪ್ಪು ತಿಳಿದುಕೊಳ್ಳುವುದು ಸಾಧ್ಯವಿಲ್ಲ ಎಂಬುದು ನನ್ನ ಅಭಿಪ್ರಾಯವಾಗಿತ್ತು. ಇದೀಗ ಭಜನ್ ಕೇಳುವಿರಿ.

ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಕೇಳುಗರೆ, ಇನ್ನು ಮುಂದೆ ಭಕ್ತಿ ಸಂಗೀತದ ಕಾರ್ಯಕ್ರಮ ಅರ್ಪಣ. ಮೊದಲಿಗೆ ಪಂಡಿತ್ ಮಾಧವ ಗುಡಿಯವರು ಹಾಡಿರುವ ಹಯವದನದಾಸರ ಕೃತಿ.

0: ಇದುವರೆಗೆ ಅರ್ಪಣಾ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಕೇಳಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ.
1: ಸ್ಕೂಲ್
2: ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಷನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಪ್ಲಾಟ್ಫಾರ್ಮ್ ನಂಬರ್ 2 ಸಿ ಚಲನೆ ವಾಲಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಕಿ ಯಾತ್ರಿ.
1: ನಾನಿಲ್ಲಿದ್ದೀನಿ.
5: ನಿನ್ನನ್ನಲ್ಲ, ಇದನ್ನು ಮೊಬೈಲ್ ಚಾರ್ಜ್ ಮಾಡೋಕಿತ್ತು.
1: ಬುದ್ಧಿ ಚಾರ್ಜ್ ಮಾಡೋ.
6: ಹೀಗೆ ಪಬ್ಲಿಕ್ ಪೋರ್ಟ್ ನಿಂದ ಚಾರ್ಜ್ ಮಾಡಿದ್ರೆ ಪರ್ಸನಲ್ ಡೇಟಾ ಆಗುತ್ತೆ ಪಬ್ಲಿಕ್.
1: ನೋಡಿದ್ಯಾ
5: ಅಪ್ಪ, ಒಂದ್ ನಿಮಿಷ, ನಾನ್ ಪೇ ಮಾಡ್ತೀನಿ. ನೋ ಸಿಗ್ನಲ್.
6: ಈಗೇನ್ ಮಾಡ್ತೀಯಾ?
5: ಫ್ರೀ ವೈಫೈ ಇದೆಯಲ್ಲ.
1: ಪೆದ್ದು ಸುಧಾರಿಸ್ಕೋ.
6: ಪೇಮೆಂಟ್ಸ್ ಗಾಗಿ ನೋ ಓಪನ್ ವೈಫೈ
5: ಅಂದ್ರೆ ಫ್ರಾಡ್ ಗೆ ಮಾಡಿ. ಬೈ ಬೈ.
6: RBI ಹೇಳುತ್ತೆ,
1: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
7: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿ ದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
8: ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ನಮ್ಮ ಆಶಾಕಿರಣ ಯೋಜನೆಯ ಆಶಯ.
7: ಆಶಾಕಿರಣ ಯೋಜನೆಯಡಿ 600,000+ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 400,000+ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ನಂದರ ಕಾರ್ಯಕ್ರಮದ ಮೊದಲ ಗೀತೆ ಭಕ್ತ ಸಿರಿಯಾಳ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಮಹಾಲಕ್ಷ್ಮಿ ಅಯ್ಯರ್ ಅವರ ಸ್ವರದಲ್ಲಿ ಕೇಳಿ ಅರಸು ಚಿತ್ರದ ಗೀತೆ.

ಕೇಳುಗರೆ, ತಾವೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ ಕೇಳುತ್ತಿರುವಿರಿ. ನಂದನ ಕಾರ್ಯಕ್ರಮದ ಮುಂದಿನ ಗೀತೆ ಗಾಳಿ ಮಾತು. ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ.

0: ಆಟ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ನಂದನ ಕಾರ್ಯಕ್ರಮದ ಮುಂದಿನ ಗೀತೆ ಹಡವಾದಿ ಚಿತ್ರದ್ದು. ಗೀತೆಯನ್ನು ಹಾಡಿದ್ದಾರೆ ಶಂಕರ್ ಮಹಾದೇವನ್ ಹಾಗೂ ಸಂಗಡಿಗರು.

0: niente Felix. Che dai, come
1: ಕಾಂತಾರ ಚಿತ್ರದ ಗೀತೆ ಕೇಳಿಬರುವ ಸ್ವರಗಳು ವಿಜಯ್ ಪ್ರಕಾಶ್ ಹಾಗೂ ಸಂಗಡಿಗರು.

0: ಆತ್ಮೀಯ ಕೇಳುಗರೆ,
1: ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ
0: ಪ್ರತಿ ಶನಿವಾರ ಬೆಳಿಗ್ಗೆ 9:30 ಹತ್ತು ಗಂಟೆ 30 ನಿಮಿಷದವರೆಗೆ ಸಿನಿ ವಿಜ್ ನಂದನಾ.
1: ನಮ್ಮ ಸಿನಿಮಾ ನಿಮ್ಮ ಸಿನಿಮಾ ನಮ್ಮ ಸಿನಿಮಾ ಕನ್ನಡ ಸಿನಿಮಾ.
0: ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಸಿನಿ ವಿಜ್ ನಂದನಾ. ಕನ್ನಡ ಸಿನಿಮಾ ಕುರಿತು ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಸಂಖ್ಯೆ 0836.

0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಶನಿವಾರ 9:30 ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನ.
1: ನಂದನ ಕಾರ್ಯಕ್ರಮದ ಕೊನೆಯ ಗೀತೆ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್.

0: ಕೇಳುಗರೆ, ಇದುವರೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ ಪ್ರಸಾರವಾಯಿತು. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ.

0: ಅಗಸರಾಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
1: ಈ ಅಧಿಕ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ ಜೂನ್ 14ರವರೆಗೆ ಮಾತ್ರ. ಭೇಟಿ ನೀಡಿ ಚಂದುಕಾಕ ಅಗಸರಾಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796 999 127.
2: ಇನ್ನು ಮುಂದೆ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಮಥುರಾ ದೀಕ್ಷಿತ್ ಅವರು ಹಾಡಿರುವ ಚನ್ನವೀರ ಕಣವಿಯವರ ರಚನೆ.

ಇದುವರೆಗೆ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಇನ್ನು ಮುಂದೆ ಜಾನಪದ ಗೀತೆಗಳು. ಮೊದಲಿಗೆ ಶಿರೋಳದ ನೀಲವ್ವ ನಾಗಪ್ಪ ಹೊಸ್ಮನೆ ಹಾಗೂ ಮೇಳದವರಿಂದ ಚೌಡ್ಕಿ ಪದ.

ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

0: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಈಗ ಸಮಯ ಸರಿಯಾಗಿ 11:30.
1: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ ಚಂದುಕಾಕಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
3: ಈ ಅಧಿಕ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ 14th ಮಾತ್ರ. ಭೇಟಿ ನೀಡಿ ಚಂದುಕಾಕಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796-999-1827.
0: ಇನ್ನು ಮುಂದೆ ಕೇಳಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರಘುನಂದ ಭಟ್ ಅವರ ಶಾಸ್ತ್ರೀಯ ಗಾಯನ ರಾಗ್ ಗುಜರಿ ತೋಡಿ. ಇವರಿಗೆ ತಬಲಾ ಸಾಥ್ ಪಂಡಿತ್ ಸಾತಲಿಂಗಪ್ಪ ದೇಸಾಯಿಕಲ್ಲೂರ್, ಹಾರ್ಮೋನಿಯಂ ಸಾಥ್ ಬಸವರಾಜ್ ಹಿರೇಮಠ್. ಕೇಳಿ ರಾಗ್ ಗುಜರಿ ತೋಡಿ.

ರಘುನಂದನ್ ಭಟ್ ಅವರ ಗಾಯನದಲ್ಲಿ ಈವರೆಗೆ ರಾಗ್ ಗುಜರಿ ತೊಡಿ ಕೇಳಿದಿರಿ. ತಬಲಾ ಸಾಥ್ ನೀಡಿದವರು ಪಂಡಿತ್ ಸಾತ್ಲಿಂಗಪ್ಪ ದೇಸಾಯಿ ಕಲ್ಲೂರ್, ಹಾರ್ಮೋನಿಯಂ ಬಸವರಾಜ್ ಹಿರೇಮಠ್. ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಮುಕ್ತಾಯವಾಯಿತು.

0: ಆಕಾಶವಾಣಿ ಸಮಯ 12 ಗಂಟೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ನಾಡಿದ್ದು 31ರಂದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು MyGOV.in ಜಾಲತಾಣ ಅಥವಾ 1800117800 ಸಂಖ್ಯೆಗೆ ಕರೆ ಮಾಡಿ ಹಂಚಿಕೊಳ್ಳಲು ಇಂದು ಕೊನೆ ದಿನವಾಗಿದೆ. ರಾತ್ರಿ 11:45ರೊಳಗೆ ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ 2 ದಿನಗಳ ರಾಜ್ಯ ಪ್ರವಾಸ ಕೈಗೊಂಡಿದ್ದಾರೆ. ಇಂದು ಬೆಳಗ್ಗೆ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ಉಪರಾಷ್ಟಪತಿಯವರನ್ನು ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್, ಸಾರಿಗೆ ಮತ್ತು ಮುಜರಾಯಿ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ಸ್ವಾಗತಿಸಿ ಬರಮಾಡಿಕೊಂಡರು. ಬೆಂಗಳೂರು ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ 45ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಉಪರಾಷ್ಟಪತಿಯವರು ವಿಶೇಷ ಅಂಚೆ ಚೀಟಿಯನ್ನು ಬಿಡುಗಡೆಗೊಳಿಸಿದರು. ಈ ಮಧ್ಯಾಹ್ನ 12:30ಕ್ಕೆ ಬೆಳಗಾವಿಯ ವಿಶ್ವೇಶ್ವರಾಯ ತಾಂತ್ರಿಕ ವಿಶ್ವವಿದ್ಯಾಲಯದ ಅಂಗಸಂಸ್ಥೆ ದಾವಣಗೆರೆಯ ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಸಮಾರಂಭ

0: ಸಮಾರಂಭದಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಪಾಲ್ಗೊಳ್ಳಲಿದ್ದಾರೆ. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕು ನಿಲೋಗಲ್ಲ ಗ್ರಾಮದಲ್ಲಿ ಮಾವು, ನಿಂಬೆ, ನೇರಳೆ ಹಾಗೂ ತೆಂಗು ಬೆಳೆ ಜೊತೆ ಜೇನು ಕೃಷಿ ಕೈಗೊಂಡು ಇಳುವರಿ ಹೆಚ್ಚಿಸಿಕೊಂಡಿದ್ದಾರೆ ಕೃಷಿಕ ಶ್ರೀನಿವಾಸ್ ಜಾಲಿಹಾಳ್. ಅವರ ತೋಟಗಾರಿಕೆ ಬೆಳೆ ಉತ್ಪಾದಕತೆ ಕುರಿತು ಜಿಲ್ಲಾ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ಮುಖ್ಯಸ್ಥ ಡಾ ಪಿಆರ್ ಬದರಿ ಪ್ರಸಾದ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಜೇನು ಕೃಷಿಯೊಂದಿಗೆ ನೈಸರ್ಗಿಕ ಮಾವು ಬೆಳೆಗೆ ಆದ್ಯತೆ ನೀಡಿರುವ ಶ್ರೀನಿವಾಸ್ ಜಾಲಿಹಾಳ್ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಸುಮಾರು ಒಂದು 7 ಎಕರೆ 10 ಗುಂಟೆ ನನ್ನ ಭೂಮಿ ಇದೆ. ನಾನು ಮಾವು ಬೆಳೆ ಬೆಳೆದಿದ್ದೀನಿ. 850 ಇದರಲ್ಲಿ ಮಾವಿನ ಮರಗಳವ. 850 ಕೇಸರು, ಮಲ್ಲಿಕಾ, ಬೇನಿಸನ್ನು, ದಶೇರಿ 4 ವೆರೈಟೀಸ್ ಹಣ್ಣು ಬರ್ತದೆ. ವರ್ಷದಿಂದ ವರ್ಷಕ್ಕೆ ನನ್ನ ಗಿಡಗಳಲ್ಲಿ ಎಲಿಗಿಂತ ಕಾಯಿಗಳು ಜಾಸ್ತಿ ಆಗ್ತಾವೆ. ಇದ್ರಾಗ ಯಾಕೆ ಕಾಯಿಗಳು ಜಾಸ್ತಿ ಆಗ್ತಾವಪ್ಪ, ಎಲಿಗ ಕಡಿಮೆ ಅಂತಂದ್ರೆ, ಇಲ್ಲಿ ನಾನು 8 ಜೇನು ಬಾಕ್ಸ್ ಹಾಕಿನಿ. 8 ಜೇನು ಬಾಕ್ಸ್ರಿಂದ ಏನಾಗ್ತದ, ಪರಾಗಸ್ಪರ್ಶ ಜಾಸ್ತಿ ಆಗ್ತದ. ಪರಾಗಸ್ಪರ್ಶ ಜಾಸ್ತಿ ಆಗದ್ರಿಂದ ಒಂದು ಕಾಯಿ ಆಗಲಿ 4 ಕಾಯಿ ಆಗ್ತಾವ, 4 ಕಾಯಿ ಆಗಲಿ 16 ಕಾಯಿ ಆಗ್ತಾವ. ಹಿಂಗಾಗಿ ಏನಪ್ಪಾ ಅಂದ್ರೆ ವರ್ಷದಿಂದ ವರ್ಷಕ್ಕೆ ಈಲ್ಡ್ ಜಾಸ್ತಿ ಆಗ್ತಾವ ಹೊರತು ಕಡಿಮೆ ಆಗಿಲ್ಲ. ಗಿಡಗಳು ಕಾಯಿಗಳು ಭಾರಕ್ಕೆ ಬಗ್ಗಿ ಬಿಟ್ಟಾವ. ಇಲ್ಲ, ಪರಾಗಸ್ಪರ್ಶ ಮಾಡೋದ್ರಿಂದ ಹಣ್ಣು ಒಳ್ಳೆ ಇಳುವರಿಯೊಂದಿಗೆ ಬಹಳ ಸ್ವೀಟ್ ಇರ್ತದ. ಇದರಿಂದ ಜೇನುತುಪ್ಪನೂ ಬರ್ತದ, ಹಣ್ಣು ಸ್ವೀಟ್ ಆಗ್ತಾವ, ಹಣ್ಣು ಜಾಸ್ತಿ ಆಗ್ತದ.
0: ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಮಕ್ಕಳಿಗೆ ಬಿತ್ತನೆಯಿಂದ ಬೆಳೆಯವರೆಗೆ ಕೃಷಿ ಪಯಣ ಬೇಸಿಗೆ ಶಿಬಿರ ಇಂದು ಸಮಾರೋಪಗೊಳ್ಳಲಿದೆ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೊಸದಿಲ್ಲಿಯಲ್ಲಿ ವಿಡಿಯೋ ಸಂವಾದದ ಮೂಲಕ ಪ್ರಧಾನಮಂತ್ರಿ ಗ್ರಾಮೀಣ ಆವಾಸ ಯೋಜನೆಯಡಿ ಕರ್ನಾಟಕ ಸೇರಿದಂತೆ ಒಟ್ಟು 12 ರಾಜ್ಯಗಳಿಗೆ 10,021 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದರು. ಉತ್ತರ ಕನ್ನಡ ಜಿಲ್ಲೆ ಭಟ್ಕಳದಲ್ಲಿ ಇತ್ತೀಚೆಗೆ ಕಪ್ಪೆ ಚಿಪ್ಪು ಸಂಗ್ರಹ ಸಂದರ್ಭ ನೀರುಪಾಲಾಗಿ ಮೃತಪಟ್ಟ 11 ಜನರ ಕುಟುಂಬಸ್ಥರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಪರಿಹಾರ ಧನವನ್ನು ಹಸ್ತಾಂತರಿಸಿದರು. ರಾಜ್ಯ ಸರ್ಕಾರ ತಲಾ 5 ಲಕ್ಷ ರೂಪಾಯಿಗಳಂತೆ ಒಟ್ಟು 55 ಲಕ್ಷ ರೂಪಾಯಿ, ಮೀನುಗಾರಿಕೆ ಇಲಾಖೆ ತಲಾ 10 ಲಕ್ಷ ರೂಪಾಯಿಗಳಂತೆ 11 ಕುಟುಂಬಸ್ಥರಿಗೆ ಒಟ್ಟು 1,10,000 ರೂಪಾಯಿ ಪರಿಹಾರ ಘೋಷಿಸಿತ್ತು. ಪರಿಹಾರದ ಚೆಕ್ಗಳನ್ನು ಇಂದು ಬೆಳಗ್ಗೆ ಸಂತ್ರಸ್ತರ ಮನೆಗಳಿಗೆ ತೆರಳಿ ಸಚಿವರು ಹಸ್ತಾಂತರಿಸಿದರು. ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸೇರಿದಂತೆ ಗಣ್ಯರು ಇದ್ದರು. ನಾಡಿದ್ದು ಮೇ 31ರಂದು ವಿಶ್ವ ತಂಬಾಕು ಮುಕ್ತ ದಿನಾಚರಣೆ. ಜೂನ್ 1ರಿಂದ ಜೂನ್ 30ರವರೆಗೆ 1 ತಿಂಗಳ ಕಾಲ ರಾಜ್ಯಾದ್ಯಂತ ಆಕರ್ಷಕ ಮುಖವಾಡವನ್ನು ಕಳಚುವುದು, ನಿಕೋಟಿನ್ ಮತ್ತು ತಂಬಾಕು ವ್ಯಸನವನ್ನು ತೊರೆಯುವುದು ಧ್ಯೇಯದೊಂದಿಗೆ ಯುವ ಪೀಳಿಗೆಯನ್ನು ತಂಬಾಕು ಮುಕ್ತಗೊಳಿಸುವ ಅಭಿಯಾನ ಆಯೋಜಿತವಾಗಿದೆ. ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ಘಟಕ ಕರ್ನಾಟಕ ರಾಜ್ಯ ಸರ್ಕಾರ ಹೊರಡಿಸಿರುವ 2026-27ರ ಕನಿಷ್ಠ ವೇತನ ಕರಡು ಅಧಿಸೂಚನೆಯನ್ನು ಅಧ್ಯಯನ, ಅಭಿಪ್ರಾಯ ಕ್ರೋಢೀಕರಿಸಲು ಮತ್ತು ಸರ್ಕಾರಕ್ಕೆ ಏಕೀಕೃತ ಪ್ರಾತಿನಿಧಿಕ ಪ್ರಸ್ತಾವ ಸಿದ್ಧಪಡಿಸಲು ವಿಶೇಷ ಸಭೆ ಆಯೋಜಿಸಿದೆ. ಇಂದು ಸಂಜೆ 4 ಗಂಟೆಗೆ ಸಂಸ್ಥೆಯ ಚಂದ್ರವದನ ದೇಸಾಯಿ ಸಭಾಭವನದಲ್ಲಿ ಉದ್ಯಮಿಗಳು, ಕೈಗಾರಿಕಾ ಸಂಘ ಹಾಗೂ ವ್ಯಾಪಾರಸ್ಥರ ಸಭೆ ನಡೆಯಲಿದೆ. ಯುಜಿಸಿಇಟಿ 2026 ಸೀಟು ಹಂಚಿಕೆ ಬಗ್ಗೆ ಜಾಗೃತಿ ಮೂಡಿಸಲು ರಾಜ್ಯದ 65 ಸರ್ಕಾರಿ ಹಾಗೂ ಅನುದಾನಿತ ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ದಂತ ವೈದ್ಯಕೀಯ ಕಾಲೇಜುಗಳಲ್ಲಿ ನಾಳೆ 30ನೇ ತಾರೀಖಿನವರೆಗೆ ಮಂಥನ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಕ್ಕೆ.
2: ಆಕಾಶವಾಣಿ ವನಿತಾ ವಿಹಾರ.
3: ಇಂದಿನ ವನಿತಾ ವಿಹಾರದಲ್ಲಿ ಕಲಬುರಗಿಯ ಕಥೆಗಾರ್ತಿ ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ಅವರಿಗೆ ಸಂದರ್ಶನ. ಇವರನ್ನ ಸಂದರ್ಶಿಸುತ್ತಾರೆ ನೀರಜ ಕಾರಟಗಿ.
4: ಆತ್ಮೀಯ ಕೇಳುಗರೆ, ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕಥೆಗಾರ್ತಿ ಕವಯಿತ್ರಿ ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಮೇಡಮ್. ಮೊದಲಿಗೆ ನಿಮ್ಮ ಊರು ಯಾವುದು, ನಿಮ್ಮ ಬಾಲ್ಯ ಹೇಗಿತ್ತು, ಅದ್ರ ಬಗ್ಗೆ ತಿಳಿಸ್ಕೊಡಿ.
5: ನಾನು ಬೀದರ್ ಜಿಲ್ಲೆಯ ರಾಜೇಶ್ವರ ಅಂತಕ್ಕಂಥ ಗ್ರಾಮದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥವಳು. ನಮ್ಮ ತಂದೆ ಮಲ್ಲಪ್ಪ ಗಾಯವಾಡ್, ತಾಯಿ ಬಸಮ್ಮ. ಒಂದು ಸಣ್ಣ ಆಸ್ಪತ್ರೆಯಲ್ಲಿ ನಮ್ಮ ತಂದೆಯವರು ಕೆಲಸ

0: ಮಾಡ್ತಾ ಇದ್ರು. ನಮ್ಮ ತಂದೆಯವರು ಬೆಳೆದಂದಿರ್ತಕ್ಕಂತಹ ಪರಿಸರ ತುಂಬಾ ಚೆನ್ನಾಗಿತ್ತು. ನಮ್ಮ ತಂದೆಯವರು ಮೂಲತಃ ಇವತ್ತಿನ ಯಾದಗಿರಿ ಜಿಲ್ಲೆಯ ಶಾಪೂರ್ ತಾಲೂಕಿನ ಇಟಗಿ ಗ್ರಾಮದವರು. ಅಲ್ಲಿ ಬಡತನ ತಾಳಲಾರದೆ ನಮ್ಮ ಮುತ್ತಜ್ಜ ಊರು ಬಿಟ್ಟು ಶಹಾಬಾದ್ಗೆ ಬಂದು ಅಲ್ಲಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲಿ ಅವರ ಕಂಪನಿಯೊಳಗೆ ಕೆಲಸ ಮಾಡ್ತಕ್ಕಂಥವ್ರು ತಮ್ಮ ಮಕ್ಕಳಿಗೆಲ್ಲ ಸ್ಕೂಲಿಗೆ ಹಾಕಿದ್ರು. ನಾನು ಕೂಡ ನನ್ನ ಮಗನಿಗೆ ಯಾಕೆ ಸ್ಕೂಲಿಗೆ ಹಾಕಬಾರ್ದು ಅಂತ ಹೇಳಿ ಅವರು ನಮ್ಮ ತಂದೆಯವರಿಗೆ ಸ್ಕೂಲಿಗೆ ಹಾಕ್ತಾರೆ. ಇಲ್ಲೇ ಶರಣ ಬಸವೇಶ್ವರ ಸ್ಕೂಲ್ನಲ್ಲಿ ಶಾಲೆಯಲ್ಲಿ ಹಾಕ್ತಾರೆ. ನಂತರ ನಮ್ಮ ತಂದೆಯವರು ಇಲ್ಲೇ ಕಲಿತಾರೆ. ಆಗ ಅವರಿಗೆ ಬಿ ಶ್ಯಾಮ್ ಸುಂದರ್ ಅವರ ಪರಿಚಯ ಆಗ್ತದೆ. ಆ ಬಿ ಶ್ಯಾಮ್ ಸುಂದರ್ ಅವರ ಹೋರಾಟದಲ್ಲಿ ಭಾಗವಹಿಸ್ತಾರೆ. ಆನಂತರ ಅವರು ಅರ್ಧಕ್ಕೆ ಶಾಲೆ ನಿಲ್ಲಿಸಿ ನೌಕರಿ ಬಂದ್ಬಿಡುತ್ತೆ. ಆ ಬೀದರ್ ಜಿಲ್ಲೆಯಲ್ಲಿ ಹೋಗಿ ಒಂದು ಸಣ್ಣ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಅವ್ರಿಗೆ ಹೆಚ್ಚಿಗೆ ಓದ್ಲಿಕ್ಕೆ ಆಗ್ಲಿಲ್ಲ, ಹೀಗಾಗಿ ನಾನು ಓದ್ಲಿಲ್ಲ, ನಮ್ಮ ಮಕ್ಕಳಾದ್ರೂ ಓದ್ಬೇಕು. ಆಮೇಲೆ ಬಿ ಶ್ಯಾಮ್ ಸುಂದರ್ ಅವರ ಭಾಷಣ ಅವರ ಹೋರಾಟಗಳಲ್ಲೆಲ್ಲ ಭಾಗವಹಿಸಿರುವುದರಿಂದ ಅವರಿಗೆ ಸಹಜವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಬಸವಣ್ಣ ಅವರು, ಜ್ಯೋತಿಬಾ ಫುಲೆ ಅವರು, ಸಾವಿತ್ರಿ ಬಾಯಿ ಫುಲೆ ಅವರು, ಈ ತರದ ಸಾಮಾಜಿಕ ಚಳುವಳಿಗಾರರ ಬಹಳ ದೊಡ್ಡ ಪ್ರಭಾವ ನಮ್ಮ ತಂದೆಯವರ ಮೇಲೆ ಆಯ್ತು. ಹೀಗಾಗಿ ನಮಗೂ ಕೂಡ ಶಾಲೆಗೆ ಹಾಕಿದ್ರು. ನಮ್ಮ ಅಜ್ಜಿ ಹೇಳ್ತಾ ಇದ್ಲು, 5 ಜನ ನಮ್ಮ ಹೆಣ್ಮಕ್ಳು, ನಮ್ಮ ಅಣ್ಣ ಒಬ್ನೇ, ಇಲ್ಲ ಹೆಣ್ಮಕ್ಳಿಗೆ ಶಾಲೆ ಕಲ್ಸ್ಬೇಡಪ್ಪ, ಬಹಳ ಬೇಗ ಮದುವೆ ಮಾಡ್ಕೊಡು, ಇಲ್ಲ ಅಂದ್ರೆ ಮುಂದೆ ನಿನಗೆ ತ್ರಾಸ ಆಗುತ್ತೆ ಅಂತ ಹೇಳಿದ್ರು. ಆದ್ರೆ ನಮ್ಮ ತಂದೆಯವರು ಹೆಣ್ಣಿರ್ಲಿ ಗಂಡಿರ್ಲಿ ಮಕ್ಕಳಿಗೆ ನಾನು ಶಿಕ್ಷಣ ಕೊಡ್ಬೇಕು ಅಂತ ಹೇಳಿ ನಮ್ಮನ್ನೆಲ್ಲ ಓದಿಸಿದ್ರು. ಶಿಕ್ಷಣ ಇದ್ರೇನೆ ನಮ್ಮ ಬದುಕು, ಅದರಲ್ಲೂ ದಲಿತ ಸಮುದಾಯದಲ್ಲಿ ಹುಟ್ಟಿ ಬಂದಿರತಕ್ಕಂತ ನಾವುಗಳು, ನಮ್ಮ ಬಿಡುಗಡೆಗೆ ಶಿಕ್ಷಣ ಒಂದೇ ದಾರಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾತುಗಳನ್ನ ಅವ್ರ ಮೇಲೆ ಬಹಳಷ್ಟು ಪ್ರಭಾವ ಬೀರಿದ್ವು. ಹೀಗಾಗಿ ನಮ್ಗೆ ಶಿಕ್ಷಣ ಕಲಿಸ್ತಾ ಹೋದ್ರು. ಆ ಪ್ರಾಥಮಿಕ ಶಾಲಾ ಶಿಕ್ಷಣ ರಾಜೇಶ್ವರ ಗ್ರಾಮದಲ್ಲಿ ಆಯಿತು. ಆನಂತರ ಹುಮ್ನಾಬಾದಿನಲ್ಲಿ ಡಿಗ್ರಿ ಮುಗಿಸ್ಕೊಂಡು ಎಂ ಎ ಎಂ ಫಿಲ್ ಪಿ ಎಚ್ ಡಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಆಯಿತು. ನನಗೆ ಆ ಸಂದರ್ಭದಲ್ಲಿ ಓದಲಿಕ್ಕೆ ಅವಕಾಶ ಸಿಕ್ತು. ಹೀಗಾಗಿ ಓದುವುದನ್ನು ನಾನು ರೂಢಿಸಿಕೊಂಡೆ. ಭಾಷಣ ಮಾಡ್ತಾ ಇದ್ದೆ ನಾನು, ನಮ್ಮ ತಂದೆಯವರು ಬಿ ಶ್ಯಾಮ್ ಸುಂದರ್ ಅವ್ರ ಭಾಷಣ ಕೇಳಿದ್ರು. ಹೀಗಾಗಿ ನಮಗೂ ಕೂಡ ಚಿಕ್ಕಂದಿನಲ್ಲೇ ಭಾಷಣ ಮಾಡ್ಲಿಕ್ಕೆ ಹಸ್ತಿದ್ರು ನನಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜಯಂತಿ ಬಂತು, ಆ ಬುದ್ಧ ಜಯಂತಿ ಬಂತು ಅಂತ ಹೇಳಿದ್ರೆ ಭಾಷಣ ನಮ್ಮ ಅಣ್ಣ ಬರ್ಕೊಡ್ತಿದ್ದ. ಅಂದ್ರೆ ಭಾಷಣ ಯಾವ ರೀತಿ ಮಾಡ್ಬೇಕು ಅಂತ ಹೇಳಿ ನಮ್ಮ ಅಣ್ಣ ಭೀಮಸೇನ್ ಗಾಯಕ್ವಾಡ್ ಅವ್ರು ನನಗೆ ಕಲಿಸಿದ್ರು. ಹೀಗಾಗಿ ಭಾಷಣ ಮಾಡ್ತಾ ಇದ್ದೆ, ಎಷ್ಟು ಚೆನ್ನಾಗಿ ಭಾಷಣ ಮಾಡ್ತಿದ್ದೆ ಅಂತ ಹೇಳಿದ್ರೆ ಕೂತವರೆಲ್ಲ ನನಗೆ 5 ರೂಪಾಯಿ 10 ರೂಪಾಯಿ ಕೊಡೋರು. ಬಹಳ ಸಣ್ಣವಳಿದ್ದ ನಾನು, 7ನೇ ಕ್ಲಾಸ್ನಿಂದನೇ ಭಾಷಣ ಮಾಡ್ತಿದ್ದೆ. ಹೀಗಾಗಿ ಆ ಅಭಿರುಚಿ ಬೆಳೆದಿತ್ತು. ಆದ್ರೆ ಭಾಷಣ ಮಾಡ್ತಾ ಇದ್ದೆ, ಆದ್ರೆ ಬರೀತಕ್ಕಂಥ ಕಲೆ ಇರಲಿಲ್ಲ ನನಗೆ.
1: ಕಥೆ ಕವನ ಬರೀಬೇಕು ಯಾವಾಗ?
0: ನಾನು ಎಂ ಎ ಮುಗಿಸ್ಕೊಂಡು ಎಂ ಫಿಲ್ ಪದವಿ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ಡಾಕ್ಟರ್ ಗವಿಷಧ ಪಾಟೀಲ್ ಅವರ ಪರಿಚಯ ಆಯಿತು. ಆಗ ಅವ್ರು ಹೇಳಿದ್ರು, ನೀನು ಮಾತಾಡದನ್ನೇ ಬರ್ಕೋತ ಹೋಗು, ಯಾಕಂದ್ರೆ ಮಾತು ಅಳಿಸಿ ಹೋಗ್ತವೆ, ಬರಹ ದಾಖಲೆಯಾಗಿ ಉಳಿತು. ಆನಂತರ ಬರೀಕ್ಕೆ ತೊಡಗಿಸಿಕೊಂಡೆ. ಆ ಸಣ್ಣ ಪ್ರಮಾಣದಲ್ಲಿ ಸಣ್ಣ ಸಣ್ಣ ಕವಿತೆಗಳು ಬರೀತಿದ್ದೆ, ಅವೆಲ್ಲ ಪತ್ರಿಕೆಯಲ್ಲಿ ಪ್ರಕಟ ಆದವು. ಅದನ್ನ ನೋಡಿ ಬಹಳ ಖುಷಿ ಆಗ್ತಾ ಇತ್ತು, ಏ ನಮ್ದು ಹೆಸರು ಪತ್ರಿಕೆಯಲ್ಲಿ ಬರ್ತಾ ಇದೆ.
1: ಮೊದಲ ಕವನ ಯಾವುದು ಪತ್ರಿಕೆಯಲ್ಲಿ ಪ್ರಕಟ ಆಗಿತ್ತು?
0: ಹೇಗೆ ಹೇಳಲಿ ನಾನು ಅಂತ ಹೇಳಿ ಒಂದು ಕವನ ಬರೆದೆ. ಅದು ಬಹಳ ಚೆನ್ನಾಗಿ ಎಲ್ಲರೂ ಫೋನ್ ಸಿಕ್ಕಾಗ ಹೇಳೋರು, ನೀವು ತುಂಬಾ ಚೆನ್ನಾಗಿ ಕವಿತೆ ಬರೀತೀರಾ, ಬರೀರಿ ಬರೀರಿ ಅಂತಂದಾಗ ಆ ಬರೆಯುವುದನ್ನು ಕೂಡ ರೂಢಿಸಿಕೊಂಡೆ. ಆನಂತರ 2002ರಲ್ಲಿ ಒಂದು ಕಾದಂಬರಿ ಬರೆದೆ ನಾನು, ಯಾಜ್ಞಶೇಣಿಯ ಆತ್ಮಕಥನ ಅಂತಕ್ಕಂಥ ಕಾದಂಬರಿ. ದ್ರೌಪದಿಯನ್ನ ಇಟ್ಕೊಂಡು ಮಹಾಭಾರತದಲ್ಲಿ ಅತ್ಯಂತ ಬಂಡಾಯಗಾರತಿ ಮತ್ತೆ ಅತಿ ಹೆಚ್ಚು ಶೋಷಣೆ ಒಳಗಾಗಿರ್ತಕ್ಕಂಥವಳು ಯಾಜ್ಞಶೇಣಿ ದ್ರೌಪದಿ. ಹೀಗಾಗಿ ಅವಳ ಮೇಲೆ ಒಂದು ಕಾದಂಬರಿಯನ್ನು ಬರೆದೆ. ಆ ಬಹಳ ಸಣ್ಣ ವಯಸ್ಸಿನಲ್ಲಿ ಕಾದಂಬರಿ ಬರೆದೆ ನಾನು. ಅದಕ್ಕೆಲ್ಲ ಬಹಳಷ್ಟು ಪ್ರತಿಕ್ರಿಯೆ, ನಾಡಿನ ಅನೇಕ ವಿದ್ವಾಂಸರು, ಸರ್ಜು ಕಾಟ್ಕರ್ ಅಂತವ್ರು, ಮಣಿಮಾಲಿನಿ ಅಂತಕ್ಕಂಥ ಅವರು, ಆಮೇಲೆ ಎಂ ಎಸ್ ವೇದ ಅವರು, ಈ ಅನೇಕ ಸಾಹಿತಿಗಳು ಅದ್ರ ಬಗ್ಗೆ ಪ್ರಶಂಸೆಯ ಮಾತುಗಳನ್ನಾಡಿದ್ರು. ಆನಂತರ ಆ ಕಾದಂಬರಿ 4 ಭಾಷೆಗಳಿಗೂ ಕೂಡ ಅನುವಾದ ಆಯಿತು. ಇಂಗ್ಲಿಷ್, ಮರಾಠಿ, ತೆಲುಗು, ತಮಿಳು ಭಾಷೆಗೆ, 4 ಭಾಷೆಗೆ, ಹಿಂದಿ ಭಾಷೆಗೂ ಕೂಡ ಅನುವಾದ ಆಗಿದೆ. ಹೀಗಾಗಿ ಆ ಒಂದು ಕಾದಂಬರಿ ನನಗೆ ಬಹಳ ದೊಡ್ಡ ಮಟ್ಟದ ಹೆಸರು ತಂದು ಕೊಡ್ತು. ಆನಂತರ ನಾನು ಸಂಶೋಧನೆ ಸಂಶೋಧನೆ ಆ ಪ್ರಾಚೀನ ಬೌದ್ಧ ವಿದ್ಯಾ ಕೇಂದ್ರ

ಸನ್ನತಿ ಅಂತ ಹೇಳಿ ಇಲ್ಲೇ ನಮ್ಮ ನಾಲ್ವಾರು ಕ್ಷೇತ್ರ ಸನ್ನತಿ, ಅದೊಂದು ಬೌದ್ಧ ಒಂದು ಪವಿತ್ರವಾಗಿರ್ತಕ್ಕಂತಹ ಸ್ಥಳ, ಬೌದ್ಧರ ನೆಲೆಯಾಗಿತ್ತು. ಆದ್ರೆ ನಾನು ನನ್ನ ಸಂಶೋಧನೆಯೊಳಗೆ ಅದೊಂದು ಬೌದ್ಧರ ನೆಲೆಯಾಗಿದ್ರ ಜೊತೆಗೆ ಅದೊಂದು ವಿದ್ಯಾ ಕೇಂದ್ರ ಆಗಿತ್ತು, ಬೌದ್ಧ ವಿದ್ಯಾ ಕೇಂದ್ರ ಆಗಿತ್ತು ಅನ್ನುವಂಥ ಒಂದು ಸಂಶೋಧನೆಯನ್ನು ಕೂಡ ಮಾಡಿ ಅದನ್ನ ಪುಸ್ತಕ ಮಾಡಿದೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಂತಾರಾಷ್ಟ್ರೀಯ ಮಹಿಳಾ ವರ್ಷದ ಮಹಿಳಾ ಪ್ರಶಸ್ತಿಯು ಕೂಡ ಆ ಸಂಶೋಧನೆಗೆ ಸಿಕ್ಕಿತ್ತು. ಹೀಗಾಗಿ ಅಲ್ಲಿಂದ ನನ್ನ ಬರವಣಿಗೆ ಪ್ರಾರಂಭ ಆಗಿ ಇವತ್ತು 40 ಪುಸ್ತಕಗಳು ಬರೆದಿದ್ದೀನಿ.

0: ಇವತ್ತಿನ ಅಂತಾರಾಷ್ಟ್ರೀಯ ಮಹಿಳಾ ವರ್ಷದ ಮಹಿಳಾ ಪ್ರಶಸ್ತಿಯು ಕೂಡ ಆ ಸಂಶೋಧನೆಗೆ ಸಿಕ್ಕಿತ್ತು. ಹೀಗಾಗಿ ಅಲ್ಲಿಂದ ನನ್ನ ಬರವಣಿಗೆ ಪ್ರಾರಂಭ ಆಗಿ ಇವತ್ತು 40 ಪುಸ್ತಕಗಳು ಬರೆದಿದ್ದೀನಿ. ಕಾವ್ಯ ಕ್ಷೇತ್ರ, ಗಲ್ ಕ್ಷೇತ್ರ, ವಿಮರ್ಶೆ, ವೈಚಾರಿಕ ಸಾಹಿತ್ಯ, ವಿಚಾರ ಸಾಹಿತ್ಯ, ಕತೆ, ಕಾವ್ಯ, ಕಾದಂಬರಿ, ಹೀಗೆ ಸಾಹಿತ್ಯದ ಅನೇಕ ಕ್ಷೇತ್ರಗಳಲ್ಲಿ ಕೈತ ನಾನು ಸಾಹಿತ್ಯವನ್ನ ರಚನೆ ಮಾಡಿದ್ದೇನೆ.
1: ಈಗ ಏನು ಪ್ರಸ್ತುತ ಪಡಿಸಿ?
0: ಸಣ್ಣ ಕವಿತೆ ಮೇಡಮ್, ಮಗಳೆ ಅಂತಕ್ಕಂತ ಕವಿತೆಯ ಶೀರ್ಷಿಕೆ. ಕತ್ತಲೆಗೆ 100 ಸಂಕಟಗಳಿವೆ, ಹಣತೆ ಹಚ್ಚಿಬಿಡು ಮಗಳೆ. ಕತ್ತಲೆಗೆ 100 ಸಂಕಟಗಳಿವೆ, ಹಣತೆ ಹಚ್ಚಿಬಿಡು ಮಗಳೆ. ದೀಪದ ಬೆಳಕಿನಲ್ಲಿ ಹಸಿದವರು ಬದುಕು ಕಟ್ಟಿಕೊಳ್ಳುತ್ತಾರೆ ಮಗಳೆ. ಎದೆಯ ಹಾಡಿಗೆ ರಾಗ ಜೋಡಿಸಿಬಿಡು, ಹಾಡಿನಲ್ಲಿ ನಿರಾಭರಣ ಕನಸುಗಳಿವೆ. ದನಿ ಎತ್ತಿ ಹಾಡಿಬಿಡು ಬದುಕು, ಪ್ರೀತಿಸುವವರು ಒಂದಾಗುತ್ತಾರೆ ಮಗಳೆ. ಇರುಬರಿಯದ ಅಕ್ಷರ ಬರೆದು ಬಿಡು, ಬಿರುಗಾಳಿ ತಂಗಾಳಿಯಾಗಿ ಬೀಸುತ್ತದೆ. ನಟ್ಟ ನಡುರಾತ್ರಿಯಲ್ಲಿ ನಡುಗುವ ಜನರು ಕಂಬಳಿ ಹೊತ್ತುಕೊಳ್ಳುತ್ತಾರೆ ಮಗಳೆ. ಬರಲಿ 100 ಸವಾಲುಗಳು ಹೊಸದಲ್ಲ ನನಗೆ ನಿನಗೆ, ಬರಲಿ 100 ಸವಾಲುಗಳು ಹೊಸದಲ್ಲ ನನಗೆ ನಿನಗೆ. ಏನು ಹೇಳಲಿ, 100 ಹೊಳೆ ದಾಟಿವರೆಗೆ ಮತ್ತೊಂದು ಹೊಳೆ ಈಜುವುದು ಕಷ್ಟವಲ್ಲ ಮಗಳೆ. ಮತ್ತೊಂದು ಹೊಳೆ ದಾಟುವುದು ಕಷ್ಟವಲ್ಲ ಮಗಳೆ. ಸ್ವರ್ಗ ನರ್ಕದ ಹಾದಿ ಹಿಡಿದು ಮತ್ತೆ ಮತ್ತೆ ಸಾಗಬೇಡ, ಸೋತವರ ಮುಂದೆ ಭಜನೆ ಹಾಕಬೇಡ, ಲೋಕ ಒಪ್ಪುವುದಿಲ್ಲ ಮಗಳೆ. ಸತ್ಯದ ಮುಂದೆ ಸುಳ್ಳಿನ ಕತೆ ಕಟ್ಟಿದರೆ ನ್ಯಾಯ ಸಾಯುತ್ತದೆ. ಮರೆಮಾಚದೆ ಹೇಳಿಬಿಡು, ಮರೆಮಾಚದೆ ಹೇಳಿಬಿಡು ಜಗದ ಇತಿಹಾಸವನ್ನೆಲ್ಲ ಮಗಳೆ, ಜಗದ ಇತಿಹಾಸವನ್ನೆಲ್ಲ ಮಗಳೆ. ಕಾವ್ಯ ನನ್ನ ಹೆಚ್ಚಾಗಿ ನನ್ನ ಕವನಗಳಲ್ಲಿ ಒಂದು ವೈಚಾರಿಕತೆ, ಸಾಮಾಜಿಕ ಮಹಿಳಾ ಸಂವೇದನೆ ಇವುಗಳನ್ನ ಇಟ್ಕೊಂಡು ಮತ್ತು ವರ್ತಮಾನದಲ್ಲಿ ಆಗ್ತಕ್ಕಂತ ಘಟನೆಗಳನ್ನ ಇಟ್ಕೊಂಡು ನಾನು ಕತೆ ಕವನಗಳನ್ನು ಸಹಿತ ಬರೆದಿದ್ದೇನೆ. ಕತೆ ಈಗಾಗಲೇ 8 ಕತೆಗಳಿದಾವೆ, ಕಥಾ ಸಂಕಲನ ಕೂಡ ಇಷ್ಟರಲ್ಲೇ ಬರುತ್ತೆ. ಮಾಯದ ಗಾಯ ಅಂತಕ್ಕಂತ ಒಂದು ಕತೆ ಬರೆದೆ ಮೇಡಮ್, ನಾನು ಹೆಮ್ಮಗಳ ಕತೆ. ಅವಳು ಬದುಕಿನಲ್ಲಿ 21 ವರ್ಷ ಆಗಿರುತ್ತೆ ಅವಳಿಗೆ, 16 ವರ್ಷಕ್ಕೆ ಅವಳು ಮದುವೆ ಆಗುತ್ತೆ ಸಣ್ಣ ಹುಡುಗಿ. SSLC ಆದ ನಂತರ ಅವಳು ಮದುವೆ ಮಾಡ್ಬೇಕು ಅಂತ ಹೇಳಿ ಅವ್ರ ತಾಯಿ ಅವ್ರ ತಮ್ಮನಿಗೆ ಮದುವೆ ಮಾಡ್ತಾಳೆ. ಆ ಹೋಗ್ತಾ ಹೋಗ್ತಾ ಹುಡುಗ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆವಾಗ ಆ ಹುಡುಗಿ ಏನ್ ಮಾಡ್ಬೇಕು ಅಂತ ಹೇಳಿ, 2 ಮಕ್ಕಳು ಬೇರೆ, ಒಂದು ಸಣ್ಣ ನೌಕರಿ ಮಾಡ್ತಾ ಇರ್ತಾನೆ ಹುಡುಗ. ಆ ಜನರ ಸಂಘ ಕಟ್ಕೊಂಡು ಕುಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಒಂದು ದಿವಸ ಅವನಿಗೆ ಆಕ್ಸಿಡೆಂಟ್ ಆಗ್ತದೆ. ಅವಾಗ ಅವಳು ತಾಯಿ ಮನೆಗೆ ಮರಳಿ ಬರ್ತಾಳೆ. ಬಂದಾಗ 2 ಮಕ್ಕಳ ಭವಿಷ್ಯ ಅವಳು ಜೊತೆ ಇರುತ್ತೆ, SSLC ಮುಗಿದುತ್ತೆ. ಆ ಮನೆಯಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿ ಅವಳು ತಾಯಿ ಬಿಸಿ ಊಟಕ್ಕೆ ಹಚ್ತಾಳೆ ಅವಳಿಗೆ. ಬಿಸಿ ಊಟಕ್ಕೆ ಹಚ್ಚಿದಾಗ 1-2 ದಿವಸ ಕೆಲಸ ಮಾಡ್ತಾಳೆ. 3ನೇ ದಿವಸ ಕೆಲ್ಸಕ್ಕೆ ಹೋದಾಗ, ನಿನಗೆ ಕೆಲಸ ಇಲ್ಲಮ್ಮ ನೀನು ಹೋಗು ಅಂದಾಗ ಅವಳು ಗಾಬರಿ ಆಗ್ತಾಳೆ. ಯಾಕೆ ನನಗೆ ಕೆಲ್ಸಕ್ಕೆ ಬೇಡ ಅಂತ ಇದ್ದಾರೆ ಅಂತ ಹೇಳಿದ್ರೆ, ಇಲ್ಲ ನೀನು ದಲಿತ ಹೆಣ್ಣುಗಳು, ನೀನು ಮಾಡಿರ್ತಕ್ಕಂತ ಅಡುಗೆ ಇಲ್ಲಿನ ಪಾಲಕರು ಬೇಡ ಅಂತ ಇದ್ದಾರೆ ಅಂದಾಗ ಅವಳಿಗೆ ಮೊದಲೇ ಜೀವನದಲ್ಲಿ ಎಲ್ಲವನ್ನು ಕಳ್ಕೊಂಡು ಅನಾಥಳಾಗಿರ್ತಾಳೆ ಅವಳು. ಈ ಜಾತಿ ಅಂತಕ್ಕಂಥ ವ್ಯವಸ್ಥೆ ಕೆಲಸ ಮಾಡ್ಲಿಕ್ಕೂ ನನಗೆ ಬಿಡ್ತಾ ಇಲ್ಲಲ್ಲ, ಇದೊಂದು ಮಾಯದ ಗಾಯ ನನ್ನ ಬದುಕಿನೊಳಗೆ ಅಂತ ಹೇಳಿ ಬುದ್ಧ, ಬಸವ, ಅಂಬೇಡ್ಕರ್ ಅವರು ಹುಟ್ಟಿದ್ರು ಕೂಡ ಇವತ್ತಿಗೂ ಈ ನೆಲದಲ್ಲಿ ಜಾತಿ ಅಂತಕ್ಕಂಥ ಪೂತ ನಮಗೆ ಬಿಟ್ಟಿಲ್ಲ ಅನ್ನುವಂಥ ನಿರಾಶೆಯೊಂದಿಗೆ ಮರಳ್ತಾಳೆ. ಅದು ಮಾಯದ ಗಾಯ. ಈ ತರದ ಅನೇಕ ಕತೆಗಳನ್ನು ಬರ್ದಿದ್ದೀನಿ.
1: ಗಜಲ್ಗಳನ್ನ ಬರ್ದಿರಿ ಅಂತ ಹೇಳಿದ್ರಿ.
0: ಹೌದು ಮೇಡಮ್,
1: ಹೇಳಿಕ್ಕಾಗತ್ತಾ ಒಂದ್ ಗಜಲ್?
0: ಗಜಲ್ಲು ಈಗಾಗ್ಲೇ 4 ಗಜಲ್ಗಳನ್ನ ಬರ್ದಿನಿ ಮೇಡಮ್. ಇಲ್ಲಿ ಒಂದು ಸುಮ್ನೆ ಶೇರ್ ನಿಮ್ ಮುಂದೆ ನನಗ್ ನೆನಪಿದೆ. ಏಸೋ ದಿನಗಳ ಬಳಿಕ ಬಂದಿವೆ ಚಿತ್ತ ಚಿತ್ತಾರದ ಹಾಳೆಗಳು, ಬಣ್ಣ ಬಣ್ಣದ ಚಿತ್ರ ಬಿಡಿಸಬೇಕಾದದ್ದು ಬಹಳ ಬಾಕಿ ಇದೆ ಸಾಕಿ. ಏಸೋ ದಿನಗಳ ಬಳಿಕ ಬಂದಿವೆ ಮಾತುಗಳು, ಮೌನದೊಳಗಿನ ನೋವು ಹೇಳಬೇಕಾದದ್ದು ಬಹಳ ಬಾಕಿ ಇದೆ ಸಾಕಿ. ಅಂದ್ರೆ ನಮ್ಮ ಹೆಣ್ಮಕ್ಳಿಗೆ ಎಷ್ಟೋ ದಿನಗಳ ನಂತರ ನಮ್ಮ ಕೈಯೊಳಗೆ ಪೆನ್ ಬಂದಿದೆ.
1: ಹೌದು,
0: ಇಲ್ಲಿವರೆಗೂ ನಮ್ಗೆ ಎಷ್ಟೋ ಶತಮಾನಗಳವರೆ ನಮ್ಮ ಕೈಗಳಿಗೆ ಹಾಳೆಗಳೇ ಬಂದಿಲ್ಲ, ಆ ಪೆನ್ಗಳೇ ಬಂದಿಲ್ಲ. ಹೀಗಾಗಿ ಎಷ್ಟೋ ದಿನಗಳ ಬಳಿಕ ಬಂದಿರತಕ್ಕಂತ ಈ ಅವಕಾಶವನ್ನ ನಾವು ಉಪಯೋಗಿಸಿಕೊಳ್ಬೇಕಾಗಿದೆ. ನಮ್ಮೊಳಗಡೆ ನೋವಿದೆ, ಸಂಕಟ ಇದೆ, ಯಾತನೆ ಇದೆ, ಆಕ್ರಂದನ ಇದೆ,
1: ಇಷ್ಟು ದಿವಸ ಹೇಳ್ಕೊಳಕ್ಕೆ
0: ಆಗಿಲ್ಲ. ಹೀಗಾಗಿ ಮೌನದೊಳಗಿನ ನೋವು ಹೇಳಬೇಕಾದದ್ದು ಬಹಳ ಬಾಕಿ ಇದೆ ಅಂತಕ್ಕಂಥ ಒಂದು ಘಟ. ಈ ತರದ ಅನೇಕ ಸಂವೇದನೆಗಳ

0: ನ ಇಟ್ಕೊಂಡು ನಾನು ಗಜಲನ್ನ ಬರೆದಿದ್ದೇನೆ. ಈಗ ನಿಮ್ಮ ಮುಂದೆ ಒಂದು ಕವಿತೆ ಓದುಗರಿಗಾಗಿ ಒಂದು ಕವಿತೆಯನ್ನ, ಅವಳು ಅಂತಕ್ಕಂಥ ಒಂದು ಕವಿತೆ. ಅಕ್ಷರ ಕಲಿಯಲು ಹೋಗಿ ಚಂದ್ರನ ಬೆಳಕು ನಗುವ ಬೆಳದಿಂಗಳು ಹೊತ್ತು ತಂದಳು ಅವಳು. ಅಕ್ಷರ ಕಲಿಯಲು ಹೋಗಿ ಚಂದ್ರನ ಬೆಳಕು ನಗುವ ಬೆಳದಿಂಗಳು ಹೊತ್ತು ತಂದಳು ಅವಳು. ಮಾತಿನಿಂದ ನೂರು ಬೆಳಕು ಕಟ್ಟಿ ಕಾಡು ಕಣಿವೆಯಿಂದ ಎದ್ದು ಉರಿಯುವ ಗಾಯಕ್ಕೆ ಮುಲಾಮು ತಂದಳು ಅವಳು. ವೈರಿಗೂ ಬುದ್ಧನ ನಗು ಕಲಿಸಿ ಪ್ರೀತಿ ಹನಿಚಲ್ಲಿ ಗುಲಾಬಿಯ ಚಲವು ತಂದಳು ಅವಳು. ಗುಲಾಬಿಯ ಚಲವು ತಂದಳು ಅವಳು. ಬೀದಿಯಲ್ಲಿ ಹರಿಯುವ ರಕ್ತಕ್ಕೆ ಬಿಳಿಯ ಬಟ್ಟೆಯ ಕಟ್ಟಿ ಬಿಳಿಯ ಪಾರಿವಾಳ ಹೊತ್ತು ತಂದಳು ಅವಳು. ಮುಳುಗುತ್ತಿರುವ ದೋಣಿಗೆ ಅಂಬಿಗಳಾಗಿ ನಿಂತು ದಡವ ಸೇರಿಸಿ ಸಂಘಾತಿಯಾಗಿ ನಿಂತಳು ಅವಳು. ಬಡವರ ಹಸಿವಿಗೆ ಹುಗ್ಗಿಯ ಪಾಯಸವಾಗಿ ಉಸಿರಾಗಿ ಹಸಿರಾಗಿ ನಿಂತಳು ಅವಳು. ಮುಳ್ಳು ಬಿತ್ತುವವರ ನಡುವೆ ಹೂವು ಬಿತ್ತುತ್ತ ನಡೆದವಳು. ಬಣ್ಣದ ಅಕ್ಷರದ ನಡುವೆ ಬಣ್ಣದ ಕವಿತೆಯಾಗಿ ನಿಂತಳು ಅವಳು. ಅಂದ್ರೆ ಹೆಣ್ಣು ಅಂತ ಹೇಳಿದ್ರೆ ಕೇವಲ ಮನಿ ಅಷ್ಟೇ ನಿಭಾಯಿಸ್ತಕ್ಕಂಥವಳಲ್ಲ. ಅವಳು ಮನಸ್ಸು ಮಾಡಿ ಆದ್ರೆ ಈ ಬಡವರನ್ನ ನಿರ್ಗತಿಕರನ್ನ ಆಶ್ರಯ ದಾತಳಾಗಿಯೂ ಸಹಿತ ನಿಲ್ತಾಳೆ. ಹೀಗಾಗಿ ಇವತ್ತು ಎಲ್ಲ ರಂಗಗಳಲ್ಲಿ ಕೂಡ ಮಹಿಳೆ ಕೆಲಸ ಮಾಡ್ತಾ ಇದ್ದಾಳೆ. ಮಹಿಳೆ ಇವತ್ತು ಪ್ರವೇಶ ಮಾಡದೇ ಇರತಕ್ಕಂಥ ಕ್ಷೇತ್ರಗಳೇನೇ ಇಲ್ಲ. ಅವಳಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ. ಹೆಣ್ಣೊಂದು ಕಲೆತರೆ ಶಾಲೆಯೊಂದು ತರದಂತೆ. ಅದಕ್ಕೆ ಅಕ್ಷರ ಕಲಿಯಲು ಹೋಗಿರ್ತಕ್ಕಂಥ ಮಹಿಳೆ ನಗುವ ಬೆಳದಿಂಗಳು ಹೊತ್ತು ತಂದಳು ಅನ್ನುವಂಥ ಒಂದು ಅರ್ಥದ ರೀತಿಯಲ್ಲಿ ನಾನು ಈ ಕವಿತೆಯನ್ನು, ಅವಳು ಅಂದರೆ ಹೆಣ್ಣು, ಅವಳು ಎಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿಯೂ ಕೂಡ ಅದನ್ನೆಲ್ಲ ಹೇಗೆ ಮೆಟ್ಟಿ ನಿಭಾಯಿಸ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ, ಅಂದ್ರೆ ಅವಳೊಂದು ಶಕ್ತಿಯಾಗಿ ಇವತ್ತು ನಮ್ಮ ಮುಂದೆ ನಿಂತ್ಕೊಂಡಿದ್ದಾಳೆ ಹೆಣ್ಣು ಅನ್ನುವಂಥದ್ದನ್ನ ಈ ಕವಿತೆ ಪ್ರತಿಬಿಂಬಿಸುತ್ತದೆ.
1: ಈಗ ನೀವು ಹೆಚ್ಚಾಗಿ ಕಥೆಗಳನ್ನ ಬರೆಯೋದಕ್ಕೆ ಇಷ್ಟಪಡ್ತೀರೋ ಅಥವಾ ಕವನಗಳನ್ನ?
0: ಎರಡೂ ಕ್ಷೇತ್ರಗಳಲ್ಲಿ ನಾನು ಅರಿತೇನೆ. ಆ ಕವನಗಳಲ್ಲಿ ಹೇಳಲಾರದೆ ಇರತಕ್ಕಂಥದ್ದು ಸುದೀರ್ಘವಾಗಿರುತ್ತವೆ ಕಥೆಗಳು. ಆ ಕವಿತೆಯಲ್ಲಿ ನಾವು ಅವಳ ಒಂದು ಕಥೆಯನ್ನ ಸಂಪೂರ್ಣವಾಗಿ ಕೈ ಕೊಡ್ಲಿಕ್ಕೆ ಪದಗಳ ಕಷ್ಟ ಆಗುತ್ತೆ. ಆದ್ರೆ ಅಲ್ಲಿ ಸುದೀರ್ಘವಾದಂತಹ ರೀತಿಯೊಳಗೆ ಹೇಳಬೇಕಾದ ನೇರವಾಗಿ ಅಲ್ಲಿ ಹೇಳಬಹುದು. ಇಲ್ಲಿ ಕಾವ್ಯಾತ್ಮಕ ಆಗಿರ್ತದೆ, ಹೀಗಾಗಿ ಕವಿತೆಯೂ ಕೂಡ ಇಷ್ಟ, ಕಥೆನೂ ಕೂಡ ಇಷ್ಟ.
1: ಈಗ ನೀವೊಂದು ಕಥೆ ಅದು ಬರೆಯೋದಕ್ಕೆ ಸಾಮಾನ್ಯವಾಗಿ ಎಷ್ಟು ಸಮಯ ತಗೋತೀರಿ ನೀವು?
0: ಕಾದಂಬರಿಗಳು ಸ್ವಲ್ಪ ಟೈಮ್ ಬೇಕಾಗುತ್ತೆ. ಇವತ್ತು ನಾವು ಬರೆದೇವೆ ಅಂತ ಹೇಳಿದ್ರೆ ಮತ್ತೆ ಓದ್ತಾ ಹೋದ್ರೆ ಇಲ್ಲಿ ಸ್ವಲ್ಪ ಬದಲಾವಣೆ ಮಾಡಬೇಕು ಅನಿಸುತ್ತೆ. ಹೀಗಾಗಿ ಕಥೆಗಳು ಕಂಟಿನ್ಯೂ ಬರೆಯಂಗಿಲ್ಲ, ಸ್ವಲ್ಪ ಸ್ವಲ್ಪ ಇವತ್ತು ಎರಡು ಪುಟ, ನಾಳೆ ಎರಡು ಪುಟ, ಆಮೇಲೆ ಅದನ್ನ ಸಂಪೂರ್ಣವಾಗಿ ಓದಿದ ನಂತರ ಮತ್ತೆ ಅದನ್ನ ಕರೆಕ್ಷನ್ ಮಾಡಿ ಎಲ್ಲೆಲ್ಲಿ ಬೇಕು ಅಂತ ಹೇಳಿ ಒಂದು ಕಥೆನೂ ಕೂಡ ಹೀಗೆ ಕಂಟಿನ್ಯೂ ಇಲ್ಲ, ಅದನ್ನು ಓದಿ ಓದಿ ಬರಿಲಿಕ್ಕೆ ಪ್ರಯತ್ನಿಸ್ತೇನೆ.
1: ಈಗ ನಿಮ್ದು ಭಾಷಣ ಮಾಡೋದಕ್ಕೆ ಬಾಲ್ಯದಲ್ಲೇನೆ ನಿಮಗೆ ಪ್ರೋತ್ಸಾಹ ಸಿಕ್ತು, ತಂದೆ ಅಣ್ಣ ಎಲ್ಲರೂ ನಿಮಗೆ ಪ್ರೋತ್ಸಾಹ ಕೊಟ್ರು. ಓದ್ತಾ ಓದ್ತಾ ಬರವಣಿಗೆ ಒಳಗೂ ಬಂದ್ರಿ, ಬರವಣಿಗೆ ಮಾಡಿದ್ರಿ. ನಿಮ್ಮ ಮದುವೆ ಆದ್ಮೇಲೆ ನಿಮ್ಮ ಅತ್ತೆ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಯಾವ ತರ ಪ್ರೋತ್ಸಾಹ ಸಿಕ್ತು ಮನೆಯವ್ರದ್ದು, ನಿಮ್ಮ ಅತ್ತೆಯವ್ರದ್ದು?
0: ಈ ಎರಡೂ ವಿಷಯದಲ್ಲಿ ನಾನು ಲಕ್ಕಿ ಮೇಡಮ್. ಹೆತ್ತ ಮನೆಯಲ್ಲಿ ಕೂಡ ಪ್ರೋತ್ಸಾಹ, ಗಂಡನ ಮನೆಯಲ್ಲಿ ಪ್ರೋತ್ಸಾಹ. ಈಗ ನಮ್ಮ ಮನೆಯವರು ಅವರು ಕೂಡ ಸಾಹಿತಿಗಳು, ಅವರು ಕೂಡ ಎಂ ಎ ಮುಗಿಸ್ಕೊಂಡು ಎಂ ಫಿಲ್ ಪಿ ಎಚ್ ಡಿ ಮುಗಿಸ್ಕೊಂಡು ಕನ್ನಡ ಸಾಹಿತ್ಯ ಪ್ರಾಧ್ಯಾಪಕರಾಗಿದ್ದಾರೆ. ಹೀಗಾಗಿ ಅವರು ಬರೆಯೋದ್ರಿಂದ ನನ್ನಲ್ಲಿರ್ತಕ್ಕಂತ ಶಕ್ತಿಯನ್ನ ಗುರುತಿಸಿ ನೀನು ಬರಿ, ಏನಾದ್ರೂ ಬರಿ ಅಂತ ಹೇಳಿ ವಿಷಯವನ್ನ ಹೇಳ್ಕೊಡ್ತಾರೆ. ಆಮೇಲೆ ನನ್ನ ಕವಿತೆ ನನ್ನ ಸಾಹಿತ್ಯದ ಮೊದಲನೇ ಓದೆ ಅವರು. ಹೀಗಾಗಿ ನಾನು ಎಲ್ಲಿ ಏನ್ ತಪ್ಪು ಮಾಡ್ತೇನೆ ಅದನ್ನ ಅಲ್ಲಿ ಸೇರಿಸ್ಕೋ, ಬರಿ, ನಿನ್ನಲ್ಲಿ ಶಕ್ತಿ ಇದೆ, ಮಾತಾಡ್ತಕ್ಕಂಥ ಶಕ್ತಿ ಇದೆ, ಆ ಸಮಾಜಕ್ಕೆ ನೀನೇನಾದ್ರೂ ಕೊಡಬಲ್ಲೆ ಅಂತಕ್ಕಂಥ ಉತ್ಸಾಹ. ಆಮೇಲೆ ಅವರು ಹುರಿದುಂಬಿಸ್ತಾರೆ, ಇದನ್ನ ಬರಿ, ಹೀಗಾಗಿ ನನಗೆ ಇವತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಇಷ್ಟು ಗಟ್ಟಿಯಾಗಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ, ಬರಿತಾ ಇದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಮನೆಯವ್ರ ಕಾರಣ, ನಮ್ಮ ಹೆತ್ತವ್ರ ಕಾರಣ. ಹೀಗಾಗಿ ಎರಡೂ ವಿಷಯದಲ್ಲಿ ನಾನು ತುಂಬಾ ಅದೃಷ್ಟ.
1: ಯಾಕಂದ್ರೆ ಎಲ್ಲರಿಗೂ ಈ ದೈವ ಸಿಗೋದಿಲ್ಲ.
0: ಆಮೇಲೆ
1: ನಿಮ್ಮ ಮಕ್ಕಳು ಸಾಹಿತ್ಯ ಕ್ಷೇತ್ರದೊಳಗೆ ಏನಾರ ಹಿಂಗ ಅಭಿರುಚಿ ತೋರಿಸ್ತಾರ?
0: ನನ್ನ ಮಗಳು ಸಾಕ್ಷಿಯ ಪಿ ಯು ಸಿ ಸೆಕೆಂಡ್ ಇಯರ್, ನಮ್ಮ ಪಿ ಯು ಸಿ ಓದ್ತಾ ಇದ್ದಾಳೆ. ಮಗ 10ನೇ ತರಗತಿ ಓದ್ತಾ ಇದ್ದಾನೆ. ಇನ್ನೊಬ್ಬ ಮಗಳು 9ನೇ ತರಗತಿ ಓದ್ತಾ ಇದ್ದಾಳೆ.

0: ಮೊದಲನೇ ಮಗಳು ಸಾಕ್ಷಿ ಬರಿತಾ ಇದ್ದಾಳೆ. ನಾವೆಲ್ಲ ನೋಡ್ಕೊಂಡು ಮನೆಯಲ್ಲಿ ಆ ಪುಸ್ತಕಗಳನ್ನ ನೋಡ್ಕೋತಾಳೆ. ನಮ್ಮ ಮಮ್ಮಿ ಕವಿತೆ ಬರಿತಾ ಇದ್ದಾಳೆ, ಪೋಯಂ ಬರಿತಾಳೆ, ನಮ್ಮ ಪಪ್ಪನು ಬರಿತಾ ಇದ್ದಾರೆ ಅಂತ ಹೇಳಿ ಅವಳು ಕೂಡ ಒಂದು ಸಣ್ಣ ಪ್ರಯತ್ನ ಮಾಡಿ ಹೈಕುಗಳನ್ನ ಬರಿತಾ ಇದ್ದಾಳೆ. ಆ ಮೂರು ಸಾಲಿನ ಹೈಕುಗಳು, ಆ ಹೈಕನ್ನ ಅವಳು ಕೂಡ ಈ ಕವಿತೆ ಬರಿತಾ ಇದ್ದಾಳೆ. ಒಂದು ಸಂಕಲನ ಕೂಡ ತರಬೇಕು, ಆದ್ರೆ ಅವಳಿಗೆ ಇನ್ನು ನಾವು ಓದುವುದರಲ್ಲಿ ಆಸಕ್ತಿ ವಹಿಸು ಅಂತ ಹೇಳ್ತಾ ಇದ್ದೇವೆ. ಇವಾಗ ಪಿ ಯು ಸಿ ಸೈನ್ಸ್ ಇದ್ದಾಳೆ, ಹೀಗಾಗಿ ಅಲ್ಲಿ ಅವಳು ಓದ್ಬೇಕಾಗುತ್ತೆ. ಅದಕ್ಕಾಗಿ ಈ ಕಡೆ ನೀನು ಬೇಡ ಓದು ಅಂದ್ರೂ ಕೂಡ ಅವಳು ಸಣ್ಣ ಸಣ್ಣ ಕವಿತೆಗಳು ಬರೀತಾ ಇದ್ದಾಳೆ. ಅದಕ್ಕೆ ಅವಳು ಮುಂದಿನ ಭವಿಷ್ಯದಲ್ಲಿ ಒಬ್ಬ ಭರವಸೆಯ ಕವಿಯತ್ರಿ ಆಗಿದ್ದಾಳೆ.
1: ಅಂದ್ರೆ ಸೈನ್ಸ್ ಓದ್ತಾ ಇದ್ರು ಕೂಡ ಈ ಕಲಾಕ್ಷೇತ್ರದಲ್ಲಿ ಇದೆಲ್ಲ ಮಾಡ್ಲಿಕ್ಕೆ
0: ಮನೆಯ ವಾತಾವರಣ, ನಾವು ಬರೀತಾ ಇದ್ದೇವೆ, ಅವ್ರ ತಂದೆಯವ್ರು ಬರೀತಾರೆ, ಹೀಗಾಗಿ ಅದನ್ನ ನೋಡ್ಕೊಂಡು. ನಮ್ಮ ಅಣ್ಣನೂ ಬರೀತಾನೆ, ಅವನು ಒಬ್ಬ ಕವಿ, ಒಳ್ಳೆಯ ಕವಿ, ಈಗಾಗಲೇ 8 ಪುಸ್ತಕಗಳು ಕೂಡ ಹೊರಬಂದಿವೆ. ಆಮೇಲೆ ನಮ್ಮ ಮನೆಯವರು ತಂದೆಯವರು ಎಚ್ ಎಸ್ ಪಾಟೀಲ್, ಅವರು ಕೂಡ ಬಹಳ ದೊಡ್ಡ ಬರಹಗಾರರು.
1: ಹೀಗಾಗಿ ನಿಮ್ದೆಲ್ಲ ಬರಹಗಾರರ
0: ಮನೆಯ ಪರಿಸರ ಬರಹಗಾರರೇ ಆಗಿರುವುದರಿಂದ ಸಹಜವಾಗಿ ಅವಳ ಮೇಲೆ ಪ್ರಭಾವ ಬೀರಿ.
1: ಮೇಡಮ್, ಈಗ ನಿಮ್ಮ ಮಕ್ಕಳದ್ ಹೇಳಿದ್ರಿ, ಆದ್ರೆ ಈಗ ಎಲ್ಲಾ ಮಕ್ಕಳದ ಒಟ್ಟಾರೆಯಾಗಿ ನೋಡಿದಾಗ ಈ ಟಿವಿ ಮೊಬೈಲ್ ಇದರಿಂದ ಹೊರಗ್ ಬರೋದೇ ಕಷ್ಟ ಆಗ್ತದೆ ಅವರಿಗೆ. ಪಾಲಕರಾದ ನಮಗೂ ಕೂಡ ಬಹಳ ಕಷ್ಟ ಆಗ್ಲಿಕ್ಕೆ. ಇಂತಹ ಒಂದು ಸಂದರ್ಭದೊಳಗೆ ಈ ಮಕ್ಕಳಿಗೆ ಓದೋದ್ರಲ್ಲಿ ಬರೆಯೋದ್ರಲ್ಲಿ ಅಂದ್ರೆ ಅದರ್ ದೆನ್ ಅವ್ರ ಸ್ಕೂಲ್ ಸೆಲೆಬರಿಂದ ಈ ತರ ಇದೆ ಕತೆ ಕವನ ಈ ಕಡೆ ಒಲವು ಅವ್ರಿಗೆ ಮೂಡಿಸ್ಬೇಕಂದ್ರೆ ಯಾವ ತರ ಪ್ರಯತ್ನ ಮಾಡ್ಬೇಕು ಅಂತೀರ ನೀವು?
0: ಇದು ಪ್ರತಿಯೊಬ್ಬರ ಜವಾಬ್ದಾರಿ ಕೂಡ. ಇವತ್ತು ಯುವ ಜನತೆ, ಸಣ್ಣ ಸಣ್ಣ ಮಕ್ಕಳು ಮೊಬೈಲ್ನ ಕೀಳನ್ನ ಬೆಳೆಸ್ಕೊಂಡಿದ್ದಾರೆ.
1: ಹೌದ್ರಿ,
0: ಇದು ನಮ್ಮ ಸಮಾಜಕ್ಕೊಂದು ದೊಡ್ಡ ರೋಗ ಅಂತ ನಾನು ಅನ್ಕೊಂಡಿದ್ದೀನಿ. ಓದ್ಬೇಕಾಗಿರ್ತಕ್ಕಂಥ ವಯಸ್ಸಿನಲ್ಲಿ ವಿದ್ಯಾರ್ಥಿಗಳು ದಾರಿ ತಪ್ಪುತ್ತಾ ಇದ್ದಾರೆ. ಇದಕ್ಕೆ ಮೊಬೈಲ್ ಅನ್ನ ಮಕ್ಕಳಿಂದ ದೂರ ಬಿಡಿಸಬೇಕು ಅಂತ ಹೇಳಿದ್ರೆ ನಮ್ಮ ಕಾಲೇಜು ಮತ್ತು ಶಾಲೆಗಳಲ್ಲಿ ಶಿಕ್ಷಕರು ಮಕ್ಕಳ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಇವತ್ತು ಶಿಕ್ಷಕರ ಮೇಲೆ ನಾವು ಮಕ್ಕಳನ್ನ ಸರಿದಾರಿಗೆ ತರಬೇಕಾದ್ರೆ ಸಣ್ಣ ಕಥೆಗಳನ್ನ ಹೇಳೋದ್ರ ಮೂಲಕ, ನಾವು ವಡ್ಡಾರಾಧನೆಯಲ್ಲಿಯೂ ಸಹಿತ ಸಣ್ಣ ಸಣ್ಣ ಕಥೆಗಳು, ನಾವು ಚಿಕ್ಕವರಿದ್ದಾಗ ಯಾವ ರೀತಿ ಮಲಗುವ ಸಂದರ್ಭದಲ್ಲಿ ಅಜ್ಜ ಅಜ್ಜಿಯವರು ಕತೆ ಹೇಳಿ ಮಕ್ಕಳನ್ನ ಸರಿದಾರಿಗೆ ತರ್ತಾ ಇದ್ರು. ಹೀಗಾಗಿ ಇವತ್ತು ನಾವು ಶಾಲೆಗಳಲ್ಲಿ ಕವಿತೆಗಳ ಮುಖಾಂತರ ಆ ಕತೆಗಳ ಮೂಲಕ ಮಕ್ಕಳನ್ನ ಬದಲಾಯಿಸಬಹುದು. ಕಥೆ ಹೇಳ್ತಾ ಇದ್ರೆ ಮಕ್ಕಳಿಗೆ ದೊಡ್ಡ ಈ ಕಥೆಯ ಒಂದು ಪರಿಕಲ್ಪನೆ ಏನು ಅಂತ ಹೇಳಿದ್ರೆ ಮಕ್ಕಳನ್ನ ಬದಲಾಯಿಸಲಿಕ್ಕೆ ಹುಟ್ಟುಕೊಂಡಿರ್ತಕ್ಕಂಥ ಕಥೆಗಳು. ಹೀಗಾಗಿ ಚಿತ್ರ ಬಿಡಿಸುವುದರ ಮೂಲಕ ಒಂದು ಕವನ ಹೇಳ್ತಾ ಇದ್ರೆ ಆ ಕಡೆ ಒಬ್ಬ ಕಲಾವಿದ ಚಿತ್ರವನ್ನ ಬಿಡಿಸ್ತಾನೆ.
1: ಹೌದು,
0: ಹೀಗಾಗಿ ಮಕ್ಕಳನ್ನ ನಾವು ಕುಂಜ ಕೊಟ್ಟು ಅವ್ರಿಗೆ ಬಣ್ಣವನ್ನ ಕೊಟ್ಟು ನೀನ್ ಈ ಚಿತ್ರ ಬಿಡಿಸು, ನೀನ್ ಈ ಸಾಲನ್ನ ಬರಿ ಬೋರ್ಡ್ ಮೇಲೆ, ನೀನ್ ಈ ಕಥೆಯನ್ನ ಹೇಳು, ಅವರಿಗೆ ಆಸಕ್ತಿ ಹುಟ್ಟಿಸ್ಬೇಕು. ನಾವು ಹೇಳಿರ್ತಕ್ಕಂಥದ್ದನ್ನ ಅವ್ರ ಬಾಯಿಂದ ಹೇಳಿಸುವಂತ ಒಂದು ಕಲೆಗಾರಿಕೆ ಇವತ್ತು ನಮ್ಮ ಶಿಕ್ಷಕರಲ್ಲಿ ಬೇಕಾಗಿದೆ. ಬಹುಶಃ ಈ ತರ ಮನೆಯಲ್ಲಿ ಪಾಲಕರು ಕೂಡ ಬಹಳ ಜವಾಬ್ದಾರಿಯಿಂದ,
1: ಶಿಕ್ಷಕರ ಜೊತೆಗೆ ಪಾಲಕರು
0: ಕೂಡ ಬಹಳ ದೊಡ್ಡ ಜವಾಬ್ದಾರಿ.
1: ಹೌದು,
0: ಮನೆಗೆ ಹೋದ ನಂತರ ನನ್ನ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ, ಅವ್ರು ಯಾವ ಅಭ್ಯಾಸದಲ್ಲಿದ್ದಾರೆ, ಅದನ್ನ ನಾವು ಬಹಳ ಕೇರ್ಫುಲ್ ಆಗಿ ಮಕ್ಕಳನ್ನ ನೋಡ್ತಾ ಇದ್ದೀವಿ. ಆಮೇಲೆ ಮಕ್ಕಳು ಯಾವಾಗ್ಲೂ ನಮ್ಮ ಕಣ್ಮುಂದೆ ಬೆಳಿಬೇಕು. ಕಣ್ ಮುಂದೆ ಇದ್ದಾಗ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಅಂತ ನಾವು ನೋಡ್ತಾ
1: ಇದ್ದೀವಿ.
0: ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ತಂದೆ ತಾಯಿ ಒಂದ್ ಕಡೆ ಇದ್ದಾರೆ, ಮಕ್ಕಳು ಒಂದ್ ಕಡೆ ಬೆಳೀತಾ ಇದ್ದಾರೆ. ಆಮೇಲೆ ಅಜ್ಜ ಅಜ್ಜಿಯನ್ನ ವೃದ್ಧಾಶ್ರಮಕ್ಕೆ ಸೇರಿಸಿದ್ದೀವಿ. ಮೊಮ್ಮಕ್ಕಳನ್ನ ಅಜ್ಜ ಅಜ್ಜಿಯಂದಿರ ನೋಡ್ತಾ ಇದ್ರೆ ಆ ಅಜ್ಜ ಮತ್ತು ಅಜ್ಜಿಯ ಕಥೆಗಳನ್ನ ಅವರೆಲ್ಲರ ಪ್ರೀತಿಯನ್ನ ಮಕ್ಕಳು ಪಡೆಯುವುದರಿಂದ ಅವ್ರ ಮೊಬೈಲ್ ಅನ್ನ ಬಿಡ್ಲಿಕ್ಕೆ ಸಾಧ್ಯ ಆಗ್ತದೆ.
1: ಹೌದು,
0: ಹೀಗಾಗಿ ಇವತ್ತು ನಾವು ಸಣ್ಣ ಸಣ್ಣ ಕುಟುಂಬಗಳು ಮಾಡಿಕೊಂಡು ಕೇವಲ ಸ್ವಾರ್ಥಕ್ಕೆ ನಮ್ಮ ಆಶಾಮಿಷಗಳನ್ನ ಈಡೇರಿಸಿಕೊಳ್ಳುವುದಕ್ಕಾಗಿ ಇವತ್ತು ನಾವು ನಮ್ಮ ಮಕ್ಕಳನ್ನ ದಿಕ್ ತಪ್ಪಿಸ್ತಾ ಇದ್ದೀವೇನೋ ಅಥವಾ ಯುವಜನತೆಯನ್ನ ದಿಕ್ ತಪ್ಪಿಸ್ತಾ ಇದ್ದೇವೇನೋ ಅನ್ನುವಂತ ಒಂದು ಆತಂಕ ಕೂಡ ಇವತ್ತು ನಮ್ಗಿದೆ. ಅದಕ್ಕಾಗಿ ನಾವಿವತ್ತು ಮಕ್ಕಳಿಗೆ ಸರಿಯಾದಂತಹ ರೀತಿಯೊಳಗೆ ಬೆಳೆಸಬೇಕಾಗಿದೆ. ಇಂತಹ ಅನೇಕ ಮಹಾತ್ಮರ ಆದರ್ಶಗಳನ್ನ ನಾವು ಹೇಳ್ಬೇಕಾಗಿದೆ. ಚಿಕ್ಕಂದಿನಿಂದಲೇ ಯಾರು ಕೂಡ ಚಿಕ್ಕಂದಿನಿಂದಲೇ ದೊಡ್ಡವರಾಗೋದಿಲ್ಲ, ಹೇಳ್ತಾ ಹೇಳ್ತಾ ಕೇಳ್ತಾ ಕೇಳ್ತಾ ಮಕ್ಕಳು ಬೆಳೀತಾ ಹೋಗ್ತಾರೆ. ಹೀಗಾಗಿ ನಾವು ಅಂಥದ್ದೊಂದು ಜವಾಬ್ದಾರಿ ಕೆಲಸ ಇವ ನಮ್ಮ ಸಮಾಜದ ಮುಂದಿದೆ. ಬಹುಶಃ ಇದನ್ನು ನಾವು ಈಗಾಗಲೇ ಎಚ್ಚೆತ್ತುಕೊಂಡು ಮಾಡದೇ ಇದ್ರೆ ಮುಂದೆ ನಾವು ಬಹಳ ಸಂಕಟಗಳಿಗೆ ಅನುಭವಿಸಬೇಕಾಗ್ತದೆ ಅನ್ನುವಂಥದ್ದನ್ನ ನಾವು ಮತ್ತೆ ಮತ್ತೆ ಜ್ಞಾಪಕ.
1: ಈಗ ಬರೀತೀನಿ ಏನೋ ಒಂದು ಸಾಧನೆ ಮಾಡಬೇಕು ಅನ್ಕೊಂತಿರೋ ಮಹಿಳೆಯರು

0: ಅವರಿಗೆ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಪರಿಸ್ಥಿತಿ ಇಲ್ಲೋ ಇದೇನೋ ಇಲ್ಲ, ಮನೆಯಲ್ಲಿ ಸಪೋರ್ಟ್ ಇರೋದಿಲ್ಲ, ಬಟ್ ಏನೋ ಒಂದು ಅನಾನುಕೂಲ ಆಗಿ ಅವರು ತಮ್ಮ ಕಲೆಯನ್ನ ಹೊರಗೆ ಹಾಕ್ಲಿಕ್ಕೆ ಸಾಧ್ಯ ಆಗಿರೋದಿಲ್ಲ. ಅಂತವ್ರಿಗೆ ನೀವ್ ಏನ್ ಹೇಳಲಿಕ್ಕೆ ಇಷ್ಟಪಡಿ ಅಂದ್ರೆ, ಯಾವ ರೀತಿ ಒಬ್ಬ ಮಹಿಳೆ ಈಗ ತನ್ನ ಕಲೆಯನ್ನ ಜಗತ್ತಿಗೆ ತೋರಿಸಬೇಕು ಅನ್ನೋ ಆಸೆ ಇರುತ್ತೆ, ಆದ್ರೆ ಆಗಿರೋದಿಲ್ಲ, ಅಂತವ್ರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ?
1: ನನಗೆ ಬುದ್ಧನ ಮಾತು ಈ ಸಂದರ್ಭದೊಳಗೆ ನೆನಪಿರ್ತದೆ. ವ್ಯವಸ್ಥೆಯನ್ನ ಮೆಟ್ಟಿ ನಿಂತಾಗ ಮಾತ್ರ ಮಹಿಳೆ ತನ್ನ ಉದ್ಧಾರವಾಗ್ಲಿಕ್ಕೆ ಸಾಧ್ಯ. ನಮಗೆ ಸಂಕುಚಿತ ಬೇಡ. ನನಗೆ ಈ ತರದ ಸಮಸ್ಯೆ ಇದೆ, ಆ ಸಮಸ್ಯೆಯನ್ನ ಆ ಸಂಕುಚಿತೆಯನ್ನ ನಾವು ಮೀರಿ ನಿಲ್ಲಬೇಕಾದ್ರೆ. ಎಷ್ಟು ದಿವಸದಿಂದ ನಮ್ಮ ಈ ತೋರಿಕೆಗೆ ಒಳಗಾಗದೇ ಇರ್ತಕ್ಕಂಥದ್ದು, ಅಂಜಿ ಅಂಜಿ ನಡಿಬೇಕು ನಾವು. ಹೀಗಾಗಿ ಹೊಸ್ತಲನ್ನ ದಾಟಲೇಬೇಕಾಗಿದೆ. ನಮ್ಮತನವನ್ನ ನಾವು ಪ್ರದರ್ಶನ ಮಾಡಲೇಬೇಕು. ಸ್ವಾತಂತ್ರ್ಯ ಬಂದಿದೆ, ಪ್ರಜಾಪ್ರಭುತ್ವ ಬಂದಿದೆ, ಚಂದ್ರ ಲೋಕಕ್ಕೆ ಹೋಗಿ ಬಂದಿದ್ದೇವೆ ಇವಾಗ. ಹೀಗಾಗಿ ಅಂತ ಮಹಿಳೆಯರಿಗೆ ನಾನು ಹೇಳದ್ದು, ನೀವು ಸಂಕೋಚಕ್ಕೆ ಒಳಪಡಬೇಡಿ. ನಮ್ಮ ಕನಸುಗಳನ್ನ ಕೊಂದೊಳ್ಳುವ ಬದಲು ಅವುಗಳನ್ನ ಹೊರಗಡೆ ಹಾಕಬೇಕು. ಆ ವ್ಯವಸ್ಥೆಯನ್ನ ಮೆಟ್ಟಿ ನಿಂತಾಗ ಮಾತ್ರ ನಾವು ಏನಾದರೂ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ದ್ರೌಪದಿ ಅಂತ ಒಬ್ಬ ಮಹಿಳೆ ಆ ಸೀರೆ ಬಿಚ್ಚುವ ಸಂದರ್ಭದಲ್ಲಿಯೂ ಕೂಡ ಅವಳು ತನ್ನ ಪ್ರತಿಭಟನೆಯನ್ನ ಮಾಡಿ, ಆಮೇಲೆ 12ನೇ ಶತಮಾನದೊಳಗೆ ಅಕ್ಕ ಮಹಾದೇವಿ ಕೂಡ ನಮಗೆ ಇವತ್ತು ಆದರ್ಶ ಆಗ್ತಾರೆ. ಏಕಕಾಲಕ್ಕೆ ಪತಿತ್ವ ಮತ್ತು ಪ್ರಭುತ್ವವನ್ನ ಧಿಕ್ಕರಿಸಿಕ್ಕಿರ್ತಕ್ಕಂಥ ಮಹಿಳೆ, ಒಬ್ಬ ಮನಸ್ಸು ಮಾಡಿದ್ರೆ ಅವತ್ತು ರಾಜ ಅವಳನ್ನು ಏನಾದರೂ ಬೇಕಾದರೂ ಮಾಡಬಹುದಾಗಿತ್ತು.
0: ಹೌದು,
1: ಆದರೆ ಅಂಥವನನ್ನ ಧಿಕ್ಕರಿಸಿ, ಪತಿಯನ್ನ ಧಿಕ್ಕರಿಸಿ, ನನ್ನ ನಾನು ಈ ಮನೆಯಲ್ಲಿ ಇರಬೇಕಾಯ್ತು ಅಂದ್ರೆ ನನ್ನತನನೇ ಇಲ್ಲ ಇಲ್ಲಿ, ನಾನೇ ಹಾಕಿರ್ಲಿ ಅಂತ ಹೇಳಿ ಆ ವ್ಯವಸ್ಥೆಯನ್ನ ಅರಸೊತ್ತಿಗೆಯನ್ನ ಬಿಟ್ಟು ದಿಗಂಬರಿಯಾಗಿ ಬಂದು ನಿಲ್ತಕ್ಕಂಥದ್ದು ಇದು ಸಾಮಾನ್ಯವಾಗಿರ್ತಕ್ಕಂಥದ್ದು, ಬಹಳ ದೊಡ್ಡ ಬಂಡಾಯಗಾರುತ್ತೆ. ಆ ಹಿನ್ನೆಲೆಯಲ್ಲಿ ನಮಗೆ ಅಕ್ಕ ಮಹಾದೇವಿ ಅಂತವರು, ಸಾವಿತ್ರಿ ಬಾಯಿ ಫುಲೆ ಅಂತವರು ಬಹಳ ದೊಡ್ಡ ಆದರ್ಶ ಆಗ್ಬೇಕಾಗಿದೆ. ಅಂಥವರ ಜೀವನ ಚರಿತ್ರೆಯನ್ನ ಓದೋದ್ರ ಮೂಲಕ ನಾವಿವತ್ತು ಬದಲಾವಣೆ ಬೇಕು.
0: ಆಯ್ತು ಜಯದೇವಿ ಮೇಡಮ್ ಅವರು, ಎಷ್ಟರವರೆಗೂ ತಮ್ಮ ಅನುಭವವನ್ನ ತಮ್ಮ ಅನಿಸಿಕೆಗಳನ್ನ ನಮ್ಮೊಂದಿಗೆ ಹಂಚಿಕೊಂಡ್ರಿ, ಒಳ್ಳೆ ಕವನಗಳನ್ನ ಹೇಳಿದ್ರಿ ನಮಗೋಸ್ಕರ, ಧನ್ಯವಾದಗಳು ತಮಗೆ.
1: ನಮಸ್ಕಾರ.
2: ಇದುವರೆಗೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕಲಬುರಗಿಯ ಕಥೆಗಾರ್ತಿ ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ನೀರಜ ಕಾರಟಗಿ. ರಾಜ್ಯವ್ಯಾಪಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
3: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಮೂಡಿಬಂತು.

0: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು.
1: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
3: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ. ಚಂದುಕಾಕಾ ಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
4: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ June 14ರವರೆಗೆ ಮಾತ್ರ. ಭೇಟಿ ನೀಡಿ ಚಂದುಕಾಕಾ ಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796-999-1827.
5: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ.
6: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
5: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
6: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರತಿ ಶನಿವಾರ ಬೆಳಿಗ್ಗೆ 7:15 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ. ತಪ್ಪದೇ ಕೇಳಿ, ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.

0: ವಂದೇ ಮಾತರಂ. ಹೇ ಮಾತೆ, ನಾನು ನಿನಗೆ ವಂದಿಸುತ್ತೇನೆ. ನಮ್ಮ ರಾಷ್ಟ್ರೀಯ ಗೀತೆಯಾಗಿರುವ ವಂದೇ ಮಾತರಂ ಬಂಕಿಂ ಚಂದ್ರ ಚಟರ್ಜಿಯವರ ಆನಂದಮಠ್ ಕೃತಿಯ ಭಾಗ. ಇದಕ್ಕೀಗ 150 ವರ್ಷಗಳ ಸಂಭ್ರಮ. ಭಾರತ ಮಾತೆಯೇ, ನೀನೇ ನಮ್ಮ ಜ್ಞಾನ, ನೀನೇ ನಮ್ಮ ಚಾರಿತ್ರ್ಯ, ನೀನೇ ನಮ್ಮ ಧರ್ಮ, ನೀನೇ ನಮ್ಮ ಹೃದಯ ಎಂದು ಸಾರುವ ಈ ಗೀತೆ ಪ್ರತಿಯೊಬ್ಬ ಭಾರತೀಯನ ಹೃದಯದಲ್ಲಿ ದೇಶ ಪ್ರೇಮವನ್ನು ಬೆಳಗಿಸುವ ಅದ್ಭುತ ಶಕ್ತಿ, ಹುರುಪು, ಉತ್ಸಾಹಗಳನ್ನು ತುಂಬೋ ಸಮರ್ಪಿತ ಭಕ್ತಿ. ಅಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಜಾಗೃತಿಯ ಬೆಳಕು ಮೂಡಿಸಿದ ವಂದೇ ಮಾತರಂ ಇಂದು ಯುವಜನತೆಗೆ ರಾಷ್ಟ್ರೀಯ ಪ್ರಜ್ಞೆಯ ಗೀತೆಯಾಗಿ, ಸ್ಫೂರ್ತಿ ಪ್ರೇರಣೆಯ ಜಾಜ್ವಲ್ಯಮಾನ ದೀಪವಾಗಿ ಹೊಂಬೆಳಕನ್ನು ಎಲ್ಲೆಡೆ ಪಸರಿಸುತ್ತಿದೆ.
1: ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಸೂರೆಗೊಳ್ಳೋ ಮಧುರ ಗಾಯನ, ಸುಶ್ರಾವ್ಯ ಸ್ವರಗಳ ಸವಿಸವಿತನನ,
2: ಕಂಡು ಕಂಜರ ಕೇಳುವೆ,
1: ಭಕ್ತಿಭಾವದಲೆಗಳ ಪೋಣಿಸಿದ ಸ್ವರಮಾಲೆ ಮುದಗೊಳಿಸಿ ಮನತಣಿಪ ಮನ್ಸೂರ ಸ್ವರಯಾತ್ರೆ. ದೇಶಿಕೋತ್ತಮ ಎನಿಸಿಕೊಂಡ ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಜೀವನ ಗಾಯನದತ್ತ ಒಂದು ಗಮನ ಮನ್ಸೂರ ಸ್ವರಯಾತ್ರೆ. ಸ್ವರಾಂಜಲಿಯ ಮೋಹಕ ಅಲೆಗಳ ಲೀಲೆ ಮನ್ಸೂರ ಸ್ವರಯಾತ್ರೆ, ಮನಸೂರೋ ಸ್ವರಯಾತ್ರೆ. ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15 ಮನ್ಸೂರ ಸ್ವರಯಾತ್ರೆ.

ಆಕಾಶವಾಣಿ ಧಾರವಾಡ. ಸಮಯ 12:35 ಆಗುತ್ತಲಿದೆ. ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹಪ್ರಸಾರ.

0: ಆಕಾಶವಾಣಿ ಆರೋಗ್ಯ ಸಂಚಿಕೆ.
1: ಎಲ್ಲರಿಗೂ ನಮಸ್ಕಾರ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಕೇಳಿ, ಅಂಡವಾಯು ಅಥವಾ ಹರ್ನಿಯಾ, ಈ ಕುರಿತು ಡಾಕ್ಟರ್ ಸುಶ್ರುತಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತಾ ಎಫ್ ತಳವಾರ್.
2: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಸುಶ್ರುತಾ ಅವರು. ಇವರು ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸರ್, ನಮಸ್ಕಾರ.
3: ನಮಸ್ಕಾರ.
2: ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಹರ್ನಿಯಾ ಕುರಿತಂತೆ ಮಾತಾಡೋಣ. ಹರ್ನಿಯಾ ಅಂದ್ರೆ ಏನ್ ಸರ್?
3: ಹರ್ನಿಯಾ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಹೊಟ್ಟೆ ಹತ್ರ ಒಂದು ಗಂಟಿನ ರೂಪದಲ್ಲಿ ಕಾಣಿಸಿಕೊಳ್ಳುತ್ತೆ. ಈಗ ಬೆಳವಣಿಗೆ ಟೈಮ್ನಲ್ಲಿ ಆಗಿರ್ಬೋದು, ಇಲ್ಲ ವಯಸ್ಸು ಹೆಚ್ಚಾದಂತೆ ನಮ್ಮ ಮಸಲ್ಸ್ ಸ್ವಲ್ಪ ವೀಕ್ ಆಗಿದ ಕಾರಣದಿಂದ ಅಲ್ಲೊಂದು ಡಿಫೆಕ್ಟ್ ಕಾಣಿಸ್ಕೊಳ್ಳುತ್ತೆ. ಅದರಿಂದ ಹೊಟ್ಟೆ ಒಳಗಿರೋ ಕರಳಾಗ್ಲಿ ಅಥವಾ ಅದರ ಸುತ್ತಮುತ್ತ ಇರೋ ಒಮೆಂಟಮ್ ಅಂತ ಏನ್ ಹೇಳ್ತೀವಿ, ಬೊಜ್ಜಿನಾಂಶ, ಕರಳಿನ ಪಕ್ಕ ಇರೋ ಬೊಜ್ಜಿನಾಂಶ, ಅದು ಹೊರಗೆ ಗಂಟಿನ ರೂಪದಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಹರ್ನಿಯಾ ಅಂತ ಕರಿತೀವಿ.
2: ಯಾವ ವಯಸ್ಸಲ್ಲಿ ಬರಬಹುದು
3: ಇದು? ಯಾವುದೇ ವಯಸ್ಸಲ್ಲಾದ್ರೂ ಬರಬಹುದು, ಬಟ್ ಅತಿ ಹೆಚ್ಚಾಗಿ ಯಂಗರ್ ಏಜ್ ಗ್ರೂಪ್ ಅಂದ್ರೆ ಏನು 30 ವರ್ಷಗಳ ಒಳಗಿನ ಏಜ್ ಗ್ರೂಪ್ ಅಲ್ಲಿ ಬಂದ್ರೆ ಅದನ್ನ ಕಂಜನೈಟಲ್ ಹರ್ನಿಯಾ ಅಂತ ಹೇಳ್ತೀವಿ. ಅಂದ್ರೆ ಅದು ಬೆಳವಣಿಗೆಯಲ್ಲಿ ಸ್ವಲ್ಪ ಏರುಪೇರಾಗಿರೋದ್ರಿಂದ ಅದು ಬರೋದಕ್ಕೆ ಕಂಜನೈಟಲ್ ಹರ್ನಿಯಾ ಅಂತ ಹೇಳ್ತೀವಿ. ಇನ್ನು ಅದು ಬಿಟ್ರೆ ವಯಸ್ಸಾಗಿರೋರಲ್ಲಿ ಅಂದ್ರೆ ಸುಮಾರು 50-60 ವರ್ಷದಿಂದ ಮೇಲ್ಪಟ್ಟವರಲ್ಲಿ ಬರುವಂತದ್ದು, ಅದು ಸಾಮಾನ್ಯವಾಗಿ ಬರಲಿಕ್ಕೆ ಕಾರಣ ಏನಂತ ಹೇಳಿದ್ರೆ ಮಸಲ್ ವೀಕ್ ಆಗೋದು. ವಯಸ್ಸಾಗ್ತಾ ಆಗ್ತಾ ನಮ್ಮ ಮಸಲ್ಸ್ ಹೇಗೆ ವೀಕ್ ಆಗುತ್ತೆ ಅದರಿಂದ ಕಾಣಿಸ್ಕೊಳ್ಳೋ ಡಿಫೆಕ್ಟ್ ಇಂದ ಹೊರಗೆ ಬರೋದಕ್ಕೆ ಹರ್ನಿಯಾ ಗಂಟಾಗುತ್ತೆ.
2: ಈಗ ಯಾವ ವಯಸ್ಸಿನವರೆಗಾದ್ರೂ ಬರಬಹುದು?

0: ಹೆಣ್ಣು ಮಕ್ಕಳಿಗೂ ಬರಬಹುದು, ಗಂಡು ಮಕ್ಕಳಿಗೂ ಬರಬಹುದು,
1: ಹೌದು,
0: ಯಾರಿಗೆ ಬೇಕಾದ್ರೂ
1: ಯಾರಿಗೆ ಬೇಕಾದ್ರೂ ಬರ್ಬೋದು. ಆದ್ರೆ ನಮ್ದು ರಿಸರ್ಚ್ ಆರ್ಟಿಕಲ್ಸ್ ಎಲ್ಲದರಲ್ಲೂ ಗಂಡು ಮಕ್ಕಳಲ್ಲಿ ಸ್ವಲ್ಪ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ ಹೆಣ್ಣು ಮಕ್ಕಳಿಗಿನ್ನ ಅಂತ ಹೇಳ್ತಾರೆ.
0: ಏನೇನು ಕಾರಣಗಳಿರಬಹುದು ಸರ್?
1: ಅದ್ ನಾನು ಆಗ್ಲೇ ಹೇಳ್ದಂಗೆ, ಒಂದು ಕಂಜನೆಟಲ್ ಆಗಿರ್ಬೋದು, ಅಂದ್ರೆ ಬೆಳವಣಿಗೆ ಟೈಮ್ನಲ್ಲಿ ಸ್ವಲ್ಪ ಏನಾದ್ರೂ ಏರುಪೇರಾಗಿ ಯಾವ್ದಾದ್ರು ಒಂದು ಡಿಫೆಕ್ಟ್ ಇದ್ದು ಅದು ಕ್ಲೋಸ್ ಆಗ್ದಲೆ ಹಂಗೆ ಉಳಿತಂತ ಹೇಳಿದ್ರೆ ಅವಾಗ ಬರೋದಕ್ಕೆ ಕಂಜನೆಟಲ್ ಹರ್ನಿಯಾ ಅಂತ ಹೇಳ್ತೀವಿ. ಮತ್ತೆ ಇನ್ನೊಂದು, ಯಾರಾದ್ರೂ ಹೊಟ್ಟೆಯ ಆಪರೇಷನ್ ಏನಾದ್ರು ಮಾಡಿಸ್ಕೊಂಡಿದ್ರೆ, ಮುಂಚೆ ಈಗ ಅಪೆಂಡಿಸೆಕ್ಟಮಿ ಏನಾದ್ರೂ ಆಗಿದ್ರೆ ಅಪೆಂಡಿಸೈಟಿಸ್ಗೆ, ಇಲ್ಲ ಕರಳಿನಲ್ಲಿ ಅಲ್ಸರ್ ಆಗಿದೆ ಅಂತ ಹೇಳಿ ಅದರ ಕಾರಣಕ್ಕೆ ಏನಾದ್ರೂ ಆಪರೇಷನ್ ಮಾಡಿಸ್ಕೊಂಡಿದ್ರೆ, ಅದು ಯಾವುದೇ ಭಾಗದಲ್ಲಿ ಆಪರೇಷನ್ ಮಾಡಿದ್ರು ಮತ್ತೆ ಅದು 100% ಶಕ್ತಿ ಬರೋದಿಲ್ಲ. ಆ ಜಾಗದ ಚರ್ಮಕ್ಕಾಗ್ಲಿ, ಆ ಜಾಗದ ಮಾಂಸಖಂಡಗಳಿಗಾಗ್ಲಿ, ಯಾವ್ದಕ್ಕಾದ್ರೂ 70% ಮಾತ್ರ ಶಕ್ತಿ ಇರ್ತದೆ ಅದರಲ್ಲಿ. ಸೊ ಈ ತರ ಸ್ವಲ್ಪ ಅದರಲ್ಲಿ ಬಲಹೀನತೆ ಇರೋದ್ರಿಂದ ಮುಂಚೆ ಆಪರೇಷನ್ ಆಗಿದ್ದವರಲ್ಲಿ ಹರ್ನಿಯಾ ಆಗೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಮತ್ತೆ ಇನ್ನೊಂದು ಹೊಕ್ಕಳತ್ರ ಆಗೋ ಹರ್ನಿಯಾ, ಅದನ್ನ ನಾವು ಅಂಬಲಿಕಲ್ ಹರ್ನಿಯಾ ಅಂತ ಹೇಳ್ತೀವಿ. ಈ ಮಗು ಇರೋ ಟೈಮಲ್ಲಿ, ಅಂದ್ರೆ ಇನ್ನ ಅಮ್ಮನ ಹೊಟ್ಟೆಯಲ್ಲಿ ಇರೋ ಟೈಮ್ನಲ್ಲಿ ಪಾಪುಗೆ ರಕ್ತ ಸಂಚಲನ ಎಲ್ಲ ಆಗೋದು ಹೊಕ್ಕಳಿಂದ ಬರೋ ಆರ್ಟರೀಸ್ ಇಂದ. ಹಾಗಾಗಿ ಮೊದಲೇ ಅಲ್ಲಿ ಒಂದು ಟ್ರ್ಯಾಕ್ಟ್ ಇರುತ್ತೆ. ಸೊ ಮಗು ಹುಟ್ಟೋ ಟೈಮಲ್ಲಿ ಅದು ಕ್ಲೋಸ್ ಆಗ್ಬೇಕು ಸಾಮಾನ್ಯವಾಗಿ. ಸೊ ಈ ಕ್ಲೋಸಿಂಗ್ ಆಫ್ ದ ಟ್ರ್ಯಾಕ್ಟ್ ಅಲ್ಲಿ ಏನಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ಅದು ಹಂಗೆ ಉಳಿದ್ರೆ, ಅದು ಸಣ್ಣದಾಗಿ ಇದ್ರು ಕೂಡ ಬೆಳೀತಾ ಬೆಳೀತಾ ಹೊಟ್ಟೆಯೊಳಗಿನ ಪ್ರೆಷರ್ ಜಾಸ್ತಿ ಆದಂಗಾದಂಗೆ ಆ ಡಿಫೆಕ್ಟ್ ಕೂಡ ದೊಡ್ಡದಾಗ್ತದೆ. ಸೊ ಅಲ್ಲಿಂದ ಬರೋ ಹರ್ನಿಯಾಗೆ ಅಂಬಲಿಕಲ್ ಹರ್ನಿಯಾ ಅಂತ ಹೇಳ್ತೀವಿ. ಹೀಗೆ ಹಲವಾರು ಕಾರಣಗಳಿಂದ ಹರ್ನಿಯ ಗಂಟು ಕಳಿಸ್ಕೊಬಹುದು.
0: ಹರ್ನಿಯಾ ಆಗಿದೆ ಅಂತ ಗೊತ್ತಾಗೋದು ಏನಾದ್ರೂ ಒಂದು ಲಕ್ಷಣಗಳು ಕಂಡಾಗ ಮಾತ್ರ. ಏನೇನ್ ಲಕ್ಷಣಗಳಿರುತ್ತೆ?
1: ಬಹಳ ಮುಖ್ಯವಾಗಿ ಇದು ಗಂಟಿನ ಹಾಗೆ ಕಾಣಿಸ್ಕೊಳ್ಳುತ್ತೆ. ಇದು ಎಲ್ಲಿ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದ್ರೆ, ಹೌದು, ಬಹಳ ಸಾಮಾನ್ಯವಾಗಿ ಇದು ತೊಡೆಯ ಮೇಲ್ಭಾಗದಲ್ಲಿ ಬರುತ್ತೆ ಗಂಟು. ಅಂದ್ರೆ ಹೊಟ್ಟೆಯ ಅತಿ ಕೆಳಭಾಗದಲ್ಲಿ ಅಥವಾ ತೊಡೆಯ ಮೇಲ್ಭಾಗದಲ್ಲಿ ಗಂಟು ಆಗಿ ಶುರುವಾಗಿದ್ದು ಅದು ಬೆಳೀತಾ ಬೆಳೀತಾ ದೊಡ್ಡದಾಗ್ತಾ ಆಗ್ತಾ ತೊಡೆಯ ಕೆಳಭಾಗದ ತನಕ ಬೆಳೀತಾ ಹೋಗುತ್ತೆ. ಮತ್ತೆ ಇದರದ್ದು ಇನ್ನೊಂದು ಮೇನ್ ಸ್ಪೆಷಲ್ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ, ಈ ಗಂಟು ಏನ್ ಬಂದಿರುತ್ತೆ, ಮನುಷ್ಯ ಮಲ್ಕೊಂಡ್ರೆ ಗಂಟು ಒಳಗ ಹೋಗುತ್ತೆ. ಮೊದಲು ಹರ್ನಿಯ ತುಂಬಾ ದೊಡ್ಡದಿಲ್ದೆ ಇದ್ದಾಗ ತುಂಬಾ ಸಣ್ಣದು, ಈಗ ಸ್ವಲ್ಪ ಅಷ್ಟೇ ಕರಳು ಹೊರಗೆ ಬರ್ತಿದೆ ಅಂತ ಹೇಳಿದ್ರೆ, ಮಲಗದ ಕೂಡಲೇ ಅದು ಕರಳು ವಾಪಸ್ ಹೋಗುತ್ತೆ. ಯಾವಾಗ ಕರಳು ತುಂಬಾ ಬಹಳಷ್ಟು ಕರಳು ಹೊರಗಡೆ ಬರ್ತಿದೆ, ಹರ್ನಿಯ ಗಂಟೊಳಗೆ ಬರ್ತಿದೆ, ಅವಾಗ ಮಲ್ಕೊಂಡಾಗ ಅಷ್ಟು ಪೂರ್ತಿ ಒಳಗೆ ಹೋಗದೆ ಇರುತ್ತೆ, ಈಗ ಗಂಟು ಹಾಗೆ ಉಳಿಯುತ್ತೆ. ಸೊ ಇದು ಬಹಳ ಮುಖ್ಯವಾಗಿ ಗಮನಿಸಬೇಕಾದಂತ ಲಕ್ಷಣ ಹರ್ನಿಯದ್ದು. ಮೊದಲು ಯಾವಾಗ ಗಂಟು ಒಳಗೆ ಹೋಗ್ತಿರುತ್ತೆ, ಅದು ಯಾವಾಗ ಒಳಗೆ ಹೋಗ್ದಲ್ಲೇ ಹಂಗೆ ಉಳಿಯುತ್ತೆ, ಅಥವಾ ಅದನ್ನ ಕೆಲವರು ಏನ್ ಮಾಡ್ತಾರೆ, ಒತ್ತಿಕೊಂಡು ಅದನ್ನ ಮತ್ತೆ ಒಳಗೆ ಹೋಗಿಸ್ಕೊಳ್ಳೋಂತವ್ರು ಇರ್ತಾರೆ ಪೇಷಂಟ್ಸ್. ಈಗ ಅದಕ್ಕೆ ನೋವು ಕಾಣಿಸ್ಕೊಳ್ಳುತ್ತೆ, ತುಂಬಾ ಕರಳು ಹೊಟ್ಟೆ ಒಳಗಿಲ್ದಲೆ ಹರ್ನಿಯ ಗಂಟು ಹೊರಗಡೆ ಬಂದಾಗ ಅದ್ರ ಜೊತೆ ನೋವಾಗುತ್ತೆ ಪೇಷಂಟ್ಸ್ ಗೆ. ಸೊ ಅವರು ಅದನ್ನ ನೋವು ಕಮ್ಮಿ ಮಾಡ್ಕೊಳಕಂತ ಅದನ್ನ ಪ್ರೆಷರ್ ಕೊಟ್ಟು ಒತ್ಕೊಂಡು ಸ್ವಲ್ಪ ಕಮ್ಮಿ ಮಾಡ್ಕೋತಾರೆ ಗಂಟನ್ನ, ಅವಾಗ ನೋವಿಂದ ಮುಕ್ತರಾಗಿರ್ತಾರೆ. ಸೊ ಈ ತರ ಲಕ್ಷಣಗಳು ಇದಾವೆ ಅಂತ ಹೇಳಿದ್ರೆ ಅದು ಹರ್ನಿಯ ಗಂಟು ಅಂತ ಭಾವಿಸ್ಬೇಕಾಗುತ್ತೆ.
0: ಇದಿಷ್ಟೇ ಲಕ್ಷಣಗಳು, ಗಂಟು ಇರುತ್ತೆ
1: ಬಹಳ ಮುಖ್ಯವಾಗಿ ಗಂಟು, ಆಮೇಲೆ ತದನಂತರ ಬರೋದು ನೋವು. ಮತ್ತೆ ಇನ್ನೊಂದು, ಕರಳು ಏನಾದ್ರೂ ಹೊರಗೆ ಬಂದಿದ್ದು ಒಳಗೆ ಹೋಗ್ದಲೆ ಅಲ್ಲೇ ಸಿಕ್ಕೊಂತು ಅಂತ ಹೇಳಿದ್ರೆ ಅದರದ್ದು ನಾರ್ಮಲ್ ಫಂಕ್ಷನ್ಸ್ ಗೆ ಅಫೆಕ್ಟ್ ಆಗುತ್ತೆ. ಅವಾಗ ಪದೇ ಪದೇ ವಾಂತಿ ಆಗೋದು, ಇಲ್ಲ ಅಂತ ಹೇಳಿದ್ರೆ ಹೊಟ್ಟೆ ಊದ್ಕೊಳ್ಳೋದು, ಈ ತರ ಎಲ್ಲ ಲಕ್ಷಣಗಳು ಕಾಣ್ಬರ್ತವೆ. ಇದು ತುಂಬಾ ವರ್ಷಗಳು ಹರ್ನಿಯಗಳನ್ನ ಎಲ್ಲೂ ವೈದ್ಯರ ಹತ್ರ ತೋರಿಸ್ಕೊಳ್ದಲೆ, ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ದಲೆ, ಹಾಗೆ ನಿರ್ಲಕ್ಷ್ಯ ಮಾಡಿ ಹಾಗೆ ಬಿಟ್ಟಿರೋರಲ್ಲಿ ಕಾಣಿಸ್ಕೊಳ್ಳುವಂತ ಲಕ್ಷಣಗಳು. ಅದು ಬಿಟ್ರೆ ಸಾಮಾನ್ಯವಾಗಿ ಗಂಟು ಹಾಗೂ ನೋವು, ಇದೆರಡಷ್ಟೇ ಹರ್ನಿಯದ ಲಕ್ಷಣಗಳು.
0: ಏನು ಚಿಕಿತ್ಸೆಗಳಿದೆ ಸರ್ ಇದಕ್ಕೆ? ಅಂದ್ರೆ ಒಂದು ಗಂಟು ಹೊರಗ್ ಬಂದಿರುತ್ತೆ, ಅದನ್ನ ನೀವು ಶಸ್ತ್ರಚಿಕಿತ್ಸೆ ಮೂಲಕನೇ ಹೊರಗ್ ಹಾಕ್ಬೇಕಾ ಅಥವಾ ಹಾಗೇನು ಇದಕ್ಕೆ ಚಿಕಿತ್ಸೆ ಇದೆಯಾ?
1: ಹೌದು, ಇದಕ್ಕೆ ಯಾವುದೇ ರೀತಿಯಾದ ಮೆಡಿಸಿನ್ ಇಂದ ಟ್ರೀಟ್ ಮಾಡಕ್ ಆಗಲ್ಲ. ಅಂದ್ರೆ ಯಾವುದೇ ರೀತಿಯಾದ ಮಾತ್ರೆ ಆಗ್ಲಿ, ಯಾವುದೇ ರೀತಿಯಾದ ಇಂಜೆಕ್ಷನ್ ಆಗಿ, ಮಧುಮೇಹ ರೋಗ ಇರ್ಬೋದು, ರಕ್ತದೊತ್ತಡ ಇರ್ಬೋದು, ಇದಕ್ಕೆಲ್ಲ ಮಾತ್ರೆ ಇಂಜೆಕ್ಷನ್ ಇಂದನೇ ಟ್ರೀಟ್ಮೆಂಟ್ ಕೊಡ್ಬೋದು ಅಥವಾ ನಿಯಂತ್ರಣದಲ್ಲಿ ಇಡ್ಬೋದು. ಆದ್ರೆ ಹರ್ನಿಯ ಬರೋದು ಮಸಲ್, ಅಂದ್ರೆ ಮಾಂಸಖಂಡದಲ್ಲಿ ಇರುವಂತ ಡಿಫೆಕ್ಟ್ ಆಗಿರೋದ್ರಿಂದ ಈ ಡಿಫೆಕ್ಟ್ ಅನ್ನ ಕ್ಲೋಸ್ ಮಾಡ್ಲೇಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಮತ್ತೆ ಮತ್ತೆ ಪದೇ ಪದೇ ಈ ತರ ಹರ್ನಿಯ ಗಂಟು ಹೊರಗೆ ಬರ್ತಾನೆ ಇರುತ್ತೆ. ಹಾಗಾಗಿ ಶಸ್ತ್ರಚಿಕಿತ್ಸೆ ಒಂದೇ ಇದಕ್ಕೆ ಟ್ರೀಟ್ಮೆಂಟ್, ಇದನ್ ಬಿಟ್ರೆ ಬೇರೆ ಮೆಡಿಸಿನ್ ಅಥವಾ ಮಾತ್ರೆ ಇಂಜೆಕ್ಷನ್ ಇಂದ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಆಗಲ್ಲ.
0: ಈಗ ಆರಂಭಿಕ ಹಂತದಲ್ಲಿ ಗೊತ್ತಾಗದೇ ಇದ್ರೆ ಯಾವ್ಯಾವ್ದೋ ಕಾರಣದಿಂದ ಏನೋ ಇರಬಹುದು ಅಂತಾನೋ, ಅಥವಾ ನೀವ್ ಹೇಳಿದ್ರಿ ಅದು ಕೆಲವು ಸರ್ತಿ ಒಳಗೆ ಹೋಗುತ್ತೆ, ಕೆಲವು ಸರ್ತಿ ಹೊರಗ್ ಬರುತ್ತೆ, ಕೆಲವು ಸರ್ತಿ ನೋವು ಕಾಣಿಸ್ಕೋಬಹುದು, ಕಾಣಿಸ್ಕೊಳ್ಳದೇನೋ ಇರಬಹುದು, ಈ ಆರಂಭಿಕ ಹಂತದಲ್ಲಿ ಅದನ್ನ ಮುಂದೂಡಿ ಮುಂದೂಡಿ ಹಾಗೆ ಬಿಟ್ರೆ ಏನ್ ತೊಂದರೆ ಆಗ್ಬಹುದು?
1: ಹಾಗೆ ಬಿಟ್ರೆ ಈಗ ಕರಳು ಹೊಟ್ಟೆಯೊಳಗಿದ್ರಷ್ಟೇ ಮಾತ್ರ ಅದು ಅದರ ಕೆಲಸ ಮಾಡೋದು. ಆ ಹೊಟ್ಟೆಯೊಳಗೆ ಅದರದ್ದು ಆದಂತ ಅದಕ್ಕೆ ಬೇಕಾದಂತ ಒಂದು ವಾತಾವರಣ ಇರ್ತದೆ, ಅದಕ್ಕೆ ಬೇಕಾದಂತ ಒಂದು ಟೆಂಪರೇಚರ್ ಇರುತ್ತೆ. ದೇಹದಿಂದ ಹೊರಗೆ ಬಂದಾಗ ಏನಾಗುತ್ತೆ, ಅದು ಇನ್ನ ಸ್ವಲ್ಪ ಕೂಲರ್ ಎನ್ವೈರನ್ಮೆಂಟ್ ಗೆ ಹೋಗುತ್ತೆ, ಅವಾಗ ಅದರದ್ದು ಫಂಕ್ಷನಿಂಗ್ ಕಮ್ಮಿ ಆಗ್ತಾ ಹೋಗುತ್ತೆ. ಅದ್ರ ಫಂಕ್ಷನಿಂಗ್ ಕಮ್ಮಿ ಆಗ್ತಾ ಹೋದಂಗೆನೆ ಜೀರ್ಣ ಶಕ್ತಿ ಕಮ್ಮಿ ಆಗೋದು, ಇಲ್ಲ ಊಟ ಮಾಡಿದ್ದು ಮುಂದೆ ಹೋಗ್ದಲೇ ಇರೋದು, ಮತ್ತೆ ವಾಪಸ್ ವಾಂತಿ ರೂಪದಲ್ಲಿ

0: ವಾಪಸ್ ಹೊರಗಡೆ ಬರೋದು ಈ ತರ ಎಲ್ಲ ಆಗುತ್ತೆ. ಮತ್ತೆ ಇನ್ನೊಂದು ಬಹಳ ಮುಖ್ಯವಾಗಿ, ಬಹಳಷ್ಟು ಕರಳು ಹೊರಗ್ ಬಂದಾಗ ಅದ್ರ ರಕ್ತ ಸಂಚಲನ ಕಮ್ಮಿ ಆಗ್ತಾ ಹೋಗುತ್ತೆ. ರಕ್ತ ಸಂಚಲನ ಕಮ್ಮಿ ಆದಾಗ ಅದರಲ್ಲಿ ಗ್ಯಾಂಗ್ರೀನ್ ಅಂತ ಚೇಂಜಸ್ ಕಾಣ್ತಾ ಹೋಗುತ್ತೆ. ಈಗ ಹೇಗೆ ಕಾಲಲ್ಲಿ ಗ್ಯಾಂಗ್ರೀನ್ ಇನ್ಫೆಕ್ಷನ್ ಆಗಿ ಆಗುತ್ತೆ, ಆ ತರ ಕರಳಲ್ಲೂ ಕೂಡ ರಕ್ತ ಸಂಚಲನ ಕಮ್ಮಿ ಆದ್ರೆ ಅದರದ್ದು ಗ್ಯಾಂಗ್ರೀನ್ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ದೇಹದಲ್ಲಿ ಎಲ್ಲೇ ಗ್ಯಾಂಗ್ರೀನ್ ಇದ್ರೂ ಕೂಡ ಅದು ಸತ್ವ ಇಲ್ಲದೆ ಇರೋದು ಅಥವಾ ಸತ್ತಿರುವಂತಹ ಟಿಶ್ಯೂ ತರ ಆಗಿರುತ್ತೆ. ಅದಕ್ಕೆ ಇನ್ಫೆಕ್ಷನ್ಸ್ ಸ್ಟಾರ್ಟ್ ಆಗ್ಬೋದು ಅಲ್ಲಿ. ಸೊ ಆ ಇನ್ಫೆಕ್ಷನ್ ಒಂದ್ಸತಿ ಒಂದ್ ಕರಳಿನ ಭಾಗದಲ್ಲಿ ಸ್ಟಾರ್ಟ್ ಆದ್ರೆ ಅದು ಬೇರೆ ಕರಡೆಗೆ ಹರಡೋದು, ಇಡೀ ಹೊಟ್ಟೆಲೆಲ್ಲ ಸ್ವಲ್ಪ ಇನ್ಫೆಕ್ಷನ್ ಹರಡೋದು, ಕೀವ್ ತುಂಬಿಕೊಳ್ಳೋದು, ಈ ತರ ಅಂತ ಕಾಂಪ್ಲಿಕೇಶನ್ಸ್ ಆಗ್ಬೋದು ಹರ್ನಿಯಾ ಗಂಟನ್ನ ನಿರ್ಲಕ್ಷಿಸಿದ್ರೆ.
1: ತುಂಬಾ ಜೀವಕ್ಕೆ ಅಪಾಯ ಆಗುವಂತ ಸ್ಥಿತಿನ ಹೇಗೆ ಸರಿ
0: ಸಾಮಾನ್ಯವಾಗಿ
1: ಮಾಡಿಸ್ಕೋಬಹುದಾ, ಅವ್ರಿಗೆ ಅನುಕೂಲ ಆದಾಗ ಮಾಡಿಸ್ಕೋಬಹುದಾ, ಇಲ್ಲ ತಕ್ಷಣನೇ ಇದಕ್ಕೆ ಚಿಕಿತ್ಸೆ ತಗೋಬಹುದಾ ಹೇಗೆ?
0: ಓಕೆ, ಸಾಮಾನ್ಯವಾಗಿ ಇದು ಜೀವಕ್ಕೆ ಅಪಾಯ ಆಗುವಂತ ಪರಿಸ್ಥಿತಿ ಏನಲ್ಲ, ಬಹಳ ಕಡಿಮೆ ಈ ತರ ಪರಿಸ್ಥಿತಿಗಳಾಗೋದು. ನನಗೆ ನಾ ಏನ್ ಹೇಳಿದೆ, ರಕ್ತ ಸಂಚಲನ ಕಮ್ಮಿ ಆಗೋದು, ಇಲ್ಲ ಅದು ಗ್ಯಾಂಗ್ರೀನ್ ಆಗೋದು, ಇನ್ಫೆಕ್ಷನ್ ಆಗೋದು, ಇದೆಲ್ಲ ಬಹಳ ಕಮ್ಮಿ, ನೂರರಲ್ಲಿ ಅಥವಾ ಸಾವಿರರಲ್ಲಿ ಒಬ್ರಿಗೆ ಆಗುವಂತ ಪರಿಸ್ಥಿತಿ ಇದು. ಸಾಮಾನ್ಯವಾಗಿ ಇದನ್ನ ಅಪೆಂಡಿಕ್ಸ್ ಇನ್ಫೆಕ್ಷನ್ ಅಷ್ಟು ಎಮರ್ಜೆನ್ಸಿ ಅವಾಗಲೇ ಆಪರೇಷನ್ ಮಾಡಿಸ್ಬೇಕು ಅನ್ನೋ ಪರಿಸ್ಥಿತಿ ಅಲ್ಲ ಹರ್ನಿಯಾದ್ದು. ಸ್ವಲ್ಪ ಸಮಯ ತಗೊಂಡು ಸ್ವಲ್ಪ ಏನಾದ್ರೂ ವ್ಯವಸ್ಥೆಗಳು ಮಾಡ್ಬೇಕಂದ್ರೆ ಅದನ್ನ ಮಾಡಿಕೊಂಡು ಆಪರೇಷನ್ ಮಾಡಿಸ್ಬೋದು. ಆದ್ರೆ ಬಹಳಷ್ಟು ತಿಂಗಳ ಕಾಲ ಅಥವಾ ಬಹಳಷ್ಟು ವರ್ಷಗಳ ಕಾಲ ನಿರ್ಲಕ್ಷಿಸಿ ಟ್ರೀಟ್ಮೆಂಟ್ ಇಲ್ದಲೆ ಮ್ಯಾನೇಜ್ ಮಾಡಕ್ಕೆ ಆಗಲ್ಲ. ಅವಾಗ ನಾನು ಏನ್ ಹೇಳಿದೆ ಕಾಂಪ್ಲಿಕೇಶನ್ಸ್ ಅದೆಲ್ಲ ಕಾಣಿಸ್ಕೊಳಕ್ಕೆ ಶುರು ಆಗುತ್ತೆ. ಇದೇ ದಿನ ಇವತ್ತೆ ಅಥವಾ ನಾಳೆನೇ ಆಪರೇಷನ್ ಮಾಡಿಸ್ಕೋಬೇಕು ಅನ್ನೋ ತರದ್ದು ಅಲ್ಲ, ಬಟ್ ಅದನ್ನ ಹಾಗೇನೆ ಸುಮಾರು ತಿಂಗಳುಗಳಷ್ಟು ವರ್ಷಗಳಷ್ಟು ಕಾಲ ಬಿಡೋಕ್ಕೂ ಆಗೋದಿಲ್ಲ ಹರ್ನಿಯ ಗಂಟನ್ನು.
1: ಆದ್ರೆ ಇದಕ್ಕೆ ಚಿಕಿತ್ಸೆ ತೆಗೆದುಕೊಳ್ಳಬೇಕು.
0: ಹೌದು,
1: ಈಗ ಜಾಲತಾಣಗಳು ಮತ್ತೆ ಫೋನ್ ಎಲ್ಲ ಕೈಯಲ್ಲೇ ಇರೋದ್ರಿಂದ ಇದಕ್ಕೆ ಇದನ್ನ ಕುಡಿದ್ರೆ ಕಡಿಮೆ ಆಗುತ್ತೆ, ಇದನ್ನ ತಿಂದ್ರೆ ಕಡಿಮೆ ಆಗುತ್ತೆ, ಈ ತರ ಎಕ್ಸರ್ಸೈಸ್ ಮಾಡಿದ್ರೆ ಕಡಿಮೆ ಆಗುತ್ತೆ, ಆ ತರದ್ದು ನೂರಾರು ವಿಡಿಯೋಗಳನ್ನ ನಾವು ಕಾಣ್ತೀವಿ ಸರ್. ಒಬ್ಬ ತಜ್ಞ ವೈದ್ಯರಾಗಿ ತಾವೇನ್ ಹೇಳ್ತೀರಾ ಈ ತರದಕ್ಕೆ, ಅಂದ್ರೆ ಸ್ವಂತ ಔಷಧಿ ಮಾಡ್ಕೊಳ್ಳೋದು ಎಷ್ಟು ಸರಿ ಅಂತ?
0: ಕೆಲವೊಂದು ರೋಗಗಳಿಗೆ ಕೆಲವೊಂದು ಮನೆಮದ್ದುಗಳು ಸರಿಯಾಗಿರ್ತವೆ, ಬಟ್ ಎಲ್ಲದಕ್ಕೂ ಹಾಗೆ ಮನೆಮದ್ದುಗಳು ಕೆಲಸ ಮಾಡೋದಿಲ್ಲ. ಅದರಲ್ಲಿ ಹರ್ನಿಯ ಗಂಟು ಕೂಡ ಒಂದು. ನಾನಾಗ್ಲೇ ಹೇಳ್ದಂಗೆ ಯಾವುದೇ ರೀತಿಯಾದ ಮಾತ್ರೆ, ಯಾವುದೇ ರೀತಿಯಾದ ಇಂಜೆಕ್ಷನ್, ಯಾವುದೇ ರೀತಿಯಾದ ಎಕ್ಸಸೈಸ್, ಆಹಾರ ಪದ್ಧತಿ ಬದಲಿಸೋದಿಂದಾಗ್ಲಿ, ಜೀವನ ಶೈಲಿ ಬದಲಿಸೋದಿಂದಾಗ್ಲಿ, ಈ ತರದ್ರಿಂದ ಹರ್ನಿಯ ಒಬ್ರಿಗೆ ಬಂದಿದೆ ಅಂದ್ರೆ ಅದನ್ನ ಹೋಗ್ಲಾಕ್ಸಿಕ್ ಆಗಲ್ಲ. ಟ್ರೀಟ್ಮೆಂಟ್ ಕೊಡ್ಬೇಕು ಅಂದ್ರೆ ಅದಕ್ಕೆ ಶಸ್ತ್ರಚಿಕಿತ್ಸೆಯೇ ಬೇಕು, ಅದಕ್ಕೆ ಆಪರೇಷನ್ ಮಾಡ್ಲೇಬೇಕಾಗತ್ತೆ. ಈ ತರ ಆಹಾರ ಪದ್ಧತಿ ಬದಲಿಸೋದು, ಜೀವನ ಶೈಲಿ ಬದಲಿಸೋದು, ಇದರಿಂದ ಹರ್ನಿಯ ಕಮ್ಮಿ ಆಗತ್ತೆ ಅನ್ನೋದು ನನಗೆ ತಿಳಿದ ಮಟ್ಟಿಗೆ ತಪ್ಪು ಮಾಹಿತಿಗಳಾಗಿರ್ತವೆ.
1: ಸರ್, ಕೆಲವು ಕೇಸ್ಗಳನ್ನ ನಾನೆಲ್ಲ ಓದಿದ್ದೆ, ಆರ್ಟಿಕಲ್ ಓದಿದ್ದೆ, ಈ ಚಿಕ್ಕ ಮಕ್ಕಳಲ್ಲಿ ಬರುತ್ತಲ್ಲ ಸರ್, ಅದು ಅತಿಯಾದ ಕೊಬ್ಬಿನಿಂದ ಬರುತ್ತೆ ಅಥವಾ ಅತಿಯಾದ ತೂಕ ಹೊಂದಿರೋರಿಗೆ ಬರುತ್ತೆ ಅಂತ ಹೇಳ್ತಾರಲ್ಲ, ಅದ್ ನಿಜಾನ?
0: ಅಂದ್ರೆ ಚಿಕ್ಕ ಮಕ್ಕಳಲ್ಲಿ ಬರೋದು ನಾನಾಗ್ಲೇ ಹೇಳ್ದಂಗೆ ಅದು ಕಂಜನೈಟಲ್ ಹರ್ನಿಯಾ ಅಂತ ಹೇಳಿ. ಬೆಳವಣಿಗೆಯ ಟೈಮಲ್ಲಿ ಸ್ವಲ್ಪ ಕಮ್ಯುನಿಕೇಶನ್ಸ್ ಇರ್ತವೆ, ಈಗ ಒಂದಕ್ಕೊಂದು ಕಮ್ಯುನಿಕೇಶನ್ಸ್ ಇರ್ತವೆ, ಅದು ಮಗು ಹುಟ್ಟಿದ ಕೂಡಲೇ ಕ್ಲೋಸ್ ಆಗ್ಬೇಕು. ಅದು ಕ್ಲೋಸ್ ಆಗದೆ ಇರೋದ್ರಿಂದ ಕೆಲವು ಸತಿ ಹರ್ನಿಯ ಗಂಟುಗಳು ಕಾಣಿಸ್ಕೋತವೆ.
1: ಎಷ್ಟು ವಯಸ್ಸಿನವ್ರಿಗೆ ಅದು?
0: ಅದು ಚಿಕ್ಕ ಮಕ್ಕಳಿಂದ ಒಂದು ತಿಂಗಳ ಪಾಪುನಲ್ಲೂ ಹರ್ನಿಯ ಗಂಟು ಕಾಣಿಸ್ಕೋಬಹುದು, ಬಟ್ ಅದಕ್ಕೆ ಶಸ್ತ್ರಚಿಕಿತ್ಸೆ ಎಲ್ಲ ಬೇಕಾಗೋದಿಲ್ಲ. ಅದು 2 ವರ್ಷದ ಬೆಳವಣಿಗೆ ತನಕ ವೆಯ್ಟ್ ಮಾಡಿ ನೋಡಬಹುದು. ಅದು ಕ್ಲೋಸ್ ಆಗಕ್ಕೆ ನಾವು ಟೈಮ್ ಕೊಡಬೇಕಾಗುತ್ತೆ. 2 ವರ್ಷದ ತನಕನು ಸಾಮಾನ್ಯವಾಗಿ ಕ್ಲೋಸ್ ಆಗುತ್ತೆ, ಸುಮಾರು 99% ಜನರಲ್ಲಿ ಅದು ಕ್ಲೋಸ್ ಆಗುತ್ತೆ. 2 ವರ್ಷದ ನಂತರನು ಅದು ಕ್ಲೋಸ್ ಆಗಲಿಲ್ಲ ಅಂತ ಹೇಳಿದ್ರೆ ಅವಾಗ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಯಾಕಂದ್ರೆ 2 ವರ್ಷದ ತನಕ ಕ್ಲೋಸ್ ಆಗಲಿಲ್ಲ ಅಂದ್ರೆ ಅದರ ನಂತರನು ಕ್ಲೋಸ್ ಆಗೋ ಪ್ರಾಬಬಿಲಿಟಿ ತುಂಬಾ ಕಮ್ಮಿ ಇರುತ್ತೆ, ಅವಾಗ ಶಸ್ತ್ರಚಿಕಿತ್ಸೆ ಬೇಕಾಗುತ್ತೆ. ಹಾಗಾಗಿ ಸಣ್ಣ, ಅತಿ ಸಣ್ಣ ವಯಸ್ಸಿನಲ್ಲಿ 2 ವರ್ಷದೊಳಗೆ 1 ವರ್ಷದೊಳಗೆ ಅಂತ ಮಗುವಿನಲ್ಲಿ ಈ ತರ ಏನಾದ್ರು ಗಂಟು, ಹರ್ನಿಯ ಗಂಟು ಏನಾದ್ರೂ ಕಾಣಿಸ್ಕೊಂಡ್ರೆ ಅದಕ್ಕೆ ನಾವು ಸ್ವಲ್ಪ ವೆಯ್ಟ್ ಮಾಡಿ ನೋಡಬಹುದು.
1: ನೀವು ಹೇಳಿದ್ರಿ ಇದಕ್ಕೆ ಯಾವುದೇ ಮಾತ್ರೆ ಅಥವಾ ಇಂಜೆಕ್ಷನ್ಸ್ ಇಂದ ಹರ್ನಿಯನ್ನ ಕಡಿಮೆ ಮಾಡಕ್ ಆಗೋದಿಲ್ಲ, ಅದಕ್ಕೆ ಶಸ್ತ್ರಚಿಕಿತ್ಸೆನ ಮಾಡಿಸ್ಲೇಬೇಕು. ಶಸ್ತ್ರಚಿಕಿತ್ಸೆ ಬಹಳ ಸುಲಭದ, ತುಂಬಾ ದೊಡ್ಡ ಶಸ್ತ್ರಚಿಕಿತ್ಸೆನ ತುಂಬಾ ಜಾಗರೂಕರಾಗಿರ್ಬೇಕಾ, ಹೇಗೆ?
0: ಇಲ್ಲ, ಇದು ಆ ತರವಾದ ಯಾವುದೇ ಮೇಜರ್ ಆಪರೇಷನ್ ಅಂತ ಹೇಳ್ತಾರಲ್ಲ ಆ ತರದೇನಲ್ಲ ಇದು. ಇದು ಸಾಮಾನ್ಯವಾಗಿ ಎಲ್ಲಾ ಕಡೆ ನಡೆಯುವಂತ ಶಸ್ತ್ರಚಿಕಿತ್ಸೆ. ಈಗ ನಾವು ಸರ್ಜರಿ ಟ್ರೈನಿಂಗ್ ಅಂದ್ರೆ ಪೋಸ್ಟ್ ಗ್ರಾಜುಯೇಷನ್ ಏನ್ ಮಾಡ್ತೀವಿ ಅದರಲ್ಲಿ ಸಾಮಾನ್ಯವಾಗಿ ನಮ್ಗೆ ನಾವು ಮೊದಲು ಕಲಿಯೋ ಆಪರೇಷನ್ ಹರ್ನಿಯಾ ಮತ್ತು ಅಪೆಂಡಿಕ್ಸ್ ಅಷ್ಟು ಸಾಮಾನ್ಯವಾಗಿ ಮಾಡುವಂತದ್ದು. ಮತ್ತೆ ಸ್ವಲ್ಪ ಸಣ್ಣ ಆಪರೇಷನ್, ಮೈನರ್ ಪ್ರೊಸೀಜರ್ ಅಂತ ಏನ್ ಹೇಳ್ತೀವಿ ಅಂತ ಪ್ರೊಸೀಜರ್. ಈಗ ನಾನು ಕಾಂಪ್ಲಿಕೇಶನ್ಸ್ ಅಂತ ಏನ್ ಹೇಳಿದೆ, ಗ್ಯಾಂಗ್ರೀನ್ ಆಗಿರೋದಾಗ್ಲಿ ಅಥವಾ ರಕ್ತ ಸಂಚಲನ ಕಮ್ಮಿ ಆಗಿರೋದಾಗ್ಲಿ ಅದೆಲ್ಲ ಸ್ವಲ್ಪ ಮೇಜರ್ ಆಪರೇಷನ್ ಆಗಬಹುದು, ಬಟ್ ಸಾಮಾನ್ಯವಾಗಿ 99% ಭಾಗ ಎಲ್ಲ ಮೈನರ್ ಪ್ರೊಸೀಜರ್ಸ್ ಆಗೇನೆ ಆಗುವಂತ ಶಸ್ತ್ರಚಿಕಿತ್ಸೆ ಹರ್ನಿಯದ್ದು.
1: ಶಸ್ತ್ರಚಿಕಿತ್ಸೆಯ ನಂತರ ಮತ್ತೆ ಬರೋ ಸಂದರ್ಭಗಳಿರುತ್ತೆ?
0: ಹೌದು, ಇದು ಬರೋ ಸಾಧ್ಯತೆ ಇರುತ್ತೆ, ಆದ್ರೆ ಅತಿ ಕಡಿಮೆ, ಅಂದ್ರೆ less than 1% ಅಂತ ನಮ್ದು ಎಲ್ಲ ಎಷ್ಟೊಂದು ಸ್ಟಡೀಸ್ ಅಲ್ಲಿ ಪ್ರೂವ್ ಆಗಿದೆ. ಈ ಶಸ್ತ್ರಚಿಕಿತ್ಸೆಯಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ನಾ ಆಗ್ಲೇ ಹೇಳ್ದಂಗೆ ಹೊರಗಡೆ ಏನ್ ಗಂಟಾಗಿ ಕಾಣಿಸ್ಕೊಂಡಿರುತ್ತೆ ಕರಳು, ಅದನ್ನ ವಾಪಸ್ ಒಳಗೆ ಹೊಟ್ಟೆ ಒಳಗಡೆ ಮತ್ತೆ ಪ್ಲೇಸ್ ಮಾಡಿ ಅಲ್ಲಿ ಡಿಫೆಕ್ಟ್ ಏನಿರುತ್ತೆ ಅದನ್ನ ಕ್ಲೋಸ್ ಮಾಡ್ತೀವಿ, ಅದನ್ನ ಸೂಚರ್ಸ್ ಅಂದ್ರೆ ಹೊಲಿಗೆಯಿಂದ ಕ್ಲೋಸ್ ಮಾಡ್ತೀವಿ. ಬರೀ ಅದು ಮಾಡೋದಷ್ಟೇ ಅಲ್ಲದೆ

0: ಅದ್ರ ಮೇಲ್ಗಡೆ ಒಂದು ಮೆಶ್, ಅಂದ್ರೆ ಈಗ ಸೊಳ್ಳೆ ಪರದೆ ಯಾವ ತರ ಇರುತ್ತೆ ಆ ತರದ್ದೇ ಒಂದು ಮೆಡಿಕಲ್ ಮೆಶ್ ಸಿಗುತ್ತೆ, ಅದನ್ನ ಅದ್ರ ಮೇಲೆ ಪ್ಲೇಸ್ ಮಾಡ್ತೀವಿ. ಇದು ಏನಕ್ ಮಾಡ್ತೀವಿ ಅಂತ ಹೇಳಿದ್ರೆ, ಅಕಸ್ಮಾತ್ ಆಗಿ ನಾವು ಹಾಕಿರೋ ಹೊಲಿಗೆ ಏನಾದ್ರು ಲೂಸ್ ಆಯ್ತು, ಇಲ್ಲ ಬಿಟ್ಕೊಂಡೋಯ್ತು, ಇಲ್ಲ ಮತ್ತಷ್ಟು ಬಲಹೀನತೆ ಆಯ್ತು, ಮಸಲ್ಸ್ ಇನ್ನ ವೀಕ್ ಆಯ್ತು ಅಂತ ಹೇಳಿದ್ರು, ಈ ಮೆಶ್ ಅದನ್ನ ಕವರ್ ಮಾಡುತ್ತೆ, ಅದಕ್ಕೆ ಸ್ವಲ್ಪ ಶಕ್ತಿ ಕೊಡುತ್ತೆ, ಸ್ಟ್ರೆಂಥನ್ ಮಾಡುತ್ತೆ ಆ ಮಸಲ್ ಬೆಡ್ ಅನ್ನ. ಸೊ ಇಷ್ಟು ಇದು ಎರಡು ತರ ಸ್ಟ್ರೆಂಥನಿಂಗ್ ಮಾಡ್ದಂಗ ಆಯ್ತು. ಒಂದು ಆ ಡಿಫೆಕ್ಟ್ ನ ಕ್ಲೋಸ್ ಮಾಡಿದ್ದು ಆಯ್ತು, ಅದ್ರ ಮೇಲ್ಗಡೆ ರೀಇನ್ಫೋರ್ಸ್ಮೆಂಟ್ ಮಾಡಿದ್ದು ಆಯ್ತು, ಮೆಶ್ ಮುಖಾಂತರ ಮತ್ತಷ್ಟು ಶಕ್ತಿಯನ್ನು ಕೊಟ್ಟಂಗಾಯ್ತು. ಸೊ ಹೀಗಾಗಿ ಮತ್ತೆ ಹರ್ನಿಯಾ ಬರುವಂತ ಪ್ರಾಬಬಿಲಿಟಿ ಲೆಸ್ ದನ್ 1% ಇರುತ್ತೆ, ತುಂಬಾ ಕಡಿಮೆ ಇರುತ್ತೆ. ಹೌದು.
1: ಶಸ್ತ್ರಚಿಕಿತ್ಸೆಯ ನಂತರ ಅವರ ಜೀವನ ಶೈಲಿ ಮತ್ತೆ ಆಹಾರ ಪದ್ಧತಿ ಹೇಗಿರ್ಬೇಕು ಸರ್? ಇದಕ್ಕೆ ಮತ್ತೆ ಆಹಾರ ಪದ್ಧತಿಗೆ ಏನಾದ್ರೂ ಸಂಬಂಧ ಇದೆಯಾ ಹರ್ನಿಯಾ?
0: ಹೌದು, ಖಂಡಿತ ಇದೆ. ಈ ಹರ್ನಿಯಾ ಬರೋದಕ್ಕೆ ಇನ್ನೊಂದು ಕಾರಣ ಅಂತ ಹೇಳಿದ್ರೆ, ಹೊಟ್ಟೆಯೊಳಗಡೆ ಯಾವಾಗ ಪ್ರೆಷರ್ ಒತ್ತಡ ಜಾಸ್ತಿ ಆಗ್ತಾ ಇರುತ್ತೆ, ಅದು ಒಂದೆರಡು ದಿನಗಳಷ್ಟಲ್ಲ, ಸುಮಾರು ತಿಂಗಳುಗಳಷ್ಟು ಕಾಲ, ವರ್ಷಗಳಷ್ಟು ಕಾಲ ಪ್ರೆಷರ್ ಜಾಸ್ತಿ ಆದಷ್ಟು ಹರ್ನಿಯಾ ಬೆಳವಣಿಗೆ ಜಾಸ್ತಿ ಆಗುತ್ತೆ.
1: ಪ್ರೆಷರ್ ಯಾಕೆ ಜಾಸ್ತಿ ಆಗುತ್ತೆ?
0: ಈಗ ಯಾರಾದ್ರೂ ಅಸ್ತಮ ಪೇಷಂಟ್ ಇರ್ತಾರೆ ಅಂತ ಅನ್ಕೊಳ್ಳಿ, ಈಗ ಮನುಷ್ಯ ಯಾವಾಗ್ಲಾದ್ರೂ ಕೆಮ್ಮದಾಗ ಹೊಟ್ಟೆಯೊಳಗಡೆ ಒತ್ತಡ ಜಾಸ್ತಿ ಆಗುತ್ತೆ. ಸೊ ಈಗ ಅಸ್ತಮ ಪೇಷಂಟ್ ಇದ್ದಾರೆ ಅಂದ್ರೆ ಅವರಿಗೆ ಉಸಿರಾಟದ ತೊಂದರೆ ಇದ್ದೇ ಇರುತ್ತೆ ಮುಂಚೆ. ಇನ್ನೊಂದು ಎಕ್ಸಾಂಪಲ್ ಅಂದ್ರೆ ಕ್ಷಯ ರೋಗ, ಅವರಲ್ಲಿ ಟ್ರೀಟ್ಮೆಂಟ್ 6 ತಿಂಗಳುಗಳ ಕಾಲ ಹೋಗುತ್ತೆ, ಅದರಲ್ಲೂ ಯಾವ್ದಾದ್ರು ಒಂದು ರೆಸಿಸ್ಟೆನ್ಸ್ ಬಂದ್ರೆ 9 ತಿಂಗಳು 1 ವರ್ಷ ತನಕ ಎಲ್ಲ ಹೋಗುತ್ತೆ. ಸೊ ಇಷ್ಟು ದೀರ್ಘ ಕಾಲದಲ್ಲಿ ಅವರು ಕೆಮ್ಮದಾಗೆಲ್ಲ ಹೊಟ್ಟೆಯೊಳಗಡೆ ಪ್ರೆಷರ್ ಜಾಸ್ತಿ ಆಗ್ತಾ ಇರುತ್ತೆ, ಒತ್ತಡ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಇದರಿಂದ ಎಲ್ಲಿ ವೀಕ್ ಇರುತ್ತೋ ಮಸಲ್ ಅಲ್ಲಿ ಡಿಫೆಕ್ಟ್ ಆಗಿ ಅಲ್ಲಿಂದ ಹರ್ನಿಯಾ ಗಂಟು ಬರೋ ಸಾಧ್ಯತೆ ಇರುತ್ತೆ. ಹಾಗೆಯೇ ದೀರ್ಘಕಾಲದ ಮಲಬದ್ಧತೆ, ಯಾವಾಗ ತುಂಬಾ ಪ್ರೆಷರ್ ಹಾಕಿ ಅವ್ರ ಅದನ್ನ ಕ್ಲಿಯರ್ ಮಾಡಕ್ ಟ್ರೈ ಮಾಡ್ತಿರ್ತಾರೆ, ಅವಾಗ ಹೊಟ್ಟೆ ಒಳಗಡೆ ಒತ್ತಡ ಜಾಸ್ತಿ ಆಗ್ತಿರುತ್ತೆ. ಇಲ್ಲ ಗಂಡಸರಲ್ಲಿ ವಯಸ್ಸಾದಂತೆ ಪ್ರಾಸ್ಟೇಟ್ ಅಂತ ಒಂದು ಗ್ರಂಥ ಇರುತ್ತೆ, ಅದು ವಯಸ್ಸಾಗ್ತಾ ಆಗ್ತಾ ಕೆಲವರಲ್ಲಿ ದಪ್ಪ ಆಗುತ್ತೆ, ಆ ದಪ್ಪ ಆದಾಗ ಅವರು ಮೂತ್ರ ವಿಸರ್ಜನೆ ಮಾಡೋ ಟೈಮಲ್ಲಿ ಸ್ವಲ್ಪ ಪ್ರೆಷರ್ ಹಾಕಿ ಮಾಡ್ಬೇಕಾಗುತ್ತೆ, ಅಲ್ಲಿ ಸ್ವಲ್ಪ ಬ್ಲಾಕೇಜ್ ತರ ಮಾಡ್ತಿರುತ್ತೆ ಅದು. ಸೊ ಈಗ ದೀರ್ಘಕಾಲದಲ್ಲಿ ಮಲಬದ್ಧತೆ ಇದ್ದವರು ಅಥವಾ ಪ್ರಾಸ್ಟೇಟ್ ಗಂಟಿದ್ದವರು ಜಾಸ್ತಿ ಪ್ರೆಷರ್ ಹಾಕಿ ಕ್ಲಿಯರ್ ಮಾಡೋ ಟೈಮಲ್ಲಿ ಹೊಟ್ಟೆಯೊಳಗಡೆ ಒತ್ತಡ ಜಾಸ್ತಿ ಆಗಿ ಆ ತರ ಹರ್ನಿಯಾಗ ಬರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಆಹಾರ ಪದ್ಧತಿಯಲ್ಲಿ ಏನ್ ಬದಲಾವಣೆ ಮಾಡ್ಬೇಕಂತ ಹೇಳಿದ್ರೆ, ಈ ಮಲಬದ್ಧತೆಯನ್ನು ಕಮ್ಮಿ ಮಾಡ್ಕೊಳ್ಳೋದಕ್ಕಾಗಿ ಹೈಡ್ರೇಟ್ ಆಗಿರ್ಬೇಕು ಪೇಷಂಟ್ ಯಾವಾಗ, ದಿನದಲ್ಲಿ ಒಂದು 2-3 ಲೀಟರ್ ಅಷ್ಟು ನೀರು ಕುಡಿಬೇಕು. ಸ್ವಲ್ಪ ಹೈ ಫೈಬರ್ ಡಯಟ್ ಅಂತ ಹೇಳ್ತೀವಿ ನಾವು ಯೂಶಲಿ, ಅಂದ್ರೆ ಫೈಬರ್ ಕಂಟೆಂಟ್ ಜಾಸ್ತಿ ಇರುವಂತಹ ಆಹಾರವನ್ನ ಸೇವಿಸಬೇಕು. ಸೌತೆಕಾಯಿ ಆಗಿರ್ಬೋದು, ಕ್ಯಾರೆಟ್, ಬೀನ್ಸ್, ತರಕಾರಿ ಇಂಥದನ್ನ ಸೇವಿಸಬೇಕು. ಫೈಬರ್ ಕಂಟೆಂಟ್ ಲೋ ಇರೋದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಬೇಕಾಗತ್ತೆ ಅಂತ ಹೇಳಿದ್ರೆ, ಎಸ್ಪೆಷಲಿ ನಾನ್ ವೆಜ್ ಐಟಮ್ಸ್, ರೆಡ್ ಮೀಟ್ ಅಥವಾ ವೈಟ್ ಮೀಟ್, ಮೈದಾ ಐಟಮ್ಸ್, ಎಣ್ಣೆಲಿ ಕರೆದಿರುವಂತ ಪದಾರ್ಥ ಇಂಥದನ್ನ ಅವಾಯ್ಡ್ ಮಾಡ್ಬೇಕಾಗತ್ತೆ. ಸೊ ಆಹಾರ ಪದ್ಧತಿಗೂ ಹರ್ನಿಯಾಗೂ ಇರೋ ಕನೆಕ್ಷನ್ ಅಂತ ಹೇಳಿದ್ರೆ, ಯೂಶಲಿ ಈ ತರ ಹೊಟ್ಟೆಯೊಳಗಿನ ಒತ್ತಡ ಕಮ್ಮಿ ಆಗ್ಲಿಕ್ಕೆ ಮಾಡುವಂತ ಚೇಂಜಸ್.
1: ಗ್ಯಾಸ್ಟ್ರೈಟಿಸ್ ಇದ್ದವ್ರಿಗೆ ಹರ್ನಿಯಾ ಆಗೋ ಸಂಭವ ಹೆಚ್ಚ?
0: ಇಲ್ಲ, ಗ್ಯಾಸ್ಟ್ರೈಟಿಸ್ ಅನ್ನೋದು ಅದು ಹೊಟ್ಟೆಯೊಳಗಿನ ಆಸಿಡ್ ಉತ್ಪಾದನೆ ಜಾಸ್ತಿ ಆಗಿ ಆಗುವಂತದ್ದು, ಅದರಿಂದ ಹೊಟ್ಟೆಯೊಳಗಡೆ ಒತ್ತಡ ಯಾವುದೇ ಕಾರಣಕ್ಕೂ ಜಾಸ್ತಿ ಆಗಲ್ಲ. ಹಾಗಾಗಿ ಆಸಿಡ್ ಜಾಸ್ತಿ ಆಗೋದ್ರಿಂದ ಹರ್ನಿಯಾ ಬರೋ ಸಾಧ್ಯತೆಗಳು ಆಗೋದಿಲ್ಲ, ತುಂಬಾ ಕಡಿಮೆ.
1: ಹೊಟ್ಟೆ ಮೇಲೆ ಒತ್ತಡವನ್ನ ಕಡಿಮೆ ಮಾಡಿ.
0: ಈಗ ಕೆಲವರು ಕೆಲಸದಲ್ಲಿ ತುಂಬಾ ಭಾರವಾದ ವಸ್ತುಗಳನ್ನ ರೆಗ್ಯುಲರ್ಲಿ ಎತ್ತಿಡುವಂತ ಕೆಲಸಗಳಾಗಿರ್ಬೋದು, ಇಲ್ಲ ಹೊರುವಂತ ಕೆಲಸಗಳಾಗಿರ್ಬೋದು, ಇಂಥದ್ ಮಾಡ್ತಾನೆ ಇರ್ಬೇಕಾಗತ್ತೆ. ಈ ಸಮಯದಲ್ಲೂ ಅವ್ರಿಗೆ ಹೊಟ್ಟೆಯೊಳಗಡೆ ಒತ್ತಡ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಅದರಿಂದನೂ ಕೂಡ ಹರ್ನಿಯಾಗಳು ಬರಬಹುದು. ನಾವು ಯೂಶಲಿ ಶಸ್ತ್ರಚಿಕಿತ್ಸೆ ಅಂದ್ರೆ ಆಪರೇಷನ್ ಆದ್ಮೇಲೆ ಪೇಷಂಟ್ಸ್ ಗೆ ಜನರಲ್ ಅಡ್ವೈಸ್ ಏನ್ ಕೊಡ್ತೀವಿ ಅಂತ ಹೇಳಿದ್ರೆ, ಒಂದು 3 ತಿಂಗಳುಗಳ ಕಾಲ ಈ ತರದ್ದೇನು ಮಾಡಬೇಡಿ, ಜಾಸ್ತಿ ಭಾರ ಎತ್ತೋದಾಗ್ಲಿ, ಎತ್ತೋತ್ತ ಕೆಲಸ ಆಗ್ಲಿ, ಅಥವಾ ಫುಡ್ ಡಯಟ್ ಹ್ಯಾಬಿಟ್ಸ್ ನಾನು ಈಗ ಇಲ್ಲಿ ತನಕ ಏನ್ ಹೇಳಿದೆ ಇದನ್ನ ಫಾಲೋ ಮಾಡೋದಾಗ್ಲಿ, ಈ ತರದನ್ನ ಜನರಲ್ ಅಡ್ವೈಸ್ ಕೊಡ್ತೀವಿ. ಯಾಕಂದ್ರೆ ಒಂದು ಗಾಯ ವಾಸಿ ಆಗೋದಕ್ಕೆ 3 ತಿಂಗಳುಗಳ ಕಾಲ ಬೇಕು. ನಮಗೆ ಕಣ್ಣಿ ಕಾಣಿಸೋ ಹಂಗೆ ಅದು 1 ವಾರ 10 ದಿನದೊಳಗಡೆ ಮಾದಿರುತ್ತೆ, ಆದ್ರೆ ಅದು ಪೂರ್ತಿ ಮತ್ತೆ ನಾನು 70% ಅಷ್ಟು ಶಕ್ತಿ ಪಡಿಬೇಕು ಅಂತ ಹೇಳಿದ್ರೆ ಅದು 3 ತಿಂಗಳುಗಳಷ್ಟು ಕಾಲ ಬೇಕಾಗತ್ತೆ. ಅಲ್ಲಿ ತನಕ ಈ ತರ ಪ್ರಿವೆಂಟಿವ್ ಮೆಷರ್ಸ್ ಏನೇನಿರುತ್ತೆ ಅದನ್ನ ಅಳವಡಿಸಿಕೊಂಡ್ರೆ ಆಪರೇಷನ್ ಆದ್ಮೇಲೆ ಹರ್ನಿಯಾ ಬರುವಂತ ಚಾನ್ಸಸ್ ತೀರಾ ಕಡಿಮೆ
1: ಇರುತ್ತೆ, ಮತ್ತೆ ಅದರಿಂದ ಆಗುವ ಬೇರೆ ಬೇರೆ ಸಮಸ್ಯೆಗಳನ್ನು ಕೂಡ ತಡಿಬಹುದು ಅನ್ಸುತ್ತೆ. ಸರ್, 3 ತಿಂಗಳು ಅವರು ರೆಸ್ಟ್ ಅಂತ ಹೇಳಲ್ಲ, ಅವರು ಜಾಗರೂಕರಾಗಿದ್ದು ಆಮೇಲೆ ಅವರು ದೈನಿಕ ಚಟುವಟಿಕೆಗಳೆಲ್ಲ
0: ಮಾಡಬಹುದು, ಅದರಲ್ಲಿ ಏನು ಸಮಸ್ಯೆ ಇಲ್ಲ. ಈಗ ಹಲವಾರು ಪೇಷಂಟ್ಸ್ ಈಗ ಆಪರೇಷನ್ ಮಾಡಿಸ್ಕೊಂಡಿರೋರಲ್ಲಿ ಡೌಟ್ ಏನಿರುತ್ತೆ ಅಂದ್ರೆ, ನಾವು ಗಾಡಿಲಿ ಓಡಾಡಬಹುದಾ ಅಥವಾ ಬೆಡ್ ರೆಸ್ಟ್ ಅಲ್ಲಿ ಇರ್ಬೇಕಾ, ಯೋಗ ಮಾಡಬಹುದಾ, ಈ ತರದನ್ನೆಲ್ಲ ಮಾಡಬಹುದು. ನಾವು ಹೇಳ್ತಿರೋದು ತುಂಬಾ ಸ್ಟ್ರೆನ್ಯೂಸ್ ಆಕ್ಟಿವಿಟಿ, ತುಂಬಾ ಭಾರ ಹೇರುವಂತದ್ದು ಇಲ್ಲ ಅಂತ ಹೇಳಿದ್ರೆ ಒತ್ತಡ ಜಾಸ್ತಿ ಮಾಡುವಂತ ಕೆಲಸಗಳು ಇಂಥದನ್ನ ಅವಾಯ್ಡ್ ಮಾಡ್ಬೇಕಾಗತ್ತೆ ಅಂತ ಹೇಳೋದಷ್ಟೆ. ಬೇರೆ ದೈನಂದಿನ ಕೆಲಸಗಳು, ಓಡಾಟಗಳು ಇದನ್ನೆಲ್ಲ ಮಾಡ್ತಾ ಇರಬಹುದು, ಅದರಲ್ಲೇನು ಸಮಸ್ಯೆ ಆಗೋದಿಲ್ಲ.
1: ಆ ತರದನ್ನ ಮಾಡಬಹುದು.
0: ಹೌದು,
1: ಒಟ್ಟು ಈ ಹರ್ನಿಯಾ ಅದೇ ನೀವು ಹೇಳಿದ ಹಾಗೆ ಒತ್ತಡ ಜಾಸ್ತಿ ಆದಾಗ ಮತ್ತೆ ಇನ್ನೊಂದು 3 ಕಾರಣಗಳನ್ನು ಹೇಳಿದ್ರಿ.
0: ಅದೇ, ಒಂದು ಆಪರೇಷನ್ ಮಾಡಿಸ್ಕೊಂಡವರಲ್ಲಿ ಸ್ವಲ್ಪ ಹರ್ನಿಯಾ ಚಾನ್ಸಸ್ ಇರುತ್ತೆ, ಯಾಕಂದ್ರೆ ಯಾವುದೇ ಆಪರೇಷನ್ ಮಾಡಿದಾಗ್ಲೂ ನಾವು ಮೆಶ್ ಹಾಕೋದಿಲ್ಲ, ಹರ್ನಿಯ ಆಪರೇಷನ್ ಮಾಡುವಾಗಷ್ಟೇ ಮೆಶ್ ಹಾಕೋದು. ಸೊ ಬೇರೆ ಆಪರೇಷನ್ ಹೊಟ್ಟೆ ಆಪರೇಷನ್ ಮಾಡಿದಾಗ ಬರೀ

0: ಒಳಗಡೆ ಸೂಚರ್ಸ್ ಹಾಕಿ ಹೊಲಿಗೆ ಹಾಕಿರ್ತೀವಿ ಅಷ್ಟೇ, ರಿಇನ್ಫೋರ್ಸ್ಮೆಂಟ್ ಇರಲ್ಲ. ಸೊ ಅದು ಶಕ್ತಿ ಕಡಿಮೆ ಇರೋದ್ರಿಂದ ವಯಸ್ಸಾದಂತೆ ಅಲ್ಲಿ ವೀಕ್ನೆಸ್ ಜಾಸ್ತಿ ಆಗಿ ಅಲ್ಲಿಂದ ಹರ್ನಿಯಾ ಬರ್ಬೋದು. ಇನ್ನೊಂದು ಕಂಜನೈಟಲ್, ಬೆಳವಣಿಗೆಯಲ್ಲಿ ಸ್ವಲ್ಪ ಏರುಪೇರು ಏನಾದ್ರೂ ಆದ್ರೆ ಹರ್ನಿಯಾ. ಇದು ಮುಖ್ಯವಾದ ಮೂರು ಕಾರಣಗಳು, ಮೂರು ಕ್ಲಾಸಿಫಿಕೇಶನ್ಸ್ ಹರ್ನಿಯಾದಲ್ಲಿ. ಒಂದು ಬೆಳವಣಿಗೆದು, ಒಂದು ವಯಸ್ಸಾದಂತೆ ವೀಕ್ನೆಸ್ ಡೆವಲಪ್ ಆಗುವಂಥದ್ದು, ಇನ್ನೊಂದು ಮುಂಚೆನೆ ಆಪರೇಷನ್ ಆಗಿರುವಂತ ಹೊಟ್ಟೆಯಲ್ಲಿ ವೀಕ್ನೆಸ್ ಕಾಣಿಸ್ಕೊಳ್ಳುವಂಥದ್ದು.
1: ಇದು ಹರ್ನಿಯಾನೇ ಅಂತ ಹೇಗೆ ತಜ್ಞ ವೈದ್ಯರು ಕಂಡುಹಿಡಿತೀರಾ? ಅಂದ್ರೆ ಬೇರೆ ರಕ್ತ ಪರೀಕ್ಷೆಗಳನ್ನು ಮಾಡಿಸ್ಬೇಕಾ ಅಥವಾ ಸ್ಕ್ಯಾನ್ಗಳು ಮಾಡಿಸ್ಬೇಕಾ, ಹೇಗೆ?
0: ಇದು ತುಂಬಾ ಸುಲಭವಾಗಿ ನಾವು ಗುರುತಿಸುವಂತ ರೋಗ. ಒಂದು ನಾನು ಹೇಳಿದಾಗೆ, ನಾವು ಪರೀಕ್ಷೆ ಮಾಡೋ ಟೈಮಲ್ಲೇನೆ ಯಾವುದೇ ಸ್ಕ್ಯಾನ್ ಇಲ್ದಲೆ, ಯಾವುದೇ ರಕ್ತ ಪರೀಕ್ಷೆ ಇಲ್ದಲೇನೆ ನಾವು ಗುರುತಿಸಬಹುದು ಇದು ಹರ್ನಿಯಾ ಗಂಟೆ ಅನ್ನೋದನ್ನ ಗುರುತಿಸಬಹುದು. ಆಗ್ಲೇ ಹೇಳ್ದಂಗೆ ಇಡೀ ದೇಹದಲ್ಲಿ ಇದು ಒಂದೇ ಗಂಟಿಗೆ ಇರುವಂತ ಗುಣ ಒಳಗ್ ಹೋಗೋದು, ಮತ್ತೆ ಯಾವಾಗ್ಲಾದ್ರೂ ಕೆಮ್ಮದ್ರೆ ಅಥವಾ ಏನಾದ್ರೂ ಒತ್ತಡ ಜಾಸ್ತಿ ಆದ್ರೆ ಹೊರಗ್ ಬರೋದು, ಹರ್ನಿಯಾ ಅನ್ನೋ ಗಂಟಿಗಷ್ಟೇ ಇರುವಂತ ಲಕ್ಷಣ ಇದು. ಸೊ ಇದನ್ನ ನಾವೇನಾದ್ರೂ ಪರೀಕ್ಷೆ ಮಾಡ್ತಾ ಏನಾದ್ರು ಇದು ಇದೆ ಅಂತ ಗೊತ್ತಾದ್ರೆ ಅವಾಗ ಯಾವುದೇ ರೀತಿಯಾದ ಸ್ಕ್ಯಾನ್ ಬೇಕಾಗಲ್ಲ, ಯಾವುದೇ ರೀತಿಯಾದ ರಕ್ತ ಪರೀಕ್ಷೆಯಿಂದ ಅವಶ್ಯಕತೆ ಬೇಕಾಗಲ್ಲ, ಹಾಗೇನೆ ಪರೀಕ್ಷೆ ಮಾಡಬಹುದು.
1: ಸರ್, ಇದೆಲ್ಲ ನಾನ್ ಕ್ಯಾನ್ಸರ್?
0: ಹೌದು, ಇದು ಕ್ಯಾನ್ಸರ್ ಗೆ ಸಂಬಂಧಪಟ್ಟಿದ್ದು ಯಾವುದು ಗಡ್ಡೆ ಅಲ್ಲ ಇದು, ಹರ್ನಿಯಾ ಅನ್ನೋದು. ಇದು ಸಾಮಾನ್ಯವಾಗಿರುವಂತ ಹೊಟ್ಟೆ ಒಳಗಡೆ ಇರುವಂತ ಗ್ರಂಥಗಳೇ ಹೊರಗೆ ಬರೋದನ್ನ ಹರ್ನಿಯಾ ಅಂತ ಕರಿತೀವಿ. ಯಾವುದೇ ರೀತಿಯಾದ ಕ್ಯಾನ್ಸರ್ಗೂ ಸಂಬಂಧವಿಲ್ಲ ಇದು ಹರ್ನಿಯಾ ಅನ್ನೋದು.
1: ಸರ್, ಈಗ ಶಸ್ತ್ರಚಿಕಿತ್ಸೆನೆ ಮಾಡಬೇಕು ಅಂತ ಹೇಳಿದ್ರಿ ಅಲ್ಲ?
0: ಹೌದು.
1: ಹೇಗೆ ಇದು ತುಂಬಾ ದೊಡ್ಡ?
0: ಇದು ಶಸ್ತ್ರಚಿಕಿತ್ಸೆಯಲ್ಲಿ ಇದಕ್ಕೆ ಎರಡು ತರ ಟ್ರೀಟ್ಮೆಂಟ್ ಇದೆ. ಒಂದು ಓಪನ್ ಸರ್ಜರೀಸ್ ಅಂತ ಹೇಳಿ, ಇನ್ನೊಂದು ಲ್ಯಾಪ್ರೋಸ್ಕೋಪಿಕ್ ಅಂತ ಹೇಳಿ. ಈಗ ಓಪನ್ ಸರ್ಜರೀಸ್ ಅಂದ್ರೆ ಸಹಜವಾಗಿ ಮೇಲ್ಗಡೆ ಸ್ವಲ್ಪ ಓಪನ್ ಮಾಡಿ ಹರ್ನಿಯಾ ಗಂಟನ್ನ ಒಳಗ್ ಹಾಕಿ ಕ್ಲೋಸ್ ಮಾಡಿ ಮೆಶ್ ಹಾಕುವಂತದ್ದು. ಇದು ಸ್ವಲ್ಪ ಹೊಲಿಗೆಗಳು ಜಾಸ್ತಿ ಬೀಳ್ತವೆ, ಗುರುತು ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ, ಮತ್ತೆ ಗಾಯ ದೊಡ್ಡದಿದ್ದಷ್ಟು ನೋವು ಜಾಸ್ತಿ ಇರುತ್ತೆ, ವಾಪಸ್ ವಾಸಿಯಾಗೋಕೂ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಹೀಗಾಗಿ ಓಪನ್ ಆಪರೇಷನ್ಸ್ ಇವಾಗ ಕಡಿಮೆ ಆಗ್ತಾ ಬರ್ತಿದ್ದಾವೆ ಹರ್ನಿಯಾಗೆ. ಎಷ್ಟೊಂದು ಜನ ಸಾಮಾನ್ಯವಾಗಿ ಲ್ಯಾಪ್ರೋಸ್ಕೋಪಿಕ್ ಆಪರೇಷನ್ ಮಾಡಿಸ್ಕೊತಾ ಇದಾರೆ. ಲ್ಯಾಪ್ರೋಸ್ಕೋಪಿಕ್ ಅಂದ್ರೆ ಸಾಮಾನ್ಯ ಭಾಷೆಯಲ್ಲಿ ಕ್ಯಾಮರಾ ಆಪರೇಷನ್ ಅಂತ ಏನ್ ಹೇಳ್ತಾರೆ, ಪಿನ್ ಹೋಲ್ ಸರ್ಜರೀಸ್. ಜಸ್ಟ್ ಒಂದು ಹೊಲಿಗೆ ಹಾಕುವಷ್ಟು ಜಾಗದಲ್ಲಿ ಕ್ಯಾಮರಾ ಒಳಗಡೆಯಿಂದ ನೋಡಿಕೊಂಡು ಅದು ಆಪರೇಷನ್ ಮಾಡುವಂತದ್ದು. ಇದರ ಅಡ್ವಾಂಟೇಜಸ್ ಏನಿರ್ತವೆ ಅಂತ ಹೇಳಿದ್ರೆ, ರಿಕವರಿ ತುಂಬಾ ಬೇಗ ಇರುತ್ತೆ. ಈಗ ಓಪನ್ ಆಪರೇಷನ್ ಮಾಡಿಸ್ಕೊಂಡವರು ಸ್ವಲ್ಪ ಒಂದು ವಾರ ಆದ್ರೂ ಕೂಡ ಸ್ವಲ್ಪ ನೋವು ಇರುತ್ತೆ ಓಡಾಡುವಾಗ, ಇಲ್ಲ ಅಂತ ಹೇಳಿದ್ರೆ ಹೊಲಿಗೆಗಳು ಒಂದು ವಾರ ಆದ್ಮೇಲೆ ತೆಗಿಯಕ್ಕೆ ಮತ್ತೆ ಹೋಗ್ಬೇಕು, ಈ ತರ ಎಲ್ಲ ತೊಂದರೆಗಳಿರ್ತವೆ. ಲ್ಯಾಪ್ರೋಸ್ಕೋಪಿಕ್ ಅಲ್ಲಿ ರಿಕವರಿ ತುಂಬಾ ಫಾಸ್ಟ್ ಆಗಿರುತ್ತೆ, ಅಂದ್ರೆ ಮಾರನೇ ದಿನಾನೇ ಪೇಷಂಟ್ ಎದ್ದು ಓಡಾಡಬಹುದು, ಊಟ ಅಥವಾ ಆಹಾರ ಸೇವನೆ ಎಲ್ಲ ಮಾಡಬಹುದು. ಹೀಗೆಲ್ಲ ಅಡ್ವಾಂಟೇಜಸ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರೀಸ್ ಅಲ್ಲಿ ಇರುತ್ತೆ.
1: ಹೇಗೆ ಸರ್ ಇದು ತುಂಬಾ ಎಕ್ಸ್ಪೆನ್ಸಿವ್? ಹೇಗೆ ಆರ್ಥಿಕವಾಗಿ ಒಬ್ಬ ವ್ಯಕ್ತಿಗೆ ಹೊರೆ ಆಗುವಂತ ಶಸ್ತ್ರಚಿಕಿತ್ಸೆನ ಹೇಗೆ?
0: ನಾನು ಆಗ್ಲೇ ಹೇಳ್ದಂಗೆ ಇದು ಬಹಳ ಸಾಮಾನ್ಯವಾಗಿ ನಡೆಯುವಂತ ಶಸ್ತ್ರಚಿಕಿತ್ಸೆ. ನೀವು ಯಾವುದೇ ಹಾಸ್ಪಿಟಲ್, ಈಗ ಎಷ್ಟು ಯಾವುದೇ ತಾಲೂಕು ಹಾಸ್ಪಿಟಲ್ ಆಗಿರ್ಲಿ, ಯಾವುದೇ PHC ನಲ್ಲೂ ಕೂಡ ಈಗ ಹರ್ನಿಯಾ ಆಪರೇಷನ್ ಮಾಡೋರು ಬಹಳಷ್ಟು ಜನ ಇದಾರೆ. ಹೋಬಳಿ ಲೆವೆಲ್ ಅಲ್ಲೂ ಹರ್ನಿಯಾ ಆಪರೇಷನ್ಸ್ ಮಾಡುವಂತ ಸರ್ಜನ್ಸ್ ಇದಾರೆ ಈಗಲೂ ಕೂಡ. ಸೊ ಹೀಗಿರುವಾಗ ಇಷ್ಟು ಸಾಮಾನ್ಯವಾಗಿ ಇಷ್ಟು ಎಲ್ಲಾ ಕಡೆ ಆಗುವಂತ ಆಪರೇಷನ್ ಆಗಿರೋದ್ರಿಂದ ಇದು ಆರ್ಥಿಕವಾಗಿ ಅಷ್ಟು ಒತ್ತಡ ಬೀರೋದಿಲ್ಲ, ರೋಗಿಯಾಗ್ಲಿ ಅಥವಾ ರೋಗಿಯ ಫ್ಯಾಮಿಲಿ ಕುಟುಂಬದವರಿಗಾಗ್ಲಿ ಆರ್ಥಿಕವಾಗಿ ಅಷ್ಟು ಒತ್ತಡ ಬೀಳುವಂತ ಸರ್ಜರಿ ಅಲ್ಲ, ಶಸ್ತ್ರಚಿಕಿತ್ಸೆ ಅಲ್ಲ.
1: ಕಡಿಮೆ ಖರ್ಚಲ್ಲಿ ನೆಮ್ಮದಿ,
0: ಅತಿ ಕಡಿಮೆ ಖರ್ಚಲ್ಲಿ ಹರ್ನಿಯಾ ಆಪರೇಷನ್ ಗಳು ನಡೆಸಿಕೊಡ್ತಿದ್ದೀವಿ ನಾವಿಲ್ಲಿ.
1: ಮತ್ತೆ ಆಪರೇಷನ್ ಒಂದ್ ಸರ್ತಿ ಆದ್ಮೇಲೆ ಇದು ಬರೋ ಚಾನ್ಸಸ್ ಅಂತೂ ನೀವ್ ಹೇಳಿದ್ರೆ less than 1%
0: ಅತಿ ಕಡಿಮೆ. ಆಪರೇಷನ್ ಕರೆಕ್ಟ್ ಆಗಿ ಆಗಿದೆ, ಪೇಷಂಟ್ ನಾವು ಹೇಳೋ ಮಾಹಿತಿಗಳನ್ನ ಅಡ್ವೈಸ್ ಗಳನ್ನೆಲ್ಲ ಕರೆಕ್ಟ್ ಆಗಿ ಫಾಲೋ ಮಾಡಿದ್ದಾರೆ ಅಂತ ಹೇಳಿದ್ರೆ ವಾಪಸ್ ಅದೇ ಜಾಗದಲ್ಲಿ ಹರ್ನಿಯಾ ಆಗುವಂತ ಪರಿಸ್ಥಿತಿಗಳು ಬಹಳ ಕಡಿಮೆ. ಬೇರೆ ಜಾಗದಲ್ಲಿ ಆಗಬಹುದು, ಬಟ್ ಆಪರೇಷನ್ ಮಾಡಿಸ್ಕೊಂಡಿದ್ದ ಜಾಗದಲ್ಲಿ ಆಗುವಂತದ್ದು less than 1% ಇರ್ತದೆ.
1: ಸರ್, ಇದೇನು ವಂಶವಾಹಿ ಮೂಲಕ ಏನಾದ್ರು ಬರಬಹುದ? ಈಗ ತಂದೆಗೆ ಹರ್ನಿಯಾ ಇದ್ರೆ ಮಕ್ಕಳಿಗೂ ಹಾಗೆ
0: ಕೆಲವು ಅನುವಂಶಿಕವಾಗಿ ಬರುವಂತ ರೋಗಗಳು ಅಂದ್ರೆ ಕೊಲಾಜಿನ್ ವ್ಯಾಸ್ಕ್ಯುಲರ್ ಡಿಸೀಸಸ್ ಅಂತ ಹೇಳ್ತೀವಿ. ಇದು ಅನುವಂಶಿಕವಾಗಿ ಬರುವಂತದ್ದು. ಇದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಹುಟ್ಟಿನಿಂದಲೇ ದೇಹದ ಎಲ್ಲಾ ಭಾಗದಲ್ಲೂ ಮಾಂಸಗಳು ವೀಕ್ ಆಗಿರ್ತವೆ, ಇದರಿಂದ ಹರ್ನಿಯಾಗಳು ಬರಬಹುದು. ಆದರೆ ಇದು ಬಹಳ ರೇರ್. ಈ ಕೊಲಾಜಿನ್ ವ್ಯಾಸ್ಕ್ಯುಲರ್ ಡಿಸೀಸಸ್ ಅಂತ ರೋಗನೇ ತುಂಬಾ ರೇರ್ ಆಗಿ ಬರುವಂತದ್ದು, ಅದರಲ್ಲಿ ಮತ್ತೆ ಹರ್ನಿಯಾ ಕಾಣಿಸ್ಕೊಳ್ಳುವಂಥದ್ದು ಬಹಳ ರೇರ್. ಹಾಗಾಗಿ ಹರ್ನಿಯಾ ಅಂತದ್ದು ಅನುವಂಶಿಕವಾಗಿ ಬರುವಂತ ರೋಗ ಅಲ್ಲ ಜನರಲಿ ಸ್ಪೀಕಿಂಗ್. ಇದು ನಾನಾಗ್ಲೇ ಹೇಳ್ದಂಗೆ ಒತ್ತಡಗಳು ಜಾಸ್ತಿ ಆದಂಗೆ ಬರುವಂತ ರೋಗ ಇದು, ವಯಸ್ಸಾಗುವಂಗೆ ಒತ್ತಡಗಳು ಜಾಸ್ತಿ ಆದಂಗೆ ಬರುವಂತ ರೋಗ.
1: ಅಲ್ಲ ಸರ್, ಈಗ ನಮ್ಮ ಸಮಾಜದಲ್ಲಿ ಗಂಡು ಮಕ್ಕಳು ಗಟ್ಟಿ ಗಟ್ಟಿ ಮುಟ್ಟಾಗಿರ್ತಾರೆ ದೈಹಿಕವಾಗಿ ಅಂತೆಲ್ಲ ಹೇಳ್ತೀವಲ್ಲ, ಆದರೆ ನೀವು ಹೇಳಿದ್ರಿ ಮಾಂಸಖಂಡಗಳ ದೌರ್ಬಲ್ಯದಿಂದ ಬರುವಂತದ್ದು ಇದು ಅಂತ. ಅದು ಯಾಕೆ ಗಂಡಸರಿಗೆ ಬರಬೇಕು ಹೆಚ್ಚಾಗಿ?
0: ನಾನು ಅವಾಗ್ಲೇ ಏನ್ ಹೇಳಿದೆ, ಬೆಳವಣಿಗೆಯಲ್ಲಿ ಸ್ವಲ್ಪ ಏರುಪೇರಾದ್ರೂ ಹರ್ನಿಯಾ ಬರಬಹುದು ಅಂತ. ಗಂಡಸರಲ್ಲಿ ಈ ತರ ಕಮ್ಯುನಿಕೇಶನ್ ಜಾಸ್ತಿ ಇರುತ್ತೆ ಹೆಂಗಸರಿಗಿನ್ನ. ಗಂಡಸರ ಬೆಳವಣಿಗೆಯಲ್ಲಿ ನಾವು ಟೆಸ್ಟಿಸ್ ಅಂತ ಏನ್ ಹೇಳ್ತೀವಿ, ಅದು ಮೊದಲು ಹೊಟ್ಟೆ ಒಳಗಡೆ ಇರುತ್ತೆ. ಅದು ಹುಟ್ಟೋ ಅಷ್ಟೊತ್ತಿಗೆ, ಮಗು ಹುಟ್ಟೋ ಅಷ್ಟೊತ್ತಿಗೆ ಅದು ಹೊರಗಡೆ ಬರೋದಕ್ಕೆ, ಹೊಟ್ಟೆಯಿಂದ ಹೊರಗಡೆ ಬರೋದಕ್ಕೆ ಒಂದು ಟ್ರ್ಯಾಕ್ಟ್ ಫಾರ್ಮ್ ಆಗಿರುತ್ತೆ, ಅದು ಹೆಂಗಸರಲ್ಲಿ ಆಗಿರೋದಿಲ್ಲ. ಸೊ ಈ ಟ್ರ್ಯಾಕ್ಟ್ ಕ್ಲೋಸ್ ಆಗ್ದಲೇ ಇದ್ದಾಗ

0: ಹರ್ನಿಯಾ ಗಂಟು ಅದೇ ಟ್ರ್ಯಾಕ್ಟ್ ಮುಖಾಂತರ ಬರುತ್ತೆ ಹೊರಗಡೆ. ಹಾಗಾಗಿ ಮುಂಚಿತವಾಗಿಯೇ ಈ ಟ್ರ್ಯಾಕ್ಟ್ ಗಂಡಸರಲ್ಲಷ್ಟೇ ಸೀಮಿತವಾಗಿ ಬರೋದ್ರಿಂದ ಗಂಡಸರಲ್ಲಿ ಹರ್ನಿಯಾ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಮಸಲ್ ವೀಕ್ನೆಸ್ ಇಂದ ಬರುವಂತ ಹರ್ನಿಯಾ, ಈಗ ಅದರ ಪ್ರಬಲತೆ ಕಮ್ಮಿಯಾಗಿ ಬರುವಂತ ಹರ್ನಿಯಾ, ಅದು ಗಂಡಸರ ಹೆಂಗಸರಲ್ಲಿ ಇಬ್ಬರಲ್ಲೂ, ಈಗ 60 ವರ್ಷದ ಮೇಲ್ಪಟ್ಟನವರಿಗೆ ಇಬ್ಬರಲ್ಲೂ ಬರಬಹುದು. ಆದ್ರೆ ಈ ಎಳೆ ವಯಸ್ಸಿನಲ್ಲಿ 30ರೊಳಗೆ 25 ವರ್ಷದೊಳಗೆ 20 ವರ್ಷದೊಳಗಡೆ ರೋಗಿಗಳಲ್ಲಿ ಹರ್ನಿಯಾ ಬಂತಂತ ಹೇಳಿದ್ರೆ ಅದು ಗಂಡಸರಲ್ಲೇ ಜಾಸ್ತಿ ಬರುತ್ತೆ. ಅದಕ್ಕೆ ಮುಖ್ಯ ಕಾರಣ ಈ ಮುಂಚಿತವಾಗ್ಲೇ ಇರುವಂತ ಟ್ರ್ಯಾಕ್ಟ್, ಹೊಟ್ಟೆಯೊಳಗಿಂದ ಹೊರಗಡೆಗೆ ಬರುವಂತ ಟ್ರ್ಯಾಕ್ಟ್ ಅದು ಕ್ಲೋಸ್ ಆಗದೆ ಇರೋ ಕಾರಣ ಅದರಿಂದ ಅಲ್ಲಿಂದ ಕರಳುಗಳು ಕೂಡ ಹೊರಗಡೆ ಬಂದು ಹರ್ನಿಯಾ ಗಂಟಾಗಬಹುದು.
1: ತುಂಬಾ ಧನ್ಯವಾದಗಳು ಸರ್. ಇದುವರೆಗೆ ಹರ್ನಿಯಾ ಅಂದ್ರೆ ಒಂದು ಏನೋ ಆತಂಕ ಇತ್ತು, ಅಂದ್ರೆ ಏನಿರಬಹುದು ಅದು, ಹೆಂಗೆ ಹೊರಗೆ ಬರುತ್ತೆ, ಕಾರಣಗಳು ಏನೇನೆಲ್ಲ ಇರಬಹುದು, ಮತ್ತೆ ಅದು ವಂಶವಾಹಿ ಮೂಲಕ ಎಲ್ಲರಿಗೂ ಬರುತ್ತಾ, ಮುಂದಿನ ಜನಾಂಗಕ್ಕೂ ಬರುತ್ತಾ, ಆ ತರದ್ದು ಆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀರಾ, ಧನ್ಯವಾದಗಳು ನಿಮ್ಗೆ.
0: ನನಗೂ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಆಕಾಶವಾಣಿಗೆ ಧನ್ಯವಾದಗಳು.
2: ಇದುವರೆಗೂ ಅಂಡವಾಯು ಅಥವಾ ಹರ್ನಿಯಾ ಈ ಕುರಿತು ಡಾಕ್ಟರ್ ಸುಶ್ರುತರವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸುಜಾತ ಎಫ್ ತಳವಾರ್. ರಾಜ್ಯವ್ಯಾಪಿ ಮೂಡಿಬಂದ ಇಂದಿನ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ. ವಿಷಯ ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆ.
1: ನಮಸ್ಕಾರ. ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆ PMKSI, ಪ್ರತಿ ಹನಿ ಹೆಚ್ಚು ಬೆಳೆ, ಪ್ರತಿ ಬೆಳೆಗೂ ನೀರು ಎಂಬ ಧ್ಯೇಯ ವಾಕ್ಯದೊಂದಿಗೆ ಜಾರಿಗೆ ಬಂದ ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆಯು ದೇಶದಾದ್ಯಂತ ರೈತರ ಆದಾಯವನ್ನು ವೃದ್ಧಿಸುವ ಉಪಕ್ರಮವಾಗಿದೆ. ರೈತರು ಮಳೆಯ ಮೇಲೆ ಅವಲಂಬಿತರಾಗುವುದನ್ನು ತಪ್ಪಿಸುವುದು, ದೊರೆಯುವ ಕಡಿಮೆ ನೀರನ್ನೇ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವ ತಂತ್ರಜ್ಞಾನವನ್ನು ಅಭಿವೃದ್ಧಿಗೊಳಿಸುವುದು ಈ ಯೋಜನೆಯ ಉದ್ದೇಶವಾಗಿದೆ. ಪ್ರಸ್ತುತ ಕಾಲಘಟ್ಟದಲ್ಲಿ ಅತಿವೃಷ್ಟಿ ಅನಾವೃಷ್ಟಿಯಾಗುತ್ತಿರುವ ಕಾರಣ ರೈತರು ಬೆಳೆ ಹಾನಿ ಎದುರಿಸ್ತಾ ಇದ್ದಾರೆ. ಹಳೆಯ ನೀರಾವರಿ ಪದ್ಧತಿಯಿಂದ ನೀರಿನ ವ್ಯರ್ಥಕ್ಕೆ ಕಾರಣ ಆಗ್ತಾ ಇದೆ. ಇದರಿಂದ ರೈತರು ಬೇಸಿಗೆಯಲ್ಲಿ ನೀರಿನ ಕೊರತೆಯನ್ನು ಎದುರಿಸಬೇಕಾಗ್ತಾ ಇದೆ. ಮಳೆ ನೀರು ಕೊಯ್ಲು ಸಹಾಯದಿಂದ ರಕ್ಷಣಾತ್ಮಕ ನೀರಾವರಿಯನ್ನು ಉತ್ತೇಜಿಸುವುದು ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆ ಗುರಿಯಾಗಿದೆ. ಇದನ್ನು ಜಲಸಿಂಚನ್ ಮತ್ತು ಜಲಸಂಚಯನಂತಹ ಕಾರ್ಯಕ್ರಮಗಳ ಮೂಲಕ ಸಾಧಿಸಲಾಗ್ತಾ ಇದೆ. ರೈತರಿಗೆ ಸೂಕ್ಷ್ಮ ನೀರಾವರಿ ಪದ್ಧತಿಗಳನ್ನು ಅಳವಡಿಸುವ ಮಹತ್ವದ ಯೋಜನೆ ಇದಾಗಿದೆ. ಅಂತರ್ಜಲದ ವ್ಯಾಪಕ ಬಳಕೆಯಿಂದಾಗಿ ನೀರಿನ ಮಟ್ಟ ನಿರಂತರವಾಗಿ ಕ್ಷೀಣಿಸ್ತಾ ಇದೆ. ಈ ಸಮಸ್ಯೆಯನ್ನು ಪರಿಹರಿಸಲು ದಕ್ಷ ನೀರಿನ ನಿರ್ವಹಣೆಯನ್ನು ಖಚಿತಪಡಿಸಿಕೊಳ್ಳಲು ಹಾಗೂ ತುಂತುರು ನೀರಾವರಿಯನ್ನು ಉತ್ತೇಜಿಸುವ ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ. ಈ ಯೋಜನೆ ಬೆಳೆ ಉತ್ಪಾದಕತೆಯನ್ನು ಹೆಚ್ಚಿಸಲು ಮತ್ತು ನೀರಿನ ಬಳಕೆಯ ದಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಹಲವಾರು ನೀರು ಉಳಿಸುವ ಉಪಕ್ರಮಗಳನ್ನು ಒಳಗೊಂಡಿದೆ. ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆ ಹರ್ ಖೇತ್ ಕೋ ಪಾನಿ, ಪ್ರತಿ ಬೆಳೆಗೆ ನೀರು ಎಂಬ ಧ್ಯೇಯ ವಾಕ್ಯವನ್ನು ಹೊಂದಿದೆ. ಜುಲೈ 1, 2015 ಯೋಜನೆಯನ್ನು ಜಾರಿಗೊಳಿಸಲಾಗಿದೆ.

ಮಾಡಲಾಗುತ್ತದೆ. ನೀರಿನ ವಿವೇಚನಾಯುಕ್ತ ಮತ್ತು ಪರಿಣಾಮಕಾರಿ ಬಳಕೆಗೆ ಒತ್ತು ನೀಡುವ ಸಲುವಾಗಿ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳ ಸ್ಥಾಪನೆಗೆ ಈ ಯೋಜನೆಯಡಿ ಗರಿಷ್ಠ ಶೇಕಡ 90% ಸಬ್ಸಿಡಿಯನ್ನು ಒದಗಿಸಲಾಗುತ್ತದೆ. ಕರ್ನಾಟಕದಲ್ಲಿ ನೀರಿನ ಸಮರ್ಥ ಬಳಕೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಸೂಕ್ಷ್ಮ ನೀರಾವರಿ ಯೋಜನೆಯನ್ನು 2003-2004 ಅನುಷ್ಠಾನಗೊಳಿಸಲಾಯಿತು. ಈ ಯೋಜನೆಯಡಿ ಹನಿ ಮತ್ತು ತುಂತುರು ನೀರಾವರಿ ಘಟಕಗಳನ್ನು ಸಹಾಯಧನದ ಅಡಿ ವಿತರಿಸಲಾಗ್ತಾ ಇದೆ. 2005-2006 ಸಾಲಿನಿಂದ ಕೇಂದ್ರ ಸರ್ಕಾರ ಕೂಡ ಸೂಕ್ಷ್ಮ ನೀರಾವರಿ ಕಾರ್ಯಕ್ರಮಕ್ಕೆ ಸಹಾಯಧನವನ್ನು ಒದಗಿಸ್ತಾ ಇದೆ. 2015-2016 ಸಾಲಿನಿಂದ ಸೂಕ್ಷ್ಮ ನೀರಾವರಿ ಕಾರ್ಯಕ್ರಮಗಳನ್ನು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಘಟಕದಡಿ ಅನುಷ್ಠಾನಗೊಳಿಸಲಾಗ್ತಾ ಇದೆ. ಈ ಯೋಜನೆಯ ಪ್ರಯೋಜನ ಏನು ಅನ್ನೋದನ್ನ ನೋಡೋಣ. ಸೂಕ್ಷ್ಮ ನೀರಾವರಿ ಅಡಿಯಲ್ಲಿ ನೀರಾವರಿ ಘಟಕಗಳ ಅಳವಡಿಕೆಗೆ ರೈತರಿಗೆ ಹಣಕಾಸಿನ ನೆರವು ಸಿಗ್ತಾ ಇದೆ. ನೀರಿನ ಬಳಕೆಯ ದಕ್ಷತೆಯನ್ನು ಸಾಧಿಸಲು ಎಲ್ಲಾ ಸ್ವತ್ತುಗಳು ಮತ್ತು ನೀರಿನ ಮೂಲಗಳನ್ನು ಸೂಕ್ಷ್ಮ ನೀರಾವರಿ ವ್ಯವಸ್ಥೆಯೊಂದಿಗೆ ಒದಗಿಸಲಾಗ್ತಾ ಇದೆ. ಆಯ್ದ ಬೆಳೆಗಳಿಗೆ ರೈತರ ಹೊಲದಲ್ಲಿ ಹನಿ ಅಥವಾ ತುಂತುರು ನೀರಾವರಿ ಘಟಕಗಳನ್ನು ಅಳವಡಿಕೆ ಮಾಡಲಾಗ್ತಾ ಇದೆ. ನೀರಾವರಿ ವ್ಯವಸ್ಥೆಯ ಅಳವಡಿಕೆಯನ್ನು ರೈತರು ಸ್ವತಃ ಅಥವಾ ಯಾವುದೋ ಅನುಮೋದಿತ ಸೂಕ್ಷ್ಮ ನೀರಾವರಿ ಕಂಪನಿಯ ಮೂಲಕ ಅಳವಡಿಸಿಕೊಳ್ಳಬಹುದು. ಸೂಕ್ಷ್ಮ ನೀರಾವರಿ ಯೋಜನೆ ಅಡಿಯಲ್ಲಿ ಫಲಾನುಭವಿಗೆ ಪಾವತಿಸಬೇಕಾದ ಸಹಾಯಧನದ ಮಾದರಿಯಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಶೇಕಡ 55% ಸಹಾಯಧನ ದೊರೆಯುತ್ತೆ. ಇತರ ರೈತರಿಗೆ ಶೇಕಡ 45% ಸಹಾಯಧನ ದೊರೆಯುತ್ತೆ. ಇದನ್ನು ಈಶಾನ್ಯ ಮತ್ತು ಹಿಮಾಲಯನ್ ರಾಜ್ಯಗಳನ್ನು ಹೊರತುಪಡಿಸಿ ಎಲ್ಲಾ ರಾಜ್ಯಗಳಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರವು 60-40 ಪೂರೈಸಲಾಗ್ತದೆ. ಸಹಾಯಧನ ನೇರವಾಗಿ ರೈತರ ಖಾತೆಗಳಿಗೆ ವರ್ಗಾವಣೆ ಆಗುತ್ತೆ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಗೆ ಯಾರು ಅರ್ಹರು ಅನ್ನೋದನ್ನು ನೋಡೋಣ. ಕರ್ನಾಟಕದ ಎಲ್ಲಾ ರೈತರು ಕೃಷಿ ಸಿಂಚಾಯಿ ಯೋಜನೆಯ ಪ್ರಯೋಜನ ಪಡೆಯಲು ಅರ್ಹರಾಗಿರ್ತಾರೆ. ಜಾತಿ ಸಮುದಾಯವನ್ನು ಪರಿಗಣಿಸದೆ ಎಲ್ಲಾ ಭಾರತೀಯ ರೈತರು ಈ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ರೈತರು ಈ ಯೋಜನೆಯನ್ನು ಲಾಭ ಮಾಡಿಕೊಳ್ಳಬಹುದು. ಒಬ್ಬ ಫಲಾನುಭವಿಗೆ 5 ಹೆಕ್ಟೇರ್ ಮಿತಿಗೆ ಸೀಮಿತವಾದ ಸಬ್ಸಿಡಿಯನ್ನು ಪಡೆಯಬಹುದು. ಸಬ್ಸಿಡಿ ಪಡೆಯಲು ಇರುವ ಮಾನದಂಡಗಳೇನು ಅನ್ನೋದನ್ನು ನೋಡೋಣ. ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ಉಪಕರಣಗಳನ್ನು ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಮತ್ತು ಇಲಾಖಾ ನೋಂದಣಾ ಸವಲತ್ತುಗಳೊಂದಿಗೆ ವಿತರಿಸಲಾಗುತ್ತೆ. ನೋಂದಾಯಿತ ಅಧಿಕೃತ ಸಂಘ ಸಂಸ್ಥೆಗಳು ಕೂಡ ಈ ಕಾರ್ಯಕ್ರಮದಡಿ ಸೌಲಭ್ಯವನ್ನು ಪಡೆಯಬಹುದಾಗಿದೆ. ಈ ಯೋಜನೆ ಅಡಿಯಲ್ಲಿ ಸೌಲಭ್ಯವನ್ನು ನೀಡುವಾಗ ಶೇಕಡ 24.1% ಸಹಾಯಧನವನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ರೈತರಿಗೆ ನೀಡಲಾಗುತ್ತದೆ. ಜೊತೆಗೆ ಸರ್ಕಾರದ ನಿಯಮಾನುಸಾರ ಹಿಂದುಳಿದ ವರ್ಗದ ರೈತರಿಗೂ ಕೂಡ ಹಾಗೂ ಅಲ್ಪಸಂಖ್ಯಾತ ರೈತರಿಗೂ ಕೂಡ ವಿತರಿಸಲಾಗುತ್ತೆ. ಈ ಯೋಜನೆಯಡಿ ರೈತ ಮಹಿಳೆಯರಿಗೆ ಶೇಕಡ 33% ಮೀಸಲಾತಿಯನ್ನು ನೀಡಲಾಗಿದೆ. ಸಣ್ಣ ಅತಿ ಮತ್ತು ಮಧ್ಯಮ ವರ್ಗದ ರೈತರಿಗೆ ಆದ್ಯತೆಯನ್ನು ನೀಡಲಾಗುತ್ತದೆ. ಈ ಹಿಂದೆ ಪ್ರಯೋಜನ ಪಡೆದ ರೈತರು 7 ವರ್ಷಗಳ ನಂತರ ಸ್ಪ್ರಿಂಕ್ಲರ್ ಸೆಟ್ಗಳನ್ನು ನವೀಕರಿಸಲು ಸಬ್ಸಿಡಿಗಾಗಿ ಅರ್ಜಿ ಸಲ್ಲಿಸಬಹುದು. ವೈಯಕ್ತಿಕವಾಗಿ ಹೇಗೆ ಈ ಯೋಜನೆಯನ್ನು ಲಾಭ ಪಡೆಯಲಿಕ್ಕೆ ಅರ್ಜಿ ಸಲ್ಲಿಸಬಹುದು ಅನ್ನೋದನ್ನು ಈಗ ನೋಡೋಣ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಡಿಯಲ್ಲಿ ಸಬ್ಸಿಡಿಗೆ ಅರ್ಜಿ ಸಲ್ಲಿಸಲು ಸಂಬಂಧಿತ ಕೃಷಿ ಅಧಿಕಾರಿಯನ್ನು ಸಂಪರ್ಕಿಸಬೇಕು. ಅಲ್ಲಿ ನೀವು ಸಬ್ಸಿಡಿ ವಿನಂತಿ ಅರ್ಜಿಯನ್ನು ಭರ್ತಿ ಮಾಡಬೇಕಾಗತ್ತೆ. ಅರ್ಜಿ ನಮೂನೆಯನ್ನು ನೀಡಲು ಅಧಿಕಾರಿಯನ್ನು ಕೇಳಬೇಕು. ಅಗತ್ಯ ಮಾಹಿತಿ ವಿಭಾಗದಲ್ಲಿ ಉಲ್ಲೇಖಿಸಲಾದ ಕೆಲವು ಸಾಮಾನ್ಯ ವಿವರಗಳನ್ನು ಒದಗಿಸಬೇಕು. ಘಟಕದ ಹೆಸರನ್ನು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಪ್ರತಿ ಹನಿ ಹೆಚ್ಚಿನ ಬೆಳೆ ಎಂದು ಭರ್ತಿ ಮಾಡಬೇಕು. ನಂತರ ನಿಮ್ಮ ಕೃಷಿ ಭೂಮಿಯ ವಿವರಗಳನ್ನು ಒದಗಿಸಬೇಕು. ಸ್ಪ್ರಿಂಕ್ಲರ್ ಬಳಸಲು ಉದ್ದೇಶಿಸಿರುವ ಭೂಮಿಯ ವಿವರವನ್ನು ಸಲ್ಲಿಸಬೇಕು. ಸರ್ವೆ ನಂಬರ್ ನಮೂದಿಸಬೇಕು. ನಿಮ್ಮ ಭೂಮಿ ದಾಖಲಾತಿಗಳನ್ನು ಲಗತ್ತಿಸಬೇಕು. ನಿಮ್ಮ ಜಾತಿ ಮತ್ತು ವರ್ಗವನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಸಣ್ಣ ಕನಿಷ್ಠ ರೈತರ ಮಾಹಿತಿಯನ್ನು ಕೂಡ ಒದಗಿಸಬೇಕು. ನೀವು ಒದಗಿಸಿರುವ ಎಲ್ಲ ವಿವರಗಳು ಸರಿಯಾಗಿವೆ ಎಂದು ಪರಿಶೀಲಿಸಿದ ನಂತರ ಘೋಷಣೆಯ ಅಡಿಯಲ್ಲಿ ಸಹಿ ಮಾಡಬೇಕು. ನಂತರ ನಿಮ್ಮ ಹೆಸರು, ನಿಮ್ಮ ತಂದೆಯ ಹೆಸರು, ನೀವು ಸೇರಿರುವ ಗ್ರಾಮವನ್ನು ನಮೂದಿಸುವ ಶಿಫಾರಸು ಪ್ರಮಾಣ ಪತ್ರವನ್ನು ಲಗತ್ತಿಸಬೇಕು. ಬಿಲ್ ಸಂಖ್ಯೆ ಮತ್ತು ದಿನಾಂಕವನ್ನು ಭರ್ತಿ ಮಾಡಬೇಕು. ಅಗತ್ಯ ದಾಖಲೆಗಳು ವಿಭಾಗದಲ್ಲಿ ಉಲ್ಲೇಖಿಸಿರುವಂತೆ ಸಂಬಂಧಿತ ದಾಖಲಾತಿಗಳನ್ನು ಒದಗಿಸಬೇಕು. ಸಹಾಯಕ ಕೃಷಿ ಅಧಿಕಾರಿಯಿಂದ ನಿಮ್ಮ ಅರ್ಜಿಯನ್ನು ಸರಿಯಾಗಿ ದೃಢೀಕರಿಸಿ ಅದನ್ನು ತೋಟಗಾರಿಕೆ ನಿರ್ದೇಶನಾಲಯ ಕಚೇರಿಯಲ್ಲಿ ಸಲ್ಲಿಸಬೇಕು. ನಿಮ್ಮ ಅರ್ಜಿಯನ್ನು ಸಂಬಂಧಪಟ್ಟ ತೋಟಗಾರಿಕೆ ನಿರ್ದೇಶಕರು ಸ್ಪ್ರಿಂಕ್ಲರ್ ಸಬ್ಸಿಡಿಗೆ ಅನುಮೋದನೆ ನೀಡುತ್ತಾರೆ. ಆನ್ಲೈನ್ ಮೂಲಕ ಕೂಡ ಈ ಯೋಜನೆಗೆ ಅರ್ಜಿ ಸಲ್ಲಿಸಿ ಲಾಭವನ್ನು ಪಡೆಯಬಹುದು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಅಧಿಕೃತ ಜಾಲತಾಣ PMKSY.NI

0: ic.in ಗೆ ಭೇಟಿ ನೀಡಬೇಕು. ಸ್ವಾಗತ ಪುಟದಲ್ಲಿ ಪುಟದ ಎಡಭಾಗದಲ್ಲಿರುವ ರೈತ ನೋಂದಣಿ ಲಿಂಕ್ ಅನ್ನು ಕ್ಲಿಕ್ ಮಾಡಬೇಕು. ಆಮೇಲೆ ನೋಂದಣಿ ನಮೂನೆಗೆ ಹೋಗಿ ಅಲ್ಲಿ ನೀವು ಡಾಟ್ ಚಿಹ್ನೆಯೊಂದಿಗೆ ಗುರುತಿಸಲಾದ ಎಲ್ಲಾ ಕಡ್ಡಾಯ ಕ್ಷೇತ್ರಗಳನ್ನು ಭರ್ತಿ ಮಾಡಬೇಕು. ಮೊದಲು ನೀವು ಡ್ರಾಪ್ ಮೆನುವಿನಲ್ಲಿರುವ ಇಲಾಖೆಯ ಹೆಸರನ್ನು ತೋಟಗಾರಿಕೆ ಎಂದು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಹಣಕಾಸು ವರ್ಷದ ವಿಭಾಗದಲ್ಲಿ ಪ್ರಸ್ತುತ ವರ್ಷವನ್ನು ಟೈಪ್ ಮಾಡಿ ನಂತರ ಹೆಸರು, ತಂದೆ ಗಂಡನ ಹೆಸರು, ಆದಾಯ ಇತ್ಯಾದಿ ವೈಯಕ್ತಿಕ ವಿವರಗಳನ್ನು ಸಲ್ಲಿಸಬೇಕು. ಐಡಿ ಕಾರ್ಡ್ ವಿವರಗಳ ವಿಭಾಗದಲ್ಲಿ ನೀವು ಕಡ್ಡಾಯವಾಗಿ ಆಧಾರ್ ಸಂಖ್ಯೆಯನ್ನು ಒದಗಿಸಬೇಕು. ಮುಂದೆ ವಿಳಾಸ ವಿವರಗಳನ್ನು ವಿಭಾಗವಾರು ಭರ್ತಿ ಮಾಡಬೇಕು. ಡ್ರಾಪ್ ಡೌನ್ ಮೆನುಗಳಿಂದ ನಿಮ್ಮ ರಾಜ್ಯ, ನಿಮ್ಮ ಜಿಲ್ಲೆ, ಬ್ಲಾಕ್, ಮಂಡಲ, ಜಿಲ್ಲಾ ಪಂಚಾಯಿತಿ, ನಿಮ್ಮ ಗ್ರಾಮದ ಹೆಸರನ್ನು ಆಯ್ಕೆ ಮಾಡಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಟೈಪ್ ಮಾಡಬೇಕು. ಒಟಿಪಿ ಸ್ವೀಕರಿಸಲು ಮೊಬೈಲ್ ಸಂಖ್ಯೆ ಹಾಗೂ ಆಧಾರ್ ಕಾರ್ಡ್ಗೆ ಸಂಪರ್ಕಗೊಂಡಿರುವುದನ್ನು ಮೊದಲೇ ಖಚಿತಪಡಿಸಿಕೊಂಡಿರಬೇಕು. ನಂತರ ನೀವು ಬ್ಯಾಂಕ್ ಖಾತೆ ಸಂಖ್ಯೆ ಮತ್ತು ಐಎಫ್ಎಸ್ಸಿ ಕೋಡ್ ವಿವರವನ್ನು ಸಲ್ಲಿಸಬೇಕು. ನಿಮ್ಮ ಜಾತಿ ಹಾಗೂ ವರ್ಗವನ್ನು ಆಯ್ಕೆ ಮಾಡಬೇಕು. ನಿಮ್ಮ ಇತ್ತೀಚಿನ ಭಾವಚಿತ್ರವನ್ನು ಅಪ್ಲೋಡ್ ಮಾಡಬೇಕು. ನೀವು ಒದಗಿಸಿದ ಎಲ್ಲ ಮಾಹಿತಿ ಸರಿಯಾಗಿದೆಯೇ ಎಂದು ಪರಿಶೀಲಿಸಿದ ನಂತರ ಸಬ್ಮಿಟ್ ಐಡಿಯನ್ನು ಕ್ಲಿಕ್ ಮಾಡಬೇಕು. ನಿಮ್ಮ ಅರ್ಜಿಯ ಸ್ಥಿತಿಯ ಕುರಿತು ನೀವು ಇಮೇಲ್ ಅಥವಾ ಎಸ್ಎಂಎಸ್ ಮೂಲಕ ಅಧಿಕೃತ ದಾಖಲಾತಿಯನ್ನು ಸಲ್ಲಿಸಿರುವುದನ್ನು ಮಾಹಿತಿಯನ್ನು ಪಡೆಯಬಹುದು. ಯೋಜನೆಗೆ ಅರ್ಜಿ ಸಲ್ಲಿಸಲು ಆಧಾರ್ ಕಾರ್ಡ್, ಬ್ಯಾಂಕ್ ಖಾತೆ ವಿವರಗಳು, ವಿಳಾಸ ಪುರಾವೆ, ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ, ಜಾತಿ ಪ್ರಮಾಣ ಪತ್ರ, ಕೃಷಿ ಭೂಮಿಯ ದಾಖಲೆಗಳ ಪುರಾವೆಗಳನ್ನು ಒದಗಿಸಬೇಕು. ಇದಿಷ್ಟು ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆಯ ಪ್ರಮುಖ ವಿವರಗಳು. ನಮಸ್ಕಾರ.
1: ಇದುವರೆಗೂ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಯೋಗೀಶ್, ಎಂಎನ್, ಹಿರಿಯ ಪತ್ರಕರ್ತರು, ಚಿತ್ರದುರ್ಗ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ.
2: ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ
3: ಮನ್ ಕಿ ಬಾತ್, ಜನ್ ಕಿ ಬಾತ್, ಜನ್ ಮನ್ ಕಿ ಬಾತ್
2: ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ.
3: ಮನ್ ಕಿ ಬಾತ್
2: ರಾಷ್ಟದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಮತ್ತು ದೂರದರ್ಶನ ವಾಹಿನಿಗಳಿಂದ ಏಕಕಾಲಕ್ಕೆ ಪ್ರಸಾರವಾಗಲಿದೆ.
3: ಮನ್ ಕಿ ಬಾತ್
2: ಪ್ರಧಾನಿಗಳ ಭಾಷಣದ ನಂತರ ಹಾಗೂ ರಾತ್ರಿ 8 ಗಂಟೆಗೆ ಭಾಷಣದ ಕನ್ನಡ ಅವತರಣಿಕೆ ಪ್ರಸಾರವಾಗಲಿದೆ. ಮನ್ ಕಿ ಬಾತ್ ತಪ್ಪದೇ ಕೇಳಿ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ. ಮನ್ ಕಿ ಬಾತ್.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಸಮಾಜದಲ್ಲಿ ಸೌಹಾರ್ದತೆ ಕಾಪಾಡಲು ಆಂತರಿಕ ಶಾಂತಿ ಅತ್ಯಗತ್ಯ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಕಾಯ್ದಿರಿಸಿದ ತೀರ್ಪುಗಳನ್ನು 3 ತಿಂಗಳೊಳಗಾಗಿ ಪ್ರಕಟಿಸಲು ದೇಶದ ಎಲ್ಲಾ ಉಚ್ಚ ನ್ಯಾಯಾಲಯಗಳಿಗೆ ಸುಪ್ರೀಂಕೋರ್ಟ್ ನಿರ್ದೇಶನ. ನ್ಯೂಯಾರ್ಕ್ನಲ್ಲಿ 50ಕ್ಕೂ ಹೆಚ್ಚು ವ್ಯಾಪಾರ ಮತ್ತು ಕೈಗಾರಿಕಾ ನಾಯಕರೊಂದಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ದುಂಡುಮೇಜಿನ ಸಭೆ. ಪ್ರಸಕ್ತ ವರ್ಷದ ನೈಋತ್ಯ ಮುಂಗಾರು ಹಂಗಾಮಿನಲ್ಲಿ ದೇಶದಾದ್ಯಂತ ವಾಡಿಕೆಗಿಂತ ಕಡಿಮೆ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಐಪಿಎಲ್ ಟಿ20 ಕ್ರಿಕೆಟ್ 2ನೇ ಕ್ವಾಲಿಫೈಯರ್ನಲ್ಲಿಂದು ಗುಜರಾತ್ ಟೈಟಾನ್ಸ್ ರಾಜಸ್ಥಾನ್ ರಾಯಲ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. ಸಮಾಜದಲ್ಲಿ ಸೌಹಾರ್ದತೆ ಕಾಪಾಡಲು ಆಂತರಿಕ ಶಾಂತಿ ಅತ್ಯಗತ್ಯ ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ತಿಳಿಸಿದ್ದಾರೆ. ಇಂದು ಬೆಳಿಗ್ಗೆ ಬೆಂಗಳೂರಿನ ಹೊರವಲಯದಲ್ಲಿರುವ ಆರ್ಟ್ ಆಫ್ ಲಿವಿಂಗ್ ಪ್ರತಿಷ್ಠಾನದ 45ನೇ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಜಾಗತಿಕ ಸಂಘರ್ಷ ಹಾಗೂ ಅನಿಶ್ಚಿತತೆಯ ನಡುವೆ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ಶಾಂತಿ ಹಾಗೂ ಮಾನವೀಯ ಮೌಲ್ಯಗಳನ್ನು ಪ್ರಚಾರಪಡಿಸುವ ಮೂಲಕ ವಿಶ್ವಶಾಂತಿಗೆ ಕೊಡುಗೆ ನೀಡುತ್ತಿದೆ ಎಂದರು. 181 ರಾಷ್ಟಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆರ್ಟ್ ಆಫ್ ಲಿವಿಂಗ್ ಕೇಂದ್ರಗಳು ಜನಜೀವನ ಸುಧಾರಿಸುವಲ್ಲಿ ಮಹತ್ತರ ಪಾತ್ರ ವಹಿಸಿವೆ. ಗ್ರಾಮೀಣಾಭಿವೃದ್ಧಿ, ಪರಿಸರ, ಆಧ್ಯಾತ್ಮಿಕತೆ ಹೀಗೆ ಹಲವಾರು ವಲಯಗಳಲ್ಲಿ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ಸಮಾಜ ಸುಧಾರಣೆಗೆ ಕೈಜೋಡಿಸಿದೆ ಎಂದು ತಿಳಿಸಿದರು. ಭಕ್ತಿ ಎನ್ನುವ ಚಿಂತನೆಯ ಕುರಿತು ಸಾಮಾನ್ಯವಾಗಿ ಗೊಂದಲವಿದೆ. ಕೇವಲ ದೇವರನ್ನು ಪೂಜಿಸುವುದಷ್ಟೇ ಭಕ್ತಿಯಲ್ಲ. ಭಕ್ತಿ ಎಂದರೆ ಬದ್ಧತೆಯಾಗಿದೆ. ನಮ್ಮ ಬಗ್ಗೆ ನಾವು ಬದ್ಧತೆ ಹೊಂದಿರಬೇಕು. ಕುಟುಂಬದ ಕುರಿತಾಗಿ, ಸಮಾಜ, ದೇಶ ಹಾಗೂ

ಹಾಗೂ ಮಾನವೀಯತೆಯ ಕುರಿತು ಹೊಂದಿರುವ ಭದ್ದತೆಯೇ ಭಕ್ತಿಯಾಗಿದೆ. ಪ್ರತಿಯೊಬ್ಬರೊಂದಿಗೂ ಶಾಂತಿಯಿಂದ ಸಹಬಾಳ್ವೆ ನಡೆಸುವುದನ್ನು ಭಕ್ತಿ ತಿಳಿಸಿಕೊಡುತ್ತದೆ. ಜೀವಿಸುವುದು ಒಂದು ಕಲೆಯಾಗಿದ್ದು ದಿನವೂ ಆನಂದದಿಂದ ಜೀವಿಸುವ ಕಲೆಯನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲಾಟ್, ಆಧ್ಯಾತ್ಮಿಕ ಜ್ಞಾನವನ್ನು ಸರಳ ಭಾಷೆಯಲ್ಲಿ ತಿಳಿಸಿಕೊಡುವ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ಪ್ರಯತ್ನದಿಂದ ಜನಸಾಮಾನ್ಯರಿಗೆ ಅನುಕೂಲವಾಗಿದೆ. ವಿಕಸಿತ ಭಾರತ ನಿರ್ಮಾಣಕ್ಕೆ ಆರ್ಥಿಕ ಪ್ರಗತಿಯೊಂದಿಗೆ ಆಧ್ಯಾತ್ಮಿಕ ಬೆಳವಣಿಗೆಯೂ ಅತ್ಯಗತ್ಯ. ಈ ನಿಟ್ಟಿನಲ್ಲಿ ಆರ್ಟ್ ಆಫ್ ಲಿವಿಂಗ್ ಸಮಾಜಕ್ಕೆ ಸಕಾರಾತ್ಮಕ ಕೊಡುಗೆ ನೀಡುತ್ತಿದೆ ಎಂದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದಿನಿಂದ ಇದೇ 31ರವರೆಗೆ ಕರ್ನಾಟಕ, ಗೋವಾ ಮತ್ತು ಕೇರಳಂ ರಾಜ್ಯಗಳ ಪ್ರವಾಸದ ಭಾಗವಾಗಿ ಬೆಂಗಳೂರಿಗೆ ಭೇಟಿ ನೀಡಿದ್ದರು. ಇಂದು ದಾವಣಗೆರೆಯಲ್ಲಿ ಬಿಡಿಟಿ ಇಂಜಿನಿಯರಿಂಗ್ ಕಾಲೇಜು ವಿಶ್ವವಿದ್ಯಾಲಯದ ಅಮೃತ ಮಹೋತ್ಸವದಲ್ಲಿ ಅವರು ಪಾಲ್ಗೊಳ್ಳಲಿದ್ದಾರೆ. ನಾಳೆ ಉಪರಾಷ್ಟಪತಿ ಅವರು ಗೋವಾಗೆ ತೆರಳಿ ಪಣಜಿಯಲ್ಲಿ ಗೋವಾ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದು ಸಿಎಸ್ಐಆರ್ ರಾಷ್ಟೀಯ ಸಾಗರಶಾಸ್ತ್ರ ಸಂಸ್ಥೆಗೆ ಭೇಟಿ ನೀಡಲಿದ್ದಾರೆ.

0: ಪ್ರವಾಸದ ಭಾಗವಾಗಿ ಬೆಂಗಳೂರಿಗೆ ಭೇಟಿ ನೀಡಿದ್ದರು ಎಂದು ದಾವಣಗೆರೆಯಲ್ಲಿ ಬಿಡಿಟಿ ಇಂಜಿನಿಯರಿಂಗ್ ಕಾಲೇಜ್ ವಿಶ್ವವಿದ್ಯಾಲಯದ ಅಮೃತ ಮಹೋತ್ಸವದಲ್ಲಿ ಅವರು ಪಾಲ್ಗೊಳ್ಳಲಿದ್ದಾರೆ. ನಾಳೆ ಉಪರಾಷ್ಟಪತಿ ಅವರು ಗೋವಾಗೆ ತೆರಳಿ ಪಣಜಿಯಲ್ಲಿ ಗೋವಾ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದು ಸಿಎಸ್ಐಆರ್ ರಾಷ್ಟೀಯ ಸಾಗರಶಾಸ್ತ್ರ ಸಂಸ್ಥೆಗೆ ಭೇಟಿ ನೀಡಲಿದ್ದಾರೆ. ಕಾಯ್ದಿರಿಸಿದ ತೀರ್ಪುಗಳನ್ನು 3 ತಿಂಗಳೊಳಗಾಗಿ ಪ್ರಕಟಿಸಬೇಕು ಎಂದು ದೇಶದ ಎಲ್ಲ ಉಚ್ಚ ನ್ಯಾಯಾಲಯಗಳಿಗೆ ಸುಪ್ರೀಂಕೋರ್ಟ್ ಇಂದು ಮಹತ್ವದ ನಿರ್ದೇಶನ ನೀಡಿದೆ. ತೀರ್ಪುಗಳನ್ನು ಪ್ರಕಟಿಸುವಲ್ಲಿ ಉಂಟಾಗುವ ವಿಳಂಬವು ದಾವೆದಾರರಿಗೆ ತುಂಬಲಾರದ ನಷ್ಟವನ್ನು ಉಂಟುಮಾಡಬಹುದು ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದ ಪ್ರಕರಣಗಳಲ್ಲಿ ತ್ವರಿತ ನಿರ್ಧಾರಗಳ ಅಗತ್ಯವನ್ನು ಒತ್ತಿ ಹೇಳಿದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಚಾಯ್ ಮಾಲ್ಯ ಬಾಗ್ಚಿ ಅವರನ್ನೊಳಗೊಂಡ ಪೀಠವು ಜಾಮೀನು ಅರ್ಜಿಗಳ ಮೇಲಿನ ಆದೇಶಗಳನ್ನು ಅದೇ ದಿನ ಪ್ರಕಟಿಸಬೇಕು ಮತ್ತು ಒಂದು ವೇಳೆ ಆದೇಶವನ್ನು ಕಾಯ್ದಿರಿಸಿದರೆ ಮರುದಿನವೇ ಅದನ್ನು ಪ್ರಕಟಿಸಿ ಜಾಲತಾಣಕ್ಕೆ ಅಪ್ಲೋಡ್ ಮಾಡಬೇಕು ಎಂದು ತಿಳಿಸಿದೆ. ಹಲವಾರು ಪ್ರಮುಖ ನಿರ್ದೇಶನಗಳನ್ನು ಹೊರಡಿಸಿದ ಸುಪ್ರೀಂಕೋರ್ಟ್ ಜಾಮೀನು ಅಥವಾ ಶಿಕ್ಷೆ ಅಮಾನತುಗೊಳಿಸುವ ಆದೇಶವನ್ನು ಪ್ರಕಟಿಸಿದ ತಕ್ಷಣವೇ ಜೈಲು ಅಧಿಕಾರಿಗಳಿಗೆ ತಲುಪಿಸಬೇಕು ಮತ್ತು ವಿಚಾರಣಾಧೀನ ಕೈದಿಯನ್ನು ಆದಷ್ಟು ಅದೇ ದಿನ ಅಥವಾ ಹೆಚ್ಚೆಂದರೆ ಮರುದಿನವೇ ಬಿಡುಗಡೆ ಮಾಡಬೇಕು ಎಂದು ಸ್ಪಷ್ಟಪಡಿಸಿದೆ. ಕರ್ನಾಟಕ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಇಂದು ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜೀನಾಮೆಯನ್ನು ಅಂಗೀಕರಿಸಿದ್ದಾರೆ ಮತ್ತು ತಕ್ಷಣದಿಂದ ಜಾರಿಗೆ ಬರುವಂತೆ ಸಚಿವ ಸಂಪುಟವನ್ನು ವಿಸರ್ಜಿಸಿದ್ದಾರೆ. ಆದಾಗ್ಯೂ ಹಂಗಾಮಿ ಮುಖ್ಯಮಂತ್ರಿಯಾಗಿ ಪರ್ಯಾಯ ವ್ಯವಸ್ಥೆ ಮಾಡುವವರೆಗೆ ಅವರು ಅಧಿಕಾರದಲ್ಲಿ ಮುಂದುವರಿಯುವಂತೆ ಮತ್ತು ಹೆಚ್ಚು ಅವಧಿಯಲ್ಲಿ ಯಾವುದೇ ಕಾರ್ಯಕಾರಿ ನಿರ್ಧಾರಗಳನ್ನು ತೆಗೆದುಕೊಳ್ಳದಂತೆ ಅವರನ್ನು ಕೋರಲಾಗಿದೆ. ನಿನ್ನೆ ಲೋಕಭವನದಲ್ಲಿ ಸಿದ್ದರಾಮಯ್ಯ ಅವರು ತಮ್ಮ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು 50ಕ್ಕೂ ಹೆಚ್ಚು ವ್ಯಾಪಾರ ಮತ್ತು ಕೈಗಾರಿಕಾ ನಾಯಕರೊಂದಿಗೆ ದುಂಡುಮೇಜಿನ ಸಭೆಯಲ್ಲಿ ಭಾಗವಹಿಸಿದರು. ನ್ಯೂಯಾರ್ಕ್ನಲ್ಲಿರುವ ಭಾರತೀಯ ಕಾನ್ಸುಲೇಟ್ ಜನರಲ್ ಅಮೆರಿಕ ಭಾರತ ಕಾರ್ಯತಂತ್ರದ ಪಾಲುದಾರಿಕೆ ವೇದಿಕೆಯ ಸಹಯೋಗದೊಂದಿಗೆ ಈ ದುಂಡುಮೇಜಿನ ಸಭೆಯನ್ನು ಆಯೋಜಿಸಿತ್ತು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಕೇಂದ್ರ ಸಚಿವರು ಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಭಾರತದ ಸದೃಢ ಆರ್ಥಿಕ ಪ್ರಗತಿ, ಸುಧಾರಣಾ ಆಧಾರಿತ ವ್ಯಾಪಾರ ವಾತಾವರಣ ಹಾಗೂ ಜಾಗತಿಕ ಹೂಡಿಕೆದಾರರಿಗೆ ವಿಸ್ತರಿಸುತ್ತಿರುವ ಬೃಹತ್ ಅವಕಾಶಗಳ ಕುರಿತು ಉಲ್ಲೇಖಿಸಿರುವುದಾಗಿ ತಿಳಿಸಿದ್ದಾರೆ. ಪರಸ್ಪರ ಸಹಭಾಗಿತ್ವ ಮತ್ತು ಹಂಚಿಕೆಯ ಸಮೃದ್ಧಿಗಾಗಿ ಭಾರತ ಹಾಗೂ ಅಮೆರಿಕ ನಡುವಿನ ವ್ಯಾಪಾರ ಹೂಡಿಕೆ ನಾವೀನ್ಯತೆ ಮತ್ತು ಪೂರೈಕೆ ಸರಪಳಿ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ವಿವಿಧ ಮಾರ್ಗಗಳ ಕುರಿತು ಚರ್ಚಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಜೂನ್ನಿಂದ ಸೆಪ್ಟೆಂಬರ್ವರೆಗೆ ನಡೆಯಲಿರುವ ಪ್ರಸಕ್ತ ವರ್ಷದ ನೈಋತ್ಯ ಮುಂಗಾರು ಹಂಗಾಮಿನಲ್ಲಿ ದೇಶದಾದ್ಯಂತ ವಾಡಿಕೆಗಿಂತ ಕಡಿಮೆ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ನವದೆಹಲಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಭೂವಿಜ್ಞಾನ ಸಚಿವಾಲಯದ ಕಾರ್ಯದರ್ಶಿ ಡಾ ಎಂ ರವಿಚಂದ್ರನ್, ಈ ಅವಧಿಯಲ್ಲಿ ದೇಶದ ನೈಋತ್ಯ ಮುಂಗಾರು ಹಂಗಾಮಿನ ಮಳೆಯು ದೀರ್ಘಾವಧಿ ಸರಾಸರಿಯ ಶೇಕಡ 90%ರಷ್ಟಾಗುವ ಸಾಧ್ಯತೆ ಇದೆ ಎಂದು ತಿಳಿಸಿದರು. ಮುಂಗಾರು ಹಂಗಾಮಿನಲ್ಲಿ ಈಶಾನ್ಯ ಭಾರತದಲ್ಲಿ ವಾಡಿಕೆ ಮಳೆಯಾಗುವ ಸಾಧ್ಯತೆ ಇದ್ದು ಮಧ್ಯ ಭಾರತ, ದಕ್ಷಿಣ ಪರ್ಯಾಯ ದ್ವೀಪ ಮತ್ತು ವಾಯುವ್ಯ ಭಾರತದಲ್ಲಿ ವಾಡಿಕೆಗೆ ಕಡಿಮೆ ಮಳೆಯಾಗುವ ಸಾಧ್ಯತೆ ಇದೆ. ಅಲ್ಲದೆ ಮುಂಗಾರು ಅವಧಿಯಲ್ಲಿ ಎಲ್ ನೀನೋ ಪರಿಸ್ಥಿತಿಗಳು ಸೃಷ್ಟಿಯಾಗುವ ಸಾಧ್ಯತೆಗಳು ಹೆಚ್ಚಾಗಿವೆ ಎಂದು ಅವರು ಹೇಳಿದರು. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಹವಾಮಾನ ಇಲಾಖೆಯ ಮಹಾನಿರ್ದೇಶಕ ಡಾ ಮೃತ್ಯುಂಜಯ್ ಮಹಾಪಾತ್ರ ಅವರು ಜೂನ್ ತಿಂಗಳಿನಲ್ಲಿ ದೇಶದ ಸರಾಸರಿ ಮಳೆಯು ವಾಡಿಕೆಗಿಂತ ಕಡಿಮೆ ಇರಲಿದೆ ಎಂದು ತಿಳಿಸಿದರು.

0: ಭಾರತ ತನ್ನ ಶುದ್ಧ ಇಂಧನ ಉತ್ಪಾದನಾ ಪಯಣದಲ್ಲಿ ಐತಿಹಾಸಿಕ ಮೈಲಿಗಲ್ಲೊಂದನ್ನು ಸಾಧಿಸಿದೆ. ಕೇಂದ್ರದ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯಡಿ ದೇಶದ 40 ಲಕ್ಷ ಮನೆಗಳಿಗೆ ಈಗ ಛಾವಣಿ ಮೇಲಿನ ಸೌರ ವಿದ್ಯುತ್ ಸೌಲಭ್ಯವನ್ನು ಕಲ್ಪಿಸುವ ಮೂಲಕ ಸಬಲೀಕರಣಗೊಳಿಸಲಾಗಿದೆ ಎಂದು ಕೇಂದ್ರ ನೂತನ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಅವರು ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಈ ಪರಿವರ್ತನಾತ್ಮಕ ಯೋಜನೆಯು ಕೇವಲ ಒಂದು ನವೀಕರಿಸಬಹುದಾದ ಇಂಧನ ಉಪಕ್ರಮವಾಗಿರದೆ ದೇಶದ ನಾಗರಿಕರನ್ನು ವಿದ್ಯುತ್ ಗ್ರಾಹಕರಿಂದ ವಿದ್ಯುತ್ ಉತ್ಪಾದಕರನ್ನಾಗಿ ಪರಿವರ್ತಿಸುತ್ತಿದೆ ಎಂದು ಹೇಳಿದ್ದಾರೆ. ಈ ಯೋಜನೆಯು ಸಾರ್ವಜನಿಕ ಕುಟುಂಬಗಳ ವಿದ್ಯುತ್ ವೆಚ್ಚವನ್ನು ಕಡಿಮೆ ಮಾಡಲು ನೆರವಾಗುತ್ತಿದ್ದು, ಸರ್ಕಾರದ ಸಬ್ಸಿಡಿಗಳ ಲಾಭವನ್ನು ಪಡೆದುಕೊಂಡು ಶೂನ್ಯ ವಿದ್ಯುತ್ ಬಿಲ್ ಕಡೆಗೆ ಮುನ್ನಡೆಯಲು ಜನರಿಗೆ ಸಹಾಯಕಾರಿಯಾಗಿದೆ ಎಂದು ಸಚಿವರು ವಿವರಿಸಿದ್ದಾರೆ. ಮಾರ್ಚ್ 28ರಿಂದ ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಟೂರ್ನಿ ಅಂತಿಮ ಘಟ್ಟ ತಲುಪುತ್ತಿದ್ದು, ಇಂದು ನಡೆಯಲಿರುವ ಎರಡನೇ ಕ್ವಾಲಿಫೈಯರ್ನ ಪ್ರಮುಖ ಹಣಾಹಣಿಯಲ್ಲಿ ಗುಜರಾತ್ ಟೈಟಾನ್ಸ್ ಹಾಗೂ ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ಫೈನಲ್ ಗೆರುವ ಮತ್ತೊಂದು ಅವಕಾಶವಾಗಿ ಗುಜರಾತ್ ಟೈಟಾನ್ಸ್ ಮೊದಲನೇ ಕ್ವಾಲಿಫೈಯರ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ದ ಸೋತು ಈ ಪಂದ್ಯದ ಮೂಲಕ ಫೈನಲ್ ಗೆರುವ ತವಕದಲ್ಲಿದ್ದರೆ, ಎಲಿಮಿನೇಟರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಮಣಿಸಿ ಗೆಲುವಿನ ಭರವಸೆಯೊಂದಿಗೆ ರಾಜಸ್ಥಾನ್ ರಾಯಲ್ಸ್ ತಂಡ ಕಣಕ್ಕಿಳಿಯುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಮಾಜದಲ್ಲಿ ಸೌಹಾರ್ದತೆ ಕಾಪಾಡಲು ಆಂತರಿಕ ಶಾಂತಿ ಅತ್ಯಗತ್ಯ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಕಾಯ್ದಿರಿಸಿದ ತೀರ್ಪುಗಳನ್ನು 3 ತಿಂಗಳೊಳಗಾಗಿ ಪ್ರಕಟಿಸಲು ದೇಶದ ಎಲ್ಲ ಉಚ್ಚ ನ್ಯಾಯಾಲಯಗಳಿಗೆ ಸುಪ್ರೀಂಕೋರ್ಟ್ ನಿರ್ದೇಶನ. ನ್ಯೂಯಾರ್ಕ್ನಲ್ಲಿ 50ಕ್ಕೂ ಹೆಚ್ಚು ವ್ಯಾಪಾರ ಮತ್ತು ಕೈಗಾರಿಕಾ ನಾಯಕರೊಂದಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ದುಂಡುಮೇಜಿನ ಸಭೆ. ಪ್ರಸಕ್ತ ವರ್ಷದ ನೈಋತ್ಯ ಮುಂಗಾರು ಹಂಗಾಮಿನಲ್ಲಿ ದೇಶದಾದ್ಯಂತ ವಾಡಿಕೆಗಿಂತ ಕಡಿಮೆ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಐಪಿಎಲ್ ಟಿ20 ಕ್ರಿಕೆಟ್ ಎರಡನೇ ಕ್ವಾಲಿಫೈಯರ್ನಲ್ಲಿಂದು ಗುಜರಾತ್ ಟೈಟಾನ್ಸ್ ರಾಜಸ್ಥಾನ್ ರಾಯಲ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.
1: ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್ ತರಂಗಾಂತರ, ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕ, ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇದೀಗ ಜನಪದ ಸಂಗೀತ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
3: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
1: ಶ್ರೋತೃ ಬಾಂಧವರೇ, ಪ್ರತಿ ರವಿವಾರ ಮಧ್ಯಾಹ್ನ 1:30 ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಕಾರ್ಯಕ್ರಮ ನಡೆ ನುಡಿ. ಪ್ರಾಯೋಜಕರು ಸಂಪ್ರೀತಿ ಇಂಡಿಯಾ.
5: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಸವದತ್ತಿ ತಾಲೂಕು ಯಲ್ಲಮ್ಮನವಾಡಿಯ ರಾಧಾಬಾಯಿ ಎಂ ಮಾದರ್ ಹಾಗೂ ಸಂಗಡಿಗರಿಂದ ಚೌಡಿಕಿ ಪದಗಳು.

ಸವದತ್ತಿ ತಾಲೂಕು ಯಳ್ಳಮ್ಮನವಾಡಿಯ ರಾಧಾಬಾಯಿ ಎಂ ಮಾದರ್ ಹಾಗೂ ಮೇಳದವರು ಹಾಡಿದ ಚೌಡ್ಕಿ ಪದಗಳನ್ನು ಇದುವರೆಗೆ ಕೇಳಿದಿರಿ. ಜನಪದ ಸಂಗೀತ ಕಾರ್ಯಕ್ರಮ ಮುಕ್ತಾಯವಾಯಿತು. ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಸಮಯ 1:30 ಇದು ಚಿತ್ರಗೀತೆಗಳ ಸಮಯ.

0: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ
1: ಪ್ರತಿ ಶನಿವಾರ
0: ಬೆಳಿಗ್ಗೆ 7:15 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ. ತಪ್ಪದೇ ಕೇಳಿ, ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.
2: ಚಿತ್ರಗೀತೆ ಕಾರ್ಯಕ್ರಮದ ಆರಂಭದ ಗೀತೆ ಪಲ್ಲವಿ ಅನುಪಲ್ಲವಿ ಚಿತ್ರದ್ದು, ಗಾಯಕಿ ಎಸ್ ಜಾನಕಿ.

0: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ. ಚಂದುಕಾಕಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
1: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ June 14 ಮಾತ್ರ. ಭೇಟಿ ನೀಡಿ ಚಂದುಕಾಕಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796999827.
2: ದೇವ ಅವರ ಸಂಗೀತ ನಿರ್ದೇಶನದಲ್ಲಿ ಕೆ ಕಲ್ಯಾಣ್ ವಿರಚಿತ ಗೀತೆಯನ್ನು ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅಮೃತ ವರ್ಷಿಣಿ ಚಿತ್ರಕ್ಕಾಗಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಅಂಗೀಕಾರ. ಹಂಗಾಮಿ ಮುಖ್ಯಮಂತ್ರಿಯಾಗಿ ಮುಂದುವರಿಯುವಂತೆ ರಾಜ್ಯಪಾಲರ ಸೂಚನೆ. ನಾಳೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ. ನವದೆಹಲಿಯಲ್ಲಿ ಪಕ್ಷದ ವರಿಷ್ಠರಿಗೆ ಕೃತಜ್ಞತೆ ಸಲ್ಲಿಸಿದ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಡಿಕೆ ಶಿವಕುಮಾರ್ ಅವರೊಂದಿಗೆ ಚರ್ಚೆ. ದಾವಣಗೆರೆಯ ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿದ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಭಟ್ಕಳದ ಕಪ್ಪೆಚಿಪ್ಪು ದುರಂತ ಪ್ರಕರಣ. ಮೃತಪಟ್ಟವರ ಕುಟುಂಬಕ್ಕೆ ಮಾಜಿ ಸಚಿವ ಮಂಕಾಳ ವೈದ್ಯ ಪರಿಹಾರ ವಿತರಣೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಯನ್ನು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲಾಟ್ ಅಂಗೀಕರಿಸಿದ್ದು ಲೋಕಭವನದಿಂದ ಅಧಿಕೃತ ಆದೇಶ ಹೊರಬಿದ್ದಿದೆ. ರಾಜ್ಯ ಸಚಿವ ಸಂಪುಟ ವಿಸರ್ಜನೆಗೊಂಡಿರುವ ಬಗ್ಗೆ ಗೆಜೆಟ್ ಅಧಿಸೂಚನೆ ಪ್ರಕಟವಾಗಿದೆ. ಇದೇ ವೇಳೆ ಹೊಸ ಸರ್ಕಾರ ರಚನೆಯಾಗುವವರೆಗೆ ಇನ್ನೂ 2-3 ದಿನಗಳ ಕಾಲ ಸಿದ್ದರಾಮಯ್ಯ ಅವರು ಹಂಗಾಮಿ ಮುಖ್ಯಮಂತ್ರಿಯಾಗಿ ಮುಂದುವರಿಯುವಂತೆ ರಾಜ್ಯಪಾಲರು ಸೂಚನೆ ನೀಡಿದ್ದಾರೆ. ರಾಜ್ಯಪಾಲರ ಅನುಪಸ್ಥಿತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿನ್ನೆ ತಮ್ಮ ರಾಜೀನಾಮೆ ಪತ್ರವನ್ನು ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿಗೆ ಹಸ್ತಾಂತರಿಸಿದ್ದರು. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಾಳೆ ಸಂಜೆ ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೆಯಲಿದೆ. ಸಭೆಯ ಅಧ್ಯಕ್ಷತೆಯನ್ನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಹಿಸಲಿದ್ದಾರೆ. ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ವಿಧಾನ ಪರಿಷತ್ತಿನ ಸಭಾನಾಯಕರಾದ ಎನ್ಎಸ್ ಬೋಸರಾಜು ಸೇರಿದಂತೆ ಕಾಂಗ್ರೆಸ್ನ ಎಲ್ಲಾ ಶಾಸಕರು ಭಾಗವಹಿಸಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ. ಈ ಸಭೆಯಲ್ಲಿ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ನಡೆಯಲಿದ್ದು ಅವರು ರಾಜ್ಯಪಾಲರನ್ನು ಭೇಟಿ ಮಾಡಿ ಸರ್ಕಾರದ ರಚನೆಗೆ ಹಕ್ಕು ಮಂಡಿಸಲಿದ್ದಾರೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಬಳಿಕ ದೆಹಲಿಗೆ ತೆರಳಲಿರುವ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಕ್ಷದ ವರಿಷ್ಠರನ್ನು ಭೇಟಿ ಮಾಡಿದ್ದಾರೆ. ದೆಹಲಿಯಲ್ಲಿ ಸೋನಿಯಾ ಗಾಂಧಿಯವರ ನಿವಾಸಕ್ಕೆ ತೆರಳಿದ ಅವರು ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿಯವರನ್ನು ಭೇಟಿಯಾಗಿ ಈವರೆಗೆ ತಮಗೆ ನೀಡಿದ ಬೆಂಬಲಕ್ಕೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಬಳಿಕ ಸಿದ್ದರಾಮಯ್ಯ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡಿದರು. ಇದೇ ವೇಳೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿದರು. ಬಳಿಕ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಸಚಿವ ಕೆಜೆ ಜಾರ್ಜ್ ಅವರ ಜೊತೆಗೂ ಕೆಲ ಹೊತ್ತು ಮಾತುಕತೆ ನಡೆಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜೀನಾಮೆ ಅಂಗೀಕಾರವಾದ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣ

ಸ್ಥಾನದಲ್ಲಿ ಸಿದ್ದರಾಮಯ್ಯ ಅವರ ಸಾಧನೆಯನ್ನು ಮಾಜಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೊಂಡಾಡಿದ್ದಾರೆ. ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಅತ್ಯಂತ ಪ್ರಭಾವಶಾಲಿ ಹಾಗೂ ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಜನಮಾನಸದಲ್ಲಿ ನೆಲೆಸಿದ್ದಾರೆ ಎಂದು ತಿಳಿಸಿದ್ದಾರೆ. ದೇವರು ವರನೂ ಕೊಡಲ್ಲ, ಶಾಪನೂ ಕೊಡಲ್ಲ, ಅವಕಾಶ ಮಾತ್ರ ಕೊಡುತ್ತಾನೆ. ಕೊಟ್ಟಿರುವ ಅವಕಾಶದಲ್ಲಿ ಏನು ಸಾಧನೆ ಮಾಡುತ್ತೇವೋ ಎಂಬುದು ಮುಖ್ಯ. ಇದಕ್ಕೆ ಅತ್ಯುತ್ತಮ ಉದಾಹರಣೆ ಸಿದ್ದರಾಮಯ್ಯನವರು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಜನಪರ ಯೋಜನೆಗಳಿಂದ ಹಿಡಿದು ರಾಜ್ಯದಲ್ಲಿ ವಿವಿಧ ಕ್ಷೇತ್ರಗಳ ಅಭಿವೃದ್ಧಿಗೆ ಅವರು ನೀಡಿದ ಕೊಡುಗೆ ಅವಿಸ್ಮರಣೀಯ. ಅವರ ಆಡಳಿತದಲ್ಲಿ ಸಚಿವನಾಗಿ ಉಪಮುಖ್ಯಮಂತ್ರಿಯಾಗಿ ಮಾರ್ಗದರ್ಶನ ಪಡೆದುಕೊಂಡಿದ್ದು ನನ್ನ ಭಾಗ್ಯ ಎಂದು ತಿಳಿಸಿದ್ದಾರೆ. ರಾಜ್ಯದ ಪ್ರಗತಿಗಾಗಿ ನಾವೆಲ್ಲರೂ ಒಟ್ಟಾಗಿ ನಡೆಯೋಣ ಎಂದು ಡಿಕೆ ಶಿವಕುಮಾರ್ ಕರೆ ನೀಡಿದ್ದಾರೆ. ರಾಜ್ಯದ ಮೊದಲ ತಾಂತ್ರಿಕ ಕಾಲೇಜು ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಬೆಳಗಾವಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಅಂಗಸಂಸ್ಥೆಯಾದ ದಾವಣಗೆರೆಯ ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜು ವಿಶ್ವವಿದ್ಯಾಲಯದ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ನಿರ್ಮಲಾನಂದನಾಥ ಸ್ವಾಮೀಜಿ, ಮಾಜಿ ಸಚಿವರಾದ ಎಸ್ಎಸ್ ಮಲ್ಲಿಕಾರ್ಜುನ್, ಡಾಕ್ಟರ್ ಎಂಸಿ ಸುಧಾಕರ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ದರು. ಇದಕ್ಕೂ ಮೊದಲು ಉಪರಾಷ್ಟಪತಿಯವರು ಬೆಂಗಳೂರಿನಲ್ಲಿ ನಡೆದ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದ 45ನೇ ವಾರ್ಷಿಕೋತ್ಸವ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿ, ಭಕ್ತಿ ಎಂದರೆ ನಮ್ಮ ಬಗ್ಗೆ, ನಮ್ಮ ಕುಟುಂಬ, ನಮ್ಮ ಸಮಾಜ, ರಾಷ್ಟ ಮತ್ತು ಒಟ್ಟಾರೆಯಾಗಿ ಮಾನವ ಕುಲದ ಸಮರ್ಪಣೆ ಎಂದು ತಿಳಿಸಿದರು. ಜೀವನದ ಪ್ರತಿಯೊಂದು ಕ್ಷಣವನ್ನು ಆನಂದಿಸುವುದು ಒಂದು ಕಲೆ ಎಂದು ಹೇಳಿದರು. ಧ್ಯಾನ, ಜ್ಞಾನ, ಗಾನ ನಮ್ಮ ಜೀವನ ಮತ್ತು ವ್ಯಕ್ತಿತ್ವವನ್ನು ಶ್ರೀಮಂತಗೊಳಿಸುತ್ತದೆ ಎಂದು ಅಭಿಪ್ರಾಯಪಟ್ಟರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಇತ್ತೀಚೆಗೆ ಭಟ್ಕಳದಲ್ಲಿ ನಡೆದ ಕಪ್ಪೆಚಿಪ್ಪು ದುರಂತದಲ್ಲಿ ಮೃತಪಟ್ಟ 11 ಮಂದಿಯ ಕುಟುಂಬಕ್ಕೆ ಪರಿಹಾರ ಧನವನ್ನು ಮಾಜಿ ಸಚಿವ ಮಂಕಳ ವೈದ್ಯ ಇಂದು ವಿತರಿಸಿದರು. ರಾಜ್ಯ ಸರ್ಕಾರವು ತಲಾ 5 ಲಕ್ಷ ರೂಪಾಯಿಯಂತೆ ಒಟ್ಟು 55 ಲಕ್ಷ ರೂಪಾಯಿ ಹಾಗೂ ಮೀನುಗಾರಿಕೆ ಇಲಾಖೆಯಿಂದ ತಲಾ 10 ಲಕ್ಷದಂತೆ 11 ಕುಟುಂಬದವರಿಗೆ ಒಟ್ಟು 1,10,00,000 ರೂಪಾಯಿಯನ್ನು ಘೋಷಿಸಿತ್ತು. ಈ ಎಲ್ಲಾ ಪರಿಹಾರದ ಚೆಕ್ಗಳನ್ನು ಇಂದು ಬೆಳಿಗ್ಗೆ ಸಂತ್ರಸ್ತರ ಮನೆಗಳಿಗೆ ತೆರಳಿ ಮಂಕಳ ವೈದ್ಯ ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮಾಜಿ ಸಚಿವ ವೆಂಕಟರಮಣಪ್ಪ ಹೃದಯಾಘಾತದಿಂದ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ. ವೆಂಕಟರಮಣಪ್ಪ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದ ಮಾಜಿ ಸಚಿವ ಡಾ ಜಿ ಪರಮೇಶ್ವರ್ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಶಿವರಾಜ್ ತಂಗಡಗಿ, ಶಾಸಕ ಎಚ್ವಿ ವೆಂಕಟೇಶ್ ಉಪಸ್ಥಿತರಿದ್ದರು. ಬಳಿಕ ಮಾತನಾಡಿದ ಮಾಜಿ ಸಚಿವ ಡಾ ಜಿ ಪರಮೇಶ್ವರ್, ವೆಂಕಟರಮಣಪ್ಪ ಅವರು ತುಮಕೂರು ಜಿಲ್ಲೆಯಲ್ಲಿ ಹೋರಾಟ ಮಾಡಿ ಜನಪ್ರಿಯತೆ ಗಳಿಸಿದ ಶೋಷಿತ ವರ್ಗದ ನಾಯಕ. ಅವರ ಅಗಲಿಕೆಯು ಕಾಂಗ್ರೆಸ್ ಪಕ್ಷಕ್ಕೆ ತುಂಬಲಾಗದ ನಷ್ಟವಾಗಿದೆ ಎಂದು ತಿಳಿಸಿದರು. ಜೇನು ಪೆಟ್ಟಿಗೆಯನ್ನು ಮಾವಿನ ತೋಟದಲ್ಲಿ ಅಳವಡಿಸಿಕೊಂಡು ದುಬೈಗೆ ಮಾವಿನ ಹಣ್ಣು ರಫ್ತು ಮಾಡುವ ಮೂಲಕ ಜೇನು ಕೃಷಿ ಮಾಡಿದ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ನಿಲೋಗಲ್ಲ ಗ್ರಾಮದ ರೈತ ಶ್ರೀನಿವಾಸ ಜೇನು ಕೃಷಿಯಲ್ಲಿ ಮಾದರಿಯಾಗಿದ್ದಾರೆ. ಜೇನುತುಪ್ಪಕ್ಕೆ ಉತ್ತಮ ಬೆಲೆಯ ಜೊತೆಗೆ ಜೇನುನೊಣಗಳ ಪರಾಗಸ್ಪರ್ಶದಿಂದ ಮಾವಿನ ಇಳುವರಿ ಹೆಚ್ಚಿಸಿಕೊಳ್ಳುವ ವಿಧಾನ ಇತರ ರೈತರಿಗೆ ಮಾದರಿಯಾಗಿದೆ. ನೈಸರ್ಗಿಕ ಕೃಷಿಯಲ್ಲಿ ಮಾವಿನ ಹಣ್ಣಿನ ಗಿಡಗಳನ್ನು ಬೆಳೆಸಿದ್ದು ಹಣ್ಣುಗಳು ಹೆಚ್ಚಿನ ಸಿಹಿ ಮತ್ತು ರುಚಿಯಾಗಿರಲು ಕಾರಣವಾಗಿದೆ. ಸಾವಯವ ಪದ್ಧತಿಯಲ್ಲಿ ಮಾವು ಬೆಳೆಯುತ್ತಿದ್ದು ಇಳುವರಿ ಕಡಿಮೆಯಾಗುವ ಸಂದರ್ಭದಲ್ಲಿ ಜೇನುಪೆಟ್ಟಿಗೆ

0: ಎನ್ನು ತೋಟದಲ್ಲಿ ಅಳವಡಿಸಿಕೊಂಡಿದ್ದರಿಂದ ಗಿಡದಲ್ಲಿ ಮಾವಿನ ಎಲೆಗಿಂತ ಕಾಯಿಗಳು ಅಧಿಕವಾಗಿವೆ. ಇದಕ್ಕೆ ಕಾರಣ ಜೇನುನೊಣಗಳ ಪರಾಗಸ್ಪರ್ಶ ಎಂದು ರೈತ ಶ್ರೀನಿವಾಸ ಜಾಲಿಹಾಳ ತಿಳಿಸಿದ್ದಾರೆ.
1: ಈ ಮಸಾರೆ ಭೂಮಿಯೊಳಗೆ ಏನಪ್ಪ, ನಾನು ಮಾವು ಬೆಳೆ ಬೆಳೆದಿದ್ದೀನಿ. ಸುಮಾರು 850 ಇದರಲ್ಲಿ ಮಾವಿನ ಮರಗಳವ. ಮಾವಿನ ಮರಗಳು 8 ಕೇಸರು, ಮಲ್ಲಿಕಾ, ಬೇನಿಸನ್ನು, ದಶೇರಿ, 4 ವೆರೈಟೀಸ್ ಹಣ್ಣು ಬರ್ತದೆ ಇಲ್ಲಿ. ಈ ವರ್ಷ ಏನಪ್ಪ ಅಂತಂದ್ರೆ ವರ್ಷದಿಂದ ವರ್ಷಕ್ಕೆ ನನ್ನ ಗಿಡಗಳಲ್ಲಿ ಕಾಯಿಗಳು ಜಾಸ್ತಿ ಆಗ್ತವೆ. ಎಲೆಗಿಂತ ಕಾಯಿಗಳು ಜಾಸ್ತಿ ಆಗ್ತವೆ. ಇದ್ರಾಗ ಯಾಕೆ ಕಾಯಿಗಳು ಜಾಸ್ತಿ ಆಗ್ತಾವಪ್ಪ, ಎಲೆಗ ಕಡಿಮೆ ಅಂತಂದ್ರೆ ಈ ಗಿಡಗಳು ಏನಪ್ಪ ಅಂತಂದ್ರೆ ಪರಾಗಸ್ಪರ್ಶದಿಂದ. ಇಲ್ಲಿ ನಾನು 8 ಜೇನು ಬಾಕ್ಸ್ ಹಾಕಿನಿ. 8 ಜೇನು ಬಾಕ್ಸ್ ರಿಂದ ಏನಾಗ್ತದೆ, ಪರಾಗಸ್ಪರ್ಶ ಜಾಸ್ತಿ ಆಗ್ತದೆ. ಪರಾಗಸ್ಪರ್ಶ ಜಾಸ್ತಿ ಆಗೋದ್ರಿಂದ ಒಂದು ಕಾಯಿ ಆಗಲಿ 4 ಕಾಯಿ ಆಗ್ತಾವ, 4 ಕಾಯಿ ಆಗಲಿ 16 ಕಾಯಿ ಆಗ್ತಾವ. ಹಿಂಗಾಗಿ ಏನಪ್ಪಾ ಅಂದ್ರೆ ವರ್ಷದಿಂದ ವರ್ಷಕ್ಕೆ ಈಲ್ಡ್ ಜಾಸ್ತಿ ಆಗ್ತಾವ ಹೊರತು ಕಡಿಮೆ ಆಗಿಲ್ಲ.
0: ಹಾವೇರಿ ಜಿಲ್ಲೆಗೆ ಪ್ರಸಕ್ತ ಸಾಲಿಗೆ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ 5.81 ಲಕ್ಷ ಮಾನವ ದಿನಗಳ ಸೃಜನೆಗೆ ಗುರಿ ನೀಡಲಾಗಿದೆ. ಈಗಾಗಲೇ ಸುಮಾರು 1.96 ಲಕ್ಷ ಮಾನವ ದಿನಗಳ ಸೃಜನೆ ಮಾಡಲಾಗಿದ್ದು ಶೇಕಡ 33.73% ಸಾಧನೆ ಮಾಡಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದಲ್ಜೀತ್ ಕುಮಾರ್ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಒಟ್ಟಾರೆ 42,139 ಜನರ ಉದ್ಯೋಗ ಬೇಡಿಕೆ ಸಲ್ಲಿಸಿದ್ದು 40,501 ಜನರಿಗೆ ಉದ್ಯೋಗ ಹಂಚಿಕೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಅಂಗೀಕಾರ. ಹಂಗಾಮಿ ಮುಖ್ಯಮಂತ್ರಿಯಾಗಿ ಮುಂದುವರಿಯುವಂತೆ ರಾಜ್ಯಪಾಲರ ಸೂಚನೆ. ನಾಳೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ. ನವದೆಹಲಿಯಲ್ಲಿ ಪಕ್ಷದ ವರಿಷ್ಠರಿಗೆ ಕೃತಜ್ಞತೆ ಸಲ್ಲಿಸಿದ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಡಿಕೆ ಶಿವಕುಮಾರ್ ಅವರೊಂದಿಗೂ ಚರ್ಚೆ. ದಾವಣಗೆರೆಯ ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿದ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಭಟ್ಕಳದ ಕಪ್ಪೆಚಿಪ್ಪು ದುರಂತ ಪ್ರಕರಣ. ಮೃತಪಟ್ಟವರ ಕುಟುಂಬಕ್ಕೆ ಮಾಜಿ ಸಚಿವ ಮಂಕಾಳ ವೈದ್ಯ ಪರಿಹಾರ ವಿತರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
2: ಆಕಾಶವಾಣಿ ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಈಗ ಹೊಸ ಹಾಡು. ವಾಣಿ ಹರಿಕೃಷ್ಣ ಹಾಗೂ ಸೋನು ನಿಗಮ್ ಇವರ ಇವುಗಳ ಸ್ವರಗಳಲ್ಲಿರುವ ಬಹಾದ್ದೂರ್ ಚಿತ್ರದ ಗೀತೆ ಇದು.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಶ್ರೋತೃ ಬಾಂಧವರೇ, ಪ್ರಖ್ಯಾತ ಮರಾಠಿ ಕವಿ ಗದಿ ಮಾಡ್ಗುಳ್ಕರ್ ವಿರಚಿತ, ಹೆಸರಾಂತ ಗಾಯಕ ಸುಧೀರ್ ಫಡ್ಕೆ ಅವರು ಹಾಡಿದ ಬಹು ಜನಪ್ರಿಯ ಗೀತ ರಾಮಾಯಣ ಕೇಳೋದು ಅಂದ್ರ ಎಲ್ಲಾ ಸಂಗೀತ ಪ್ರಿಯರ ಕಿವಿಗಳು ನಿಮಿರಿ ನಿಲ್ತವ. ಅಂತಹ ಬಹು ಪ್ರಸಿದ್ಧ ಮರಾಠಿ ಗೀತ ರಾಮಾಯಣದ ಕನ್ನಡಾನುವಾದ ಕೆಲ ವರ್ಷಗಳ ಹಿಂದೆ ನಮ್ಮ

0: ಆಕಾಶವಾಣಿಯಿಂದ ಪ್ರಸಾರ ಆಗಿ ಶ್ರೋತೃಗಳೆಲ್ಲರ ಮನ ಗೆದ್ದಿತ್ತು. ನಮ್ಮ ಪ್ರಿಯ ಶ್ರೋತೃಗಳ ಆಗ್ರಹದ ಮೇರೆಗೆ ಕನ್ನಡ ಗೀತ ರಾಮಾಯಣವನ್ನ ಈಗ ಮರುಪ್ರಸಾರ ಮಾಡ್ಲಿಕ್ಕತ್ತೀವಿ. ಪ್ರತಿ ಬುಧವಾರ ಮುಂಜಾನೆ 9:15 ತಪ್ಪದ ಕೇಳ್ರಿ ಕನ್ನಡ ಗೀತ ರಾಮಾಯಣ. ಪ್ರತಿ ಬುಧವಾರ ಮುಂಜಾನೆ 9:15 ಕನ್ನಡ ಗೀತ ರಾಮಾಯಣ.
1: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಸೋಮವಾರ ಸಂಜೆ 7:45 ಕಾರ್ಯಕ್ರಮ ಕಥಾ ಕಲರವ.
2: ಹಾ ಮಕ್ಕಳೇ, ಒಂದು ಸಣ್ಣ ಹಳ್ಳಿ, ಅಲ್ಲಿ ಒಬ್ಳು ಅಜ್ಜಿ, ಅಜ್ಜಿ ಜೊತೆ ಮೊಮ್ಮಗಳು ವಾಸವಾಗಿದ್ರು. ಅಜ್ಜಿಗೆ ಬಹಳ ಬಡತನ ಇತ್ತು.
1: ನೀತಿ ಕಥೆಗಳನ್ನಾಧರಿಸಿದ ಕಲಾತ್ಮಕ ರೂಪದ ಕಾರ್ಯಕ್ರಮ ಕಥಾ ಕಲರವ ಪ್ರತಿ ಸೋಮವಾರ ಸಂಜೆ 7:45 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗಲಿದೆ. ನಿಮ್ಮ ಮತ್ತು ನಿಮ್ಮ ಮಕ್ಕಳ ಮನೋರಂಜನೆಗಾಗಿ ಕಾರ್ಯಕ್ರಮ ಕಥಾ ಕಲರವ.
3: ನರಿರಾಯ, ನರಿರಾಯ, ನೀನು ನಮ್ಮ ಮನೆಗೆ ಊಟಕ್ಕೆ ಬರಬೇಕು.
4: ನಾನು ಬರಬೇಕಾ?
3: ಹೌದು, ಮತ್ತೆ ನಾವಿಬ್ರು ಸೇರಿ ಊಟ ಮಾಡಿ ಎಷ್ಟೊಂದಿದೆ.
4: ಹೌದು ಹೌದು ಹೌದು, ನಾನ್ ನಿಮ್ ಮನೆಗೆ ಊಟಕ್ಕೆ ಬರ್ತೀನಿ. ಆದ್ರೆ ಒಂದಪ್ಪ ಮೀನಿನ ಭೋಜನಾನೇ ಮಾಡಿಸ್ಬೇಕು, ಆದ್ರೆ ಮಾತ್ರ ನಾನು ಬರ್ತೀನಿ.
1: ತಪ್ಪದೇ ಆಲಿಸಿ ಆನಂದಿಸಿ ಕಾರ್ಯಕ್ರಮ ಕಥಾ ಕಲರವಾ.

0: ಪಿವಿಎನ್ಎಸ್ ರಾವ್ ಅವರು ಹಾಡಿದ ಸಪ್ತಸಾಗರದಾಚೆ ಚಿತ್ರದ ಗೀತೆಯನ್ನು ಇದುವರೆಗೆ ಕೇಳಿದಿರಿ. ಹೊಸ ಹಾಡು ಮುಕ್ತಾಯವಾಯಿತು.
1: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಆಕಾಶವಾಣಿ ಧಾರವಾಡ, ಸಮಯ ಸರಿಯಾಗಿ 3:20. ಇಲ್ಲಿಗೆ ನಮ್ಮ ಮುಖ್ಯ ವಾಹಿನಿಯ ಪ್ರಸಾರ, ಅಂದರೆ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಈ ಪ್ರಸಾರ ಮುಕ್ತಾಯವಾಗುತ್ತದೆ. ಸಂಜೆಯ ಪ್ರಸಾರ 5:30 ಟೀ ಟೈಮ್ ಚಿತ್ರಗೀತೆಗಳೊಂದಿಗೆ ಆರಂಭವಾಗುತ್ತದೆ. ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಮುಂಬೈ ವಿವಿಧ ಭಾರತಿ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ಕೇಳಿ ಆನಂದಿಸಿ. ನಮಸ್ಕಾರ.

0: ಇದುವರೆಗೆ ತಾವು ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳುತ್ತಿದ್ದೀರಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ತರಂಗಾಂತರ 392.16 meters ಅಥವಾ 765 kHz. ನಮ್ಮ ಡಿಜಿಟಲ್ ಪ್ರಸಾರ 756 kHz ತರಂಗಾಂತರ, FM 103 MHz ಕಂಪನಾಂಕಗಳಲ್ಲಿಯೂ ಕೇಳಬಹುದು. ಈಗ ಸಮಯ 5:30:40. ಆತ್ಮೀಯ ಕೇಳುಗರಿಗೆಲ್ಲ ಸಂಜೆಯ ನಮಸ್ಕಾರಗಳು. ಇದೀಗ ಟೀ ಟೈಮ್ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
4: ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಮನಸೂರೆಗೊಳ್ಳೋ ಮಧುರ ಗಾಯನ, ಸುಶ್ರಾವ್ಯ ಸ್ವರಗಳ ಸವಿಸವಿತನನ. ಭಕ್ತಿ ಭಾವದಲೆಗಳ ಪೋಣಿಸಿದ ಸ್ವರಮಾಲೆ ಮುದಗೊಳಿಸಿ ಮನತಣಿಪ ಮನ್ಸೂರ ಸ್ವರಯಾತ್ರೆ. ದೇಶಿಕೋತ್ತಮ ಎನಿಸಿಕೊಂಡ ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಜೀವನ ಗಾಯನದತ್ತ ಒಂದು ಗಮನ ಮನ್ಸೂರ ಸ್ವರಯಾತ್ರೆ. ಸ್ವರಾಂಜಲಿಯ ಮೋಹಕ ಅಲೆಗಳ ಲೀಲೆ ಮನ್ಸೂರ ಸ್ವರಯಾತ್ರೆ, ಮನಸೂರೋ ಸ್ವರಯಾತ್ರೆ. ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15 ಮನ್ಸೂರ ಸ್ವರಯಾತ್ರೆ.
0: ಕಾರ್ಯಕ್ರಮದ ಆರಂಭದಲ್ಲಿ ರಾಧಿಕಾ ಹಾಗೂ ಸಂಗಡಿಗರು ಹಾಡಿರುವ ಬಾವ ಬಾಮೈದ ಚಿತ್ರದ ಗೀತೆ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಷನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಸೋನು ನಿಗಮ್ ಅವರು ಹಾಡಿರುವ ಪರಮಾತ್ಮ ಚಿತ್ರದ ಗೀತೆ

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಬ್ರಾಟ್ ಚಿತ್ರದ ಗೀತೆ, ಹಾಡಿದ್ದಾರೆ ಸಿದ್ದ ಶ್ರೀರಾಮ್ ಹಾಗೂ ಲಹರಿ ಮಹೇಶ್.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ವಿಜಯ್ ಪ್ರಕಾಶ್, ಅನನ್ಯ ಭಟ್, ನಾಗರಾಜ್ ಪಾನಾರ್ ಮುಂತಾದವರು ಹಾಡಿರುವ ಕಾಂತಾರ ಚಿತ್ರದ ಗೀತೆ.
4: ಹಾ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಶ್ರೇಯಾ ಘೋಷಾಲ್ ಅವರು ಹಾಡಿರುವ ಸವಾರಿ ಚಿತ್ರದ ಗೀತೆ

0: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
1: 18ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
0: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
1: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
0: ಲಿಡ್ಕರ್, ನಂಬಿಕೆ ನಿರಂತರ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ.
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
5: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ ಚಂದುಕಾಕಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
4: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ ಜೂನ್ 14ರವರೆಗೆ ಮಾತ್ರ. ಭೇಟಿ ನೀಡಿ ಚಂದುಕಾಕಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796999827.
1: ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಮನಸೂರೆಗೊಳ್ಳೋ ಮಧುರ ಗಾಯನ, ಸುಶ್ರಾವ್ಯ ಸ್ವರಗಳ ಸವಿಸವಿತನನ.

0: ಕಾಣಿಸಿದೆ.
1: ಭಕ್ತಿ ಭಾವದಲೆಗಳ ಪೋಣಿಸಿದ ಸ್ವರಮಾಲೆ ಮುದಗೊಳಿಸಿ ಮನತಣಿಪ ಮನ್ಸೂರ ಸ್ವರಯಾತ್ರೆ. ದೇಶಿಕೋತ್ತಮ ಎನಿಸಿಕೊಂಡ ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಜೀವನ ಗಾಯನದತ್ತ ಒಂದು ಗಮನ ಮನ್ಸೂರ ಸ್ವರಯಾತ್ರೆ. ಸ್ವರಾಂಜಲಿಯ ಮೋಹಕ ಅಲೆಗಳ ಲೀಲೆ ಮನ್ಸೂರ ಸ್ವರಯಾತ್ರೆ, ಮನಸೂರೋ ಸ್ವರಯಾತ್ರೆ. ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15 ಮನ್ಸೂರ ಸ್ವರಯಾತ್ರೆ.
2: ಕೇಳುಗರೆ, ನಮ್ಮ ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗುವ ಕಾರ್ಯಕ್ರಮಗಳು ಈ ರೀತಿಯಾಗಿವೆ. 6:30 ಅವಲೋಕನ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ, 6:51 ಕೃಷಿ ರಂಗದಲ್ಲಿ ಗ್ರಾಮಲಕ್ಷ್ಮಿ, ನಂತರ ಗುಡದೂರಿನ ಗಿರಪ್ಪ ಮಲ್ಲಪ್ಪ ಒಗ್ಗರ್ ಹಾಗೂ ಸಂಗಡಿಗರಿಂದ ಭಜನಾ ಪದ, 7:45 ಹಿರಿಯ ಕವಿ ನರಸಿಂಹ ಪರಾಂಜಪೆ ಅವರೊಂದಿಗೆ ಮಾತುಕತೆ ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್. 8:00 ಯುವವಾಣಿ, ವಿದ್ಯಾರ್ಥಿ ಜೀವನದ ಮಹತ್ವ ಈ ಬಗ್ಗೆ ಮಾತನಾಡುತ್ತಾರೆ ವಾದಿರಾಜ್ ಎಂ ಶೇಟ್ ವೇರ್ನೇಕರ್, ನಂತರ ಸುಷ್ಮಾ ಮನೋಹರ್ ಶೆಟ್ಟಿ ಅವರಿಂದ ಸುಗಮ ಸಂಗೀತ. 8:30 ಭಾರತದ ಮಾನ್ಯರ ಉಪರಾಷ್ಟ್ರಪತಿಗಳು ದಾವಣಗೆರೆಯ ಬಿಡಿಟಿ ಕಾಲೇಜಿನ 75ನೇ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿದ ಬಾನುಲಿ ವರದಿ. 9:15 ಸ್ವರ ಸೌರಭ, 9:30 ಡಿನ್ನರ್ ಟೈಮ್ ಊಟದೊಂದಿಗೆ ಬದುಕಿನ ಮಾತು, ಭಾಗವಹಿಸುತ್ತಾರೆ ಮಾಲಾ ಸಾಮ್ರಾಣಿ, ಕುಮಾರ ಅಗಡಿ ಹಾಗೂ ರಾಖಿ ಹಾನಗಲ್. 10:00 ಜನಪದ ವೈವಿಧ್ಯ ಕಾರ್ಯಕ್ರಮ, 10:30 ಹಲೋ ಅಭಿಲಾಷ ನೇರ ಫೋನಿನ ಕಾರ್ಯಕ್ರಮ, 11:00

0: 2 match in New Chandigarh this evening. The match will start at 7:30 p.m. And that is the end of this news bulletin.
1: ಆಕಾಶವಾಣಿ ಧಾರವಾಡ. ಈಗ ಶ್ರೀ ಕೆರೆಗೋಡಿ ರಂಗಾಪುರ ಶ್ರೀಮಠ ಕೆರೆಗೋಡಿ ತಿಪಟೂರು ಇವರ ಪ್ರಾಯೋಜಿತ ಕಾರ್ಯಕ್ರಮ.
2: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
3: ಸದ್ಭಕ್ತರೇ, ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಸುಕ್ಷೇತ್ರ ಅಧ್ಯಕ್ಷರಾದ ಶ್ರೀ ಗುರು ಪರದೇಶ ಕೇಂದ್ರ ಸ್ವಾಮೀಜಿಯವರು ಮಾತನಾಡುತ್ತಿರುವುದೇನೆಂದರೆ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡತಕ್ಕಂಥದ್ದಾಗ್ಲಿ, ಅವರ ಪೋಷಣೆ ಮಾಡತಕ್ಕಂಥದ್ದಾಗ್ಲಿ ಬಹಳ ಕಠಿಣವಾದ ಸನ್ನಿವೇಶವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಶ್ರೀ ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಅನಾಥಾಲಯ, ಕುಟೀರಗಳು, ಹಾಸ್ಟೆಲ್ಗಳನ್ನ, ಪೂರ್ವ ಪ್ರಾಥಮಿಕ ಶಾಲೆ, ಮಾಧ್ಯಮಿಕ ಶಾಲೆ, ಪ್ರೌಢಶಾಲೆ, ಕಾಲೇಜುಗಳು, ಕೈಗಾರಿಕಾ ತರಬೇತಿ ಕೇಂದ್ರ, ಪಾಲಿಟೆಕ್ನಿಕ್ ಸುಮಾರು 19 ಕೇಂದ್ರಗಳನ್ನ ತೆರೆದು ಮಕ್ಕಳಿಗೆ ಅನುಕೂಲ ಆಗತಕ್ಕಂತ ಒಂದು ವ್ಯವಸ್ಥೆಯನ್ನ ನಡೆಸಿಕೊಂಡು ಬಂದಿರತಕ್ಕಂಥದ್ದನ್ನ ಗಮನಕ್ಕೆ ತರಬಯಸುತ್ತೇವೆ. ಬಡ ಮಕ್ಕಳ ರೈತಾಪಿ ಜನದ ಕಷ್ಟವನ್ನು ಅರಿತು ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಹಾಸ್ಟೆಲ್, ಪುಸ್ತಕ, ಬಟ್ಟೆ ಎಲ್ಲವನ್ನು ಉಚಿತವಾಗಿ ಕೊಟ್ಟು ಅವ್ರಿಗೆ ಅನುಕೂಲವನ್ನು ಮಾಡಿಕೊಡ್ತಕ್ಕಂತ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದನ್ನ ನೀವೆಲ್ಲರೂ ಸದುಪಯೋಗ ಪಡಿಸಿಕೊಳ್ತಕ್ಕಂಥದ್ದಾಗಬೇಕು. ಸುಮಾರು 450 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಕ್ಷೇತ್ರ ಭಿಕ್ಷಾಟನೆಯಿಂದಲೇ ನಡೆಯತಕ್ಕಂಥದ್ದು. ಆಧುನಿಕ ಕಾಲ ಬಂದರೂ ಸಹ ಇವತ್ತು ಭಿಕ್ಷಾಟನೆಯನ್ನು ಮಾಡಿ ಈ ಕ್ಷೇತ್ರವು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯತಕ್ಕಂಥದ್ದಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯವಾಗಿರತಕ್ಕಂಥದ್ರ ಜೊತೆಗೆ ನಮ್ಮ ರೈತಾಪಿ ಜನದ ಕಷ್ಟ ಸುಖಗಳನ್ನು ಅರಿತು ಅವರಿಗೆ ತೊಂದರೆ ಆಗಿರ್ತಕ್ಕಂಥದ್ದನ್ನ ನಾವು ನಿಗ್ರಹಿಸಬೇಕು, ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಸದುದ್ದೇಶದಿಂದ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಕ್ಷೇತ್ರಾಧ್ಯಕ್ಷರಾದ ಗುರು ಪರದೇಶ ಕೇಂದ್ರ ಸ್ವಾಮೀಜಿಗಳಾದ ನಾವು ಹಾಸ್ಟೆಲ್ ವ್ಯವಸ್ಥೆ, ಸ್ಕೂಲ್ಗಳ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದ ಅದನ್ನ ನೀವು ಸದುಪಯೋಗ ಪಡಿಸಿಕೊಂಡು ಮಕ್ಕಳನ್ನ ಈ ಉಚಿತ ವಿದ್ಯಾರ್ಥಿ ನಿಲಯಕ್ಕೆ ಸೇರಿಸಿ ಅವರನ್ನ ವಿದ್ಯಾವಂತರನ್ನಾಗಿ ಮಾಡತಕ್ಕಂತಹದ್ದು.
4: ಕೇಳುಗರೆ, ನೀವು ಆರ್ಥಿಕವಾಗಿ ಕಷ್ಟದಲ್ಲಿದ್ದೀರಾ? ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಯೋಚನೆ ಮಾಡುತ್ತಿರುವಿರಾ? ಇಲ್ಲಿದೆ ಪರಿಹಾರ. ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು 9845450395.
3: ಇವತ್ತು ಈ ಕ್ಷೇತ್ರದಲ್ಲಿ ಸುಮಾರು 850 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ನಾನಾ ಕಡೆ ಉದ್ಯೋಗದಲ್ಲಿದ್ದು ಅವರೆಲ್ಲರೂ ಸಹ ಸುಸಂಸ್ಕೃತವಾಗಿ ಅವರ ಜೀವನವನ್ನು ನಡೆಸ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿದಾಗ ನಮ್ಮ ರೈತರ ಮಕ್ಕಳಿಗೂ ಅದು ಅನುಕೂಲ ಆಗಬೇಕು, ಅವರ ಜೀವನ ಹಸನ ಆಗ್ತದೆ ಅಂತಕ್ಕಂಥ ಸದುದ್ದೇಶದಿಂದ ಈ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿ ಉಚಿತ ಹಾಸ್ಟೆಲ್ನ, ಉಚಿತ ಬಟ್ಟೆ, ಪುಸ್ತಕ ಎಲ್ಲವನ್ನ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದನ್ನ ನೀವು ಮನಗಾಣಬೇಕು. ಹಿರಿಯ ವಿದ್ಯಾರ್ಥಿಗಳು, ಕ್ಷೇತ್ರಾಭಿಮಾನಿಗಳ ಸಂಘ, ಅವರ ಸಹಕಾರವೂ ಸಹ ನಮ್ಮ ಬಡ ಮಕ್ಕಳಿಗೆ ಬಹಳಷ್ಟು ಇದೆ. ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗಬೇಕು, ವಿದ್ಯಾವಂತರಾಗಬೇಕು, ಅವರ ಮುಖಾಂತರ ನಾವು ಸುಖಿಗಳಾಗಿ ಬಾಳತಕ್ಕಂಥದ್ದಾಗಬೇಕು, ನಮ್ಮ ರೈತಾಪಿ ಜನ ಅನುಕೂಲ ಪಡ್ಕೊಳ್ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಕ್ಷೇತ್ರದಲ್ಲಿ ವಿದ್ಯಾರ್ಥಿ ನಿಲಯವನ್ನ, ಪ್ರೌಢಶಾಲೆಗಳನ್ನ ಎಲ್ಲಾ ವ್ಯವಸ್ಥೆ ಮಾಡಿರ್ತಕ್ಕಂಥ ಈ ಸದುಪಯೋಗವನ್ನ ತಾವು ಬಳಸಿಕೊಳ್ಳಿ, ಆ ಮುಖಾಂತರ ಪರಮಾತ್ಮಕ್ಕೆ ಪಾತ್ರರಾಗಿ ಅಂತ ಆಶಿಸುತ್ತೇವೆ.
4: ಕೇಳುಗರೆ, ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು
5: 9845450395.
2: ಇದುವರೆಗೆ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು

0: ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುತ್ತಿರುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
1: ಆಕಾಶವಾಣಿ ಧಾರವಾಡ. ಕೇಳುಗರೆ, ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಬೆಳಿಗ್ಗೆ 6:05 ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ, 6:25 ಡಾಕ್ಟರ್ ಪ್ರಿಯಂವದ ಹುಲಗಬಾಳಿ ಅವರಿಂದ ಚಿಂತನ, 6:30 ಹಾಗೂ 7:00 ಶ್ರೀ ಕೆರೆಗೋಡಿ ರಂಗಾಪುರ ಶ್ರೀಮಠ ಕೆರೆಗೋಡಿ ತಿಪಟೂರು ಇವರ ಪ್ರಾಯೋಜಿತ ಕಾರ್ಯಕ್ರಮ ಕೇಳುವಿರಿ. 6:35 ಸುಬೋಧ ಸಮಾಲೋಚನೆ, ಭಾಗವಹಿಸುವ ತಜ್ಞರು ಡಾಕ್ಟರ್ ಗುರುರಾಜ್ ಪಾಟೀಲ್, ಪ್ರಸ್ತುತಿ ಮಂಜುಳಾ ಪುರಾಣಿಕ್. 6:30 ಕೆಎಲ್ಎಸ್ 6:50 ಕೆಎಲ್

7 ಗಂಟೆಗೆ ಶ್ರೀ ಕೆರೆಗೋಡಿ ರಂಗಾಪುರ ಶ್ರೀಮಠ ಕೆರೆಗೋಡಿ ತಿಪಟೂರು ಇವರ ಪ್ರಾಯೋಜಿತ ಕಾರ್ಯಕ್ರಮ ಕೇಳುವಿರಿ. 6:35 ಸುಬೋಧ ಸಮಾಲೋಚನೆ. ಭಾಗವಹಿಸುವ ತಜ್ಞರು ಡಾಕ್ಟರ್ ಗುರುರಾಜ್ ಪಾಟೀಲ್, ಪ್ರಸ್ತುತಿ ಮಂಜುಳಾ ಪುರಾಣಿಕ್. 6:30 ಆರು ಗಂಟೆ ಐವತ್ತು ನಿಮಿಷಕ್ಕೆ KLS VDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಸ್ತುತಿ ಮಾಯಾರಾಮನ್. 7:15 ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ, ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಧಾರವಾಡ. 8:30 ಬಾನುಲಿ ಭಿತ್ತಿಯಿಂದ ನುಡಿಚಿತ್ರ, ಸಾಂಸ್ಕೃತಿಕ ಧ್ವನಿ ಧಾರವಾಡ ಆಕಾಶವಾಣಿ, ರಚನೆ ಮತ್ತು ಪ್ರಸ್ತುತಿ ಮಾಯಾರಾಮನ್. 9:05 ಜ್ಯೋತಿ ಆರ್ ಕೂಡ್ಲಿಗಿ ಅವರಿಂದ ಸುಗಮ ಸಂಗೀತ. 9:15 ಅರ್ಪಣಾ ಭಕ್ತಿ ಗೀತೆಗಳ ಕಾರ್ಯಕ್ರಮ. 9:30 ಸಿನಿಕ್ವಿಜ್ ನಂದನ. 10:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಅನ್ಮೋಲ್ ಗೀತ್, ಪ್ರಸ್ತುತಿ ರಾಖಿ ಹಾನಗಲ್, ಕಾರ್ಯಕ್ರಮ ನಿರ್ವಹಣೆ ಮಂಜುಳಾ ಪುರಾಣೇಕ್, ಸಹಕಾರ ಕೆ ಶಿವರಾಜ್. 11:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಶೋಭಾ ಗುರ್ಟು ಅವರಿಂದ ಗಾಯನ ಕೇಳುವಿರಿ. 12:05 ವನಿತಾ ವಿಹಾರ, ದಾನ ಚಿಂತಾಮಣಿ ಅತ್ತಿಮಬ್ಬೆ ಕುರಿತು ಭಾಷಣ ಶಾಂತಲಾ ಎಸ್ ಮುಕುಂದಿ ಮಠ್ ಅವರಿಂದ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ, ನೆರವು ರಮಾ ಕುಲಕರ್ಣಿ. ನಂತರ ಭಾವಗೀತೆಗಳನ್ನು ಕೇಳುವಿರಿ. 12:35 ಆರೋಗ್ಯ ಕಾರ್ಯಕ್ರಮ, ವಿಶ್ವ ತಂಬಾಕು ದಿನದ ಸಂದರ್ಭದಲ್ಲಿ ತಂಬಾಕು ಸೇವನೆಯಿಂದ ಆರೋಗ್ಯದ ಮೇಲಾಗುವ ದುಷ್ಪರಿಣಾಮಗಳು ಹಾಗೂ ಪರಿಹಾರ, ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಮುದಾಯ ಆರೋಗ್ಯ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರೂ ಆದ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು PM ಜಗದೀಶ್. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕುಸುಮ್ ಯೋಜನೆ ಕುರಿತು ಅರಕಲಗೋಡು ವಿ ಮಧುಸೂದನ್ ಹಾಗೂ ರವಿಶಂಕರ್ GR ಅವರಿಂದ ಮಾಹಿತಿ ಕೇಳುವಿರಿ. 1:20 ಜನಪದ ಸಂಗೀತ ಕಾರ್ಯಕ್ರಮ, ಶಿಗಿಗಟ್ಟಿ ತಾಂಡಾದ ಗೂಗ್ಲಿಬಾಯಿ ವಾಚಪ್ಪ ಲಮಾಣಿ ಮತ್ತು ಸಂಗಡಿಗರಿಂದ ಲಮಾಣಿ ಸಂಪ್ರದಾಯದ ಪದ. 2:40 ಎಳೆಯರ ಬಳಗ, ಮಕ್ಕಳ ನಾಟಕ AI ಭಾಗ್ಯ, ಮಳಗಿ ಗ್ರಾಮದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. 3:01 ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳುವಿರಿ. ಇನ್ನು ನಾಳೆ ಸಂಜೆಯ ಪ್ರಸಾರದಲ್ಲಿ 6:10 ಸಮಾಚಾರ ದರ್ಶನ ನಮ್ಮ ನಿಲಯದಿಂದ, 7:45 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ, 6:30 ವಿಜ್ಞಾನದ ಮುನ್ನಡೆ, 6:51 ಕೃಷಿರಂಗ, ಕೃಷಿ ಮಾಹಿತಿ, ನಂತರ ಸೋಮನಹಳ್ಳಿಯ VG ಹೆಗಡೆ ಮತ್ತು ಸಂಗಡಿಗರಿಂದ ಯಕ್ಷಗಾನ ವಿಷ್ಣು ದರ್ಶನ ಸನ್ನಿವೇಶ. 8:00 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 8:30 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 9:15 ಸ್ವರ ಸೌರಭ, 9:30 ಯುವವಾಣಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ, 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ, ಸ್ಮಿತಾ ಮೊಕಾಶಿ ಅವರಿಂದ ಗಾಯನ. 11:10 FM ಗೋಲ್ಡ್ ಕಾರ್ಯಕ್ರಮಗಳು FM 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಮುಂದುವರಿಯುತ್ತವೆ. ಇವಿಷ್ಟು ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳು. ಆಕಾಶವಾಣಿ ಧಾರವಾಡ, ಸಮಯ 6:20 ಆಗುತ್ತಲಿವೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದಿಲ್ಲಿ ಕೇಂದ್ರದಿಂದ.

0: ಉದಯೋನ್ಮುಖ ಅವಕಾಶಗಳಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಈ ಬದಲಾವಣೆಯು ದತ್ತಾಂಶಗಳಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಕಾರ್ಮಿಕ ಬಲ ಸಮೀಕ್ಷೆಯ ಪ್ರಕಾರ ಮಹಿಳಾ ಕಾರ್ಮಿಕ ಬಲದ ಭಾಗವಹಿಸುವಿಕೆಯು 2017-18 23.3% ಇದ್ದದ್ದು 2025 ವೇಳೆಗೆ 40% ಏರಿದೆ. ಗ್ರಾಮೀಣ ಭಾರತ ಈ ಬದಲಾವಣೆಯ ನೇತೃತ್ವವನ್ನು ಮುಂದುವರಿಸುತ್ತಿದ್ದು ಮಹಿಳೆಯರು ಕೆಲಸದಲ್ಲಿ ಹೇಗೆ ತೊಡಗಿಸಿಕೊಳ್ಳುತ್ತಾರೆ ಎಂಬುದರಲ್ಲಿ ರಚನಾತ್ಮಕ ಬದಲಾವಣೆಯನ್ನು ಇದು ಸೂಚಿಸುತ್ತದೆ. ಅವರು ಕೇವಲ ಸಾಂದರ್ಭಿಕ ಕೊಡುಗೆದಾರರಾಗಿರದೆ ಸ್ಥಿರ ಆರ್ಥಿಕ ಪಾಲ್ಗೊಳ್ಳುವವರಾಗುತ್ತಿದ್ದಾರೆ. ಹಳ್ಳಿಗಳು ಮತ್ತು ಸಣ್ಣ ಪಟ್ಟಣಗಳಲ್ಲಿ ಮಹಿಳೆಯರು ಅಭೂತಪೂರ್ವ ಪ್ರಮಾಣದಲ್ಲಿ ಸಾಂಪ್ರದಾಯಿಕ ಪಾತ್ರವನ್ನು ಮೀರಿ ಉದ್ಯಮಶೀಲತೆಯತ್ತ ಸಾಗುತ್ತಿದ್ದಾರೆ. ದೀನ್ ದಯಾಳ್ ಅಂತ್ಯೋದಯ ಯೋಜನೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯದ ಅಭಿಯಾನದಡಿಯಲ್ಲಿ 10 ಕೋಟಿಗೂ ಹೆಚ್ಚು ಮಹಿಳಾ ಕುಟುಂಬಗಳನ್ನು ಸ್ವಸಹಾಯ ಸಂಘಗಳಲ್ಲಿ ಸಂಘಟಿಸಲಾಗಿದೆ. ಆರ್ಥಿಕ ಒಳಗೊಳ್ಳುವಿಕೆಯ ಹಾದಿಯಾಗಿ ಪ್ರಾರಂಭವಾದ ಇದು ಇಂದು ಕಿರು ಉದ್ಯಮಗಳ ಜಾಲವಾಗಿ ಸ್ಥಿರವಾಗಿ ವಿಕಸನಗೊಂಡಿದೆ. ಅಲ್ಲಿ ಮಹಿಳೆಯರು ಉತ್ಪಾದಿಸುತ್ತಿದ್ದಾರೆ, ನಿರ್ವಹಿಸುತ್ತಿದ್ದಾರೆ ಮತ್ತು ಮಾರಾಟ ಮಾಡುತ್ತಿದ್ದಾರೆ ಹಾಗೂ ಅನೇಕ ಬಾರಿ ತಮ್ಮ ಕುಟುಂಬಗಳ ಪ್ರಾಥಮಿಕ ಗಳಿಕೆದಾರರಾಗುತ್ತಿದ್ದಾರೆ. ಇದು ಮಹಿಳಾ ನೇತೃತ್ವದ ಉದ್ಯಮಗಳನ್ನು ಬಲಪಡಿಸುವ ನವೀಕೃತ ನೀತಿಗಳ ಮೂಲಕ ಮತ್ತಷ್ಟು ಬಲಗೊಂಡಿದೆ. ಲಖಪತಿ ದೀದಿ ಕಾರ್ಯಕ್ರಮದಂತಹ ಉಪಕ್ರಮಗಳು ಸ್ವಸಹಾಯ ಸಂಘಗಳ ಮಹಿಳೆಯರು ತಮ್ಮ ಆದಾಯವನ್ನು ಸುಸ್ಥಿರವಾಗಿ ಹೆಚ್ಚಿಸಿಕೊಳ್ಳಲು ಅನುವು ಮಾಡಿಕೊಡುವತ್ತ ಗಮನಹರಿಸಿವೆ. ಇದರ ಗುರಿ ವಾರ್ಷಿಕವಾಗಿ 100,00,000 ಹೆಚ್ಚು ಗಳಿಸುವ ಕೋಟಿಗಟ್ಟಲೆ ಮಹಿಳಾ ಉದ್ಯಮಿಗಳನ್ನು ಸೃಷ್ಟಿಸುವುದಾಗಿದೆ. ಸಾಲ ಸೌಲಭ್ಯ, ಕೌಶಲ್ಯ ಮತ್ತು ಮಾರುಕಟ್ಟೆ ಸಂಪರ್ಕಗಳ ವಿಸ್ತೃತ ಲಭ್ಯತೆಯೊಂದಿಗೆ ಇದು ಕೇವಲ ಪಾಲ್ಗೊಳ್ಳುವಿಕೆಯಿಂದ ಆದಾಯ ಭದ್ರತೆಯತ್ತ ಸಾಗುತ್ತಿರುವ ಪರಿವರ್ತನೆಯನ್ನು ಗುರುತಿಸುತ್ತದೆ. ಇಲ್ಲಿ ಮಹಿಳೆಯರು ಕೇವಲ ಕೆಲಸ ಮಾಡುತ್ತಿಲ್ಲ, ಬದಲಾಗಿ ಹೆಚ್ಚು ಚೇತೋಹಾರಿ ಜೀವನೋಪಾಯಗಳನ್ನು ನಿರ್ಮಿಸುತ್ತಿದ್ದಾರೆ. ಈ ಉದ್ಯಮಶೀಲತೆಯ ಬದಲಾವಣೆಯು ಭಾರತದ ವಿಸ್ತರಿಸುತ್ತಿರುವ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಯಲ್ಲೂ ಪ್ರತಿಫಲಿಸುತ್ತಿದೆ. ಸ್ಟಾರ್ಟ್ಅಪ್ ಇಂಡಿಯಾ ಉಪಕ್ರಮದಡಿಯಲ್ಲಿ ಭಾರತ ವಿಶ್ವದ 3ನೇ ಅತಿದೊಡ್ಡ ಸ್ಟಾರ್ಟ್ಅಪ್ ಕೇಂದ್ರವಾಗಿ ಹೊರಹೊಮ್ಮಿದೆ. 2.2 ಲಕ್ಷಕ್ಕೂ ಹೆಚ್ಚು ಮಾನ್ಯತೆ ಪಡೆದ ಸ್ಟಾರ್ಟ್ಅಪ್ಗಳು 23.3 ಲಕ್ಷಕ್ಕೂ ಹೆಚ್ಚು ಉದ್ಯೋಗಗಳನ್ನು ಸೃಷ್ಟಿಸಿವೆ. ಅದೇ ಸಮಯದಲ್ಲಿ ಕೌಶಲ್ಯಗಳ ಲಭ್ಯತೆಯು ಹೊಸ ಹಾದಿಗಳನ್ನು ತೆರೆಯುತ್ತಿದೆ. ಸ್ಕಿಲ್ ಇಂಡಿಯಾ ಮಿಷನ್ ಮತ್ತು ಇತರ ಸರ್ಕಾರಿ ಪ್ರಾಯೋಜಿತ ಕೌಶಲ್ಯ ಕಾರ್ಯಕ್ರಮಗಳ ಅಡಿಯಲ್ಲಿ ಮಹಿಳೆಯರಿಗೆ ವಿವಿಧ ವಲಯಗಳಲ್ಲಿ ಉದ್ಯಮಕ್ಕೆ ಪೂರಕವಾದ ಕೌಶಲ್ಯಗಳನ್ನು ಕಲ್ಪಿಸಲಾಗುತ್ತಿದೆ. ಉದ್ಯಮಕ್ಕೆ ಸಂಬಂಧಿಸಿದ ಕೌಶಲ್ಯಗಳ ಮೇಲಿನ ಈ ಹೆಚ್ಚುತ್ತಿರುವ ಒತ್ತು ಉದ್ಯೋಗಾವಕಾಶಗಳನ್ನು ಸುಧಾರಿಸಲು ಮತ್ತು ಹೆಚ್ಚು ಸ್ಥಿರ ಹಾಗೂ ಉತ್ಪಾದಕ ಜೀವನೋಪಾಯದತ್ತ ಪರಿವರ್ತನೆಯಾಗಲು ಸಹಾಯ ಮಾಡುತ್ತಿದೆ. ಈ ಸಂಹಿತೆಗಳು ಸಾರ್ವತ್ರಿಕ ಸಾಮಾಜಿಕ ಭದ್ರತೆ, ಕನಿಷ್ಠ ಮತ್ತು ಸಕಾಲಿಕ ವೇತನ ಪಾವತಿ, ಸುರಕ್ಷಿತ ಕೆಲಸದ ಸ್ಥಳಗಳು ಮತ್ತು ಜನರಿಗೆ ವಿಶೇಷವಾಗಿ ನಾರಿಶಕ್ತಿ ಮತ್ತು ಯುವಶಕ್ತಿಗೆ ಲಾಭದಾಯಕ ಅವಕಾಶಗಳನ್ನು ಒದಗಿಸಲು ಬಲವಾದ ಅಡಿಪಾಯವಾಗಿ ಕಾರ್ಯನಿರ್ವಹಿಸುತ್ತವೆ. ಭಾರತ ತನ್ನ ಸಾಮಾಜಿಕ ರಕ್ಷಣೆಯ ವ್ಯಾಪ್ತಿಯನ್ನು 2015 ಸುಮಾರು 19% 2025 64%ಕ್ಕೆ ವಿಸ್ತರಿಸಿದೆ. ಇದು ಭವಿಷ್ಯ ನಿಧಿ, ವಿಮೆ ಮತ್ತು ಆರೋಗ್ಯ ರಕ್ಷಣೆ ಸೇರಿದಂತೆ ಸಾಮಾಜಿಕ ಭದ್ರತಾ ಪ್ರಯೋಜನಗಳ ಲಭ್ಯತೆಯಲ್ಲಿನ ಗಣನೀಯ ಹೆಚ್ಚಳವನ್ನು ಪ್ರತಿಫಲಿಸುತ್ತದೆ. ಈ ವಿಸ್ತರಣೆಯು ವಿಶೇಷವಾಗಿ ಮಹಿಳೆಯರಿಗೆ ಹೆಚ್ಚು ಪ್ರಸ್ತುತವಾಗಿದೆ, ಏಕೆಂದರೆ ಅವರು ಅನೌಪಚಾರಿಕ ಉದ್ಯೋಗಗಳಲ್ಲಿ ತೊಡಗಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಿರುತ್ತದೆ. ಬದಲಾಗುತ್ತಿರುವ ಈ ಪರಿಸರದಲ್ಲಿ ಮಹಿಳೆಯರು ಕೇವಲ ಕಾರ್ಯಪಡೆಯ ಭಾಗವಾಗಿ ಉಳಿದಿಲ್ಲ, ಅವರು ಅದರ ಭವಿಷ್ಯವನ್ನು ರೂಪಿಸುವಲ್ಲಿ ಕೇಂದ್ರ ಪಾತ್ರ ವಹಿಸುತ್ತಿದ್ದಾರೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಧಾರವಾಡ.
2: ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಮನಸೂರೆಗೊಳ್ಳೋ ಮಧುರ ಗಾಯನ, ಸುಶ್ರಾವ್ಯ ಸ್ವರಗಳ ಸವಿಸವಿತನನ.
3: ಕಂಡು ಕಂಡರ ಕೇಳುವ
2: ಭಕ್ತಿಭಾವದಲ್ಲಿ

0: ಕಡೆಗಳ ಪೋಣಿಸಿದ ಸ್ವರಮಾಲೆ ಮುದಗೊಳಿಸಿ ಮನತಣಿಪ ಮನ್ಸೂರ ಸ್ವರಯಾತ್ರೆ. ದೇಶಿಕೋತ್ತಮ ಎನಿಸಿಕೊಂಡ ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಜೀವನ ಗಾಯನದತ್ತ ಒಂದು ಗಮನ ಮನ್ಸೂರ ಸ್ವರಯಾತ್ರೆ. ಸ್ವರಾಂಜಲಿಯ ಮೋಹಕ ಅಲೆಗಳ ಲೀಲೆ ಮನ್ಸೂರ ಸ್ವರಯಾತ್ರೆ, ಮನಸೂರೋ ಸ್ವರಯಾತ್ರೆ. ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15 ಮನ್ಸೂರ ಸ್ವರಯಾತ್ರೆ.
1: ಎಫ್ಎಂ ತರಂಗಾಂತರ ಕೇಳುಗರೆ, ಇದೀಗ ಬಸ್ ಒಂದರಲ್ಲಿ ನಡೆಯುತ್ತಿರುವ ತಾಜಾ ಘಟನೆ ಇಲ್ಲಿದೆ.
2: ಸಿಗ್ಲಿ ತಡಿಯ, ನನ್ನ ಮಗ ಆಮೇಲೆ ಹೊಕ್ಕಾನ, ದಿನ ಪೇಟೆಗಿರ್ತಾನ.
3: ಅಪ್ಪ ಹೋಗ್ಲಿ ಬಿಡು, ಮರೆತು ಬೇಡ ಅದನ್ನ.
2: ಏನ್ ಹಂಗಂದ್ರೆ
4: ಸುಮ್ನಿರಿ, ಸಾಕಿನ
3: ಅಲ್ಲ, ನೀ ಕಿಡಕ ಹಾಸಿ ಎಲ್ಲಿ ಅಡ್ಕಿ ಉಗುಳಿದ್ಯಲ್ಲ ಪಾಪ, ಬಿಳಿ ಅಂಗಿ ಅಲ್ಲ ಹಾಳಾಗುತ್ತೋ.
4: ಸಿಟ್ಟು ಬರಾಕಿಲ್ಲ ಮತ್ತವ್ರಿಗೆ,
3: ಮುದಕ್ ಮಂಚ ಬಿಡ್ರಿ ಅಂಕಲ್. ಏನೋ ನೋಡಲ್ದ ಉಗುಳನ ಅಂಕಲ್, ಪ್ಲೀಸ್ ಕ್ಷಮ ಮಾಡ್ರಿ
4: ಅಂತಂದದಕ್ಕ ಸುಮ್ನಾದವ. ಪಾಪ ಲಗ್ನಕ್ ಹೊಂಟಿದ್ರಂತ.
2: ಹೋಕ್ಕಾರ ಹೋಕ್ಕಾರ, ಬಸ್ ನಿಲ್ಲಿಸಿ ಜಗಳಕ್ ಬಂದಾನ ಇವ ಮುದಕ. ತಲ್ಯಾಗ ಒಂದು ಬಿಳಿ ಕೂದ್ಲಿಲ್ಲ. ಏ ಬುದ್ಧಿಗಿದ್ದೆ ಐತೆ ಇಲ್ಲ ಅಂತ ನಮಗ.
3: ಅಪ್ಪ ತಪ್ಪು ನಿಂದ, ಹೌದಿಲ್ಲೋ ಒಪ್ಕೋ.
1: ನೀವೇನಂತೀರಿ ಡ್ರೈವರ್?
5: ಕಂಡ ಕಂಡಲ್ಲಿ ಉಗುಳೋದು ಸಭ್ಯತನವೇ?
1: ಖಂಡಿತ ಅಲ್ಲ. ನೀವೇನಂತೀರಿ ಕಂಡಕ್ಟರ್?
2: ರೈಟ್ ರೈಟ್.
6: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಪ್ರಕಟಣೆ, ನಂತರ 6:40 ಪ್ರದೇಶ ಸಮಾಚಾರ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.
7: ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ 0 ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in.
8: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
9: ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
10: ನಮ್ಮ ಆಹಾರದ ಒಂದಂಶ,
9: ನಮ್ಮ ಸಮಯದ ಒಂದಂಶ,
10: ನಮ್ಮ ಆದಾಯದ ಒಂದಂಶ,
9: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
10: ಆಗ ನಮ್ಮ ಬದುಕು ಪಾವನವಾಗುವುದು.
9: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ನಾಳೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ, ನವದೆಹಲಿಯಲ್ಲಿ ವರಿಷ್ಠರೊಂದಿಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಚರ್ಚೆ. ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ, ಮಾಜಿ ಸಚಿವ ಎಚ್ ಕೆ ಪಾಟೀಲ್ ಸ್ಪಷ್ಟನೆ. ಆತ್ಮನಿರ್ಭರ ಭಾರತ ಪರಿಕಲ್ಪನೆ ವಿಶ್ವದ ಅಭಿವೃದ್ಧಿಗೆ ಪೂರಕ, ಉಪರಾಷ್ಟಪತಿ ಸಿಪಿ

0: ರಾಧಾಕೃಷ್ಣನ್. ಭಟ್ಕಳ ದುರಂತ ಪ್ರಕರಣ ಸಂತ್ರಸ್ತ ಕುಟುಂಬದವರಿಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸಾಂತ್ವನ. ರಾಜ್ಯದಲ್ಲಿ ಮುಂದಿನ 5 ದಿನ ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ವಾರ್ತೆಗಳ ವಿವರ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಾಳೆ ಸಂಜೆ ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಜರುಗಲಿದೆ. ಸಭೆಯ ಅಧ್ಯಕ್ಷತೆಯನ್ನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಹಿಸಲಿದ್ದಾರೆ. ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ವಿಧಾನ ಪರಿಷತ್ನಲ್ಲಿ ಸಭಾನಾಯಕರಾದ ಎನ್ಎಸ್ ಬೋಸರಾಜು ಸೇರಿದಂತೆ ಕಾಂಗ್ರೆಸ್ನ ಎಲ್ಲಾ ಶಾಸಕರು ಭಾಗಿಯಾಗಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ. ಈ ಸಭೆಯಲ್ಲಿ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ನಡೆಯಲಿದ್ದು, ಅವರು ರಾಜ್ಯಪಾಲರನ್ನು ಭೇಟಿ ಮಾಡಿ ಸರ್ಕಾರದ ರಚನೆಗೆ ಹಕ್ಕು ಮಂಡಿಸಲಿದ್ದಾರೆ. ಈ ನಡುವೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನವದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ಹಿರಿಯ ನಾಯಕ ರಾಹುಲ್ ಗಾಂಧಿ, ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಿ ಸರ್ಕಾರ ರಚನೆಯ ಬಗ್ಗೆ ಸಮಾಲೋಚನೆ ನಡೆಸಿದರು. ಇದಕ್ಕೂ ಮೊದಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೆ ಭೋಜನ ಸವಿಯುತ್ತಾ ರಾಜ್ಯ ರಾಜಕೀಯದ ಬಗ್ಗೆ ಚರ್ಚೆ ನಡೆಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಡಿಕೆ ಶಿವಕುಮಾರ್, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವುದು ತಕ್ಷಣದ ಆದ್ಯತೆಯಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಪ್ರಕ್ರಿಯೆ ಮುಗಿದ ಬಳಿಕ ಇತರ ವಿಷಯಗಳ ಬಗ್ಗೆ ಚರ್ಚೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ನಾಳೆ ಶಾಸಕಾಂಗ ಸಭೆ ನಿಗದಿಯಾಗಿದ್ದು, ಪಕ್ಷದ ಎಲ್ಲಾ ಶಾಸಕರು ನಗರದಲ್ಲಿ ಇರುವಂತೆ ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಎಂದು ಮಾಜಿ ಸಚಿವ ಎಚ್ಕೆ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಸಂಸ್ಥೆಯೊಂದಕ್ಕೆ ಮಾಹಿತಿ ನೀಡಿರುವ ಅವರು, ಮುಂದಿನ 2 ದಿನಗಳಲ್ಲಿ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ. ಈ ನಿರ್ಧಾರವನ್ನು ಅಧಿಕೃತಗೊಳಿಸಲು ನಾಳೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಕರೆಯಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರ ಕಾರ್ಯವೈಖರಿ ಹಾಗೂ ಅವರ ಪಕ್ಷ ನಿಷ್ಠೆಯನ್ನು ಎಚ್ಕೆ ಪಾಟೀಲ್ ಶ್ಲಾಘಿಸಿದ್ದಾರೆ. ಡಿಜಿಟಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ನವೋದ್ಯಮ ಮತ್ತು ಸ್ಕಿಲ್ ಇಂಡಿಯಾದಂತಹ ಯೋಜನೆಗಳ ಮೂಲಕ ದೇಶದ ಯುವಶಕ್ತಿಗೆ ವ್ಯಾಪಕ ಅವಕಾಶಗಳನ್ನು ಕಲ್ಪಿಸಲಾಗಿದ್ದು, ಭವಿಷ್ಯದಲ್ಲಿ ಭಾರತವು ಜಾಗತಿಕ ಮಟ್ಟದಲ್ಲಿ ಮುನ್ನಡೆ ಸಾಧಿಸಲಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿಪ್ರಾಯಪಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಇಂದು ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಆತ್ಮನಿರ್ಭರ ಭಾರತ ಪರಿಕಲ್ಪನೆಯು ಇಡೀ ವಿಶ್ವದ ಅಭಿವೃದ್ಧಿಗೆ ಪೂರಕವಾಗಲಿದೆ ಎಂದು ತಿಳಿಸಿದ್ದಾರೆ. 21ನೇ ಶತಮಾನದಲ್ಲಿ ಜ್ಞಾನ, ನಾವೀನ್ಯತೆ, ಸಂಶೋಧನೆ ಹಾಗೂ ಮಾನವ ಬಂಡವಾಳದ ಮೇಲೆ ಹೂಡಿಕೆ ಮಾಡಲಾಗುತ್ತಿದ್ದು, ಭಾರತದಲ್ಲಿ ತಾಂತ್ರಿಕ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ ಎಂದು ಅವರು ಹೇಳಿದ್ದಾರೆ. ದೇಶದ ಯುವ ಇಂಜಿನಿಯರ್ಗಳು, ಸಂಶೋಧಕರು ಮತ್ತು ಉದ್ಯಮಿಗಳಿಗೆ ರಾಷ್ಟೀಯ ಮಿಷನ್ಗಳು ಹೊಸ ಹಾದಿಗಳನ್ನು ತೆರೆದಿದ್ದು, ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನೈತಿಕ ನಾಯಕತ್ವ ಗುಣ ಹೊಂದಿದ ದೇಶದ ನಿರ್ಮಾತೃಗಳನ್ನು ರೂಪಿಸುವ ಗುರುತರ ಜವಾಬ್ದಾರಿ ಇಂಜಿನಿಯರಿಂಗ್ ಸಂಸ್ಥೆಗಳ ಮೇಲಿದೆ ಎಂದು ಅವರು ತಿಳಿಸಿದ್ದಾರೆ.
1: And today, semiconductor manufacturing and also the green energy and this Atmanirbhar Bharat is going to dictate the terms for the entire world in the future. That means we are not going to dictate terms negatively, but we are going to dictate terms in the most positive way. So the entire humanity will be benefited out of the development of India.
0: ಕಾರ್ಯಕ್ರಮದಲ್ಲಿ ರಾಜ್ಯಪಾಲರಾದಂತಹ ಥಾವರ್ಚಂದ್ ಗೆಹ್ಲೋಟ್, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದಂತಹ ನಿರ್ಮಲಾನಂದನಾಥ ಸ್ವಾಮೀಜಿ, ಮಾಜಿ ಸಚಿವರಾದಂತಹ ಎಸ್ಎಸ್ ಮಲ್ಲಿಕಾರ್ಜುನ್, ಡಾ ಎಂಸಿ ಸುಧಾಕರ್ ಸೇರಿದಂತೆ ಹಲವರು ಗಣ್ಯರು ಭಾಗಿಯಾಗಿದ್ದರು. ಕಾಯ್ದಿರಿಸಿದ ತೀರ್ಪುಗಳನ್ನು 3 ತಿಂಗಳ ಒಳಗೆ ಪ್ರಕಟಿಸಬೇಕೆಂದು ಸುಪ್ರೀಂಕೋರ್ಟ್ ದೇಶದ ಎಲ್ಲಾ ಹೈಕೋರ್ಟ್ಗಳಿಗೆ ನಿರ್ದೇಶನ ನೀಡಿದೆ. ತೀರ್ಪುಗಳನ್ನು ಪ್ರಕಟಿಸುವಲ್ಲಿ ಆಗುವ ವಿಳಂಬದಿಂದ ಅರ್ಜಿದಾರರಿಗೆ ಸಮಸ್ಯೆಯಾಗಲಿದೆ ಎಂದು ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹಾಗೂ ನ್ಯಾಯಮೂರ್ತಿ ಜಾಯ್ ಮಲ್ಯ ಬಾಗ್ಚಿ ಅವರನ್ನು ಒಳಗೊಂಡಂತಹ ಪೀಠ ಅಭಿಪ್ರಾಯಪಟ್ಟಿದೆ. ಖಾಸಗಿ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟ ಪ್ರಕರಣಗಳಲ್ಲಿ ತ್ವರಿತವಾದ ತೀರ್ಪುಗಳ ಅಗತ್ಯ ಇರುತ್ತದೆ. ಜಾಮೀನು ಅರ್ಜಿಗಳನ್ನು ಕುರಿತಾದ ತೀರ್ಪುಗಳನ್ನು ಅದೇ ದಿನ ಪ್ರಕಟಿಸಬೇಕು. ಒಂದೊಮ್ಮೆ ಕಾಯ್ದಿರಿಸಿದರೆ ಅವುಗಳನ್ನು ಮಾರನೇ ದಿನ ಪ್ರಕಟಿಸಬೇಕು ಎಂದು ತಿಳಿಸಿದೆ. ಜಾಮೀನು ಅಥವಾ ಶಿಕ್ಷೆಯ ರದ್ದತಿ ಆದೇಶವನ್ನು ಪ್ರಕಟಿಸಿದ ತಕ್ಷಣ ಜೈಲು ಅಧಿಕಾರಿಗಳಿಗೆ ತಿಳಿಸಬೇಕು ಮತ್ತು ವಿಚಾರಣೆ ಎದುರಿಸುತ್ತಿರುವಂತಹ ಅಪರಾಧಿಯನ್ನು ಅದೇ ದಿನ ಅಥವಾ ಮರುದಿನ ಬಿಡುಗಡೆ ಮಾಡಬೇಕು ಎನ್ನುವುದು ಸೇರಿದಂತೆ ಹಲವು ನಿರ್ದೇಶನಗಳನ್ನು ನೀಡಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ

0: ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಭಟ್ಕಳದ ಶಿರಾಳಿ ಬಳಿ ಕಪ್ಪೆ ಚಿಪ್ಪು ತೆಗೆಯುವಾಗ ಉಂಟಾದ ದುರಂತದಲ್ಲಿ ಮೃತಪಟ್ಟ 11 ಸಂತ್ರಸ್ತ ಕುಟುಂಬದವರನ್ನು ಇಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಭೇಟಿಯಾಗಿ ಸಾಂತ್ವನ ಹೇಳಿದರು. ಈ ಸಂದರ್ಭದಲ್ಲಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಮಾಜಿ ಸಚಿವ ಶಿವಾನಂದ ನಾಯಕ ಸೇರಿದಂತೆ ಹಲವರು ಇದ್ದರು. ನಂತರ ಮೂರ್ಣಕಟ್ಟೆ ಧ್ವಂಸವನ್ನು ವಿರೋಧಿಸಿ ಭಾರತೀಯ ಜನತಾ ಪಕ್ಷದಿಂದ ಹಮ್ಮಿಕೊಂಡ ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು. ಕರ್ನಾಟಕ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಅವರು ಇಂದು ಯಾದಗಿರಿ ನಗರದಲ್ಲಿ ವಿವಿಧ ಸಾರ್ವಜನಿಕ ಸ್ಥಳಗಳಿಗೆ ಅನಿರೀಕ್ಷಿತ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬಸ್ ನಿಲ್ದಾಣದ ಸ್ವಚ್ಛತೆ, ಕುಡಿಯುವ ನೀರಿನ ಸ್ವಚ್ಛತೆ ಹಾಗೂ ಸಾರ್ವಜನಿಕ ಶೌಚಾಲಯಗಳನ್ನು ಪರಿಶೀಲಿಸಿದ ಉಪಲೋಕಾಯುಕ್ತರು ಶೌಚಾಲಯದಲ್ಲಿ ನಿಗದಿತ ಶುಲ್ಕಕ್ಕಿಂತ ಹೆಚ್ಚು ಹಣ ವಸೂಲಿ ಮಾಡುತ್ತಿರುವ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 3 ರೂಪಾಯಿ ಶುಲ್ಕ ನಿಗದಿಯಾಗಿದ್ದರೂ 10 ರೂಪಾಯಿ ವಸೂಲಿ ಮಾಡುವುದು ಸರಿಯಲ್ಲ, ಸಾರ್ವಜನಿಕರಿಂದ ಹೆಚ್ಚುವರಿ ಹಣ ಪಡೆದಲ್ಲಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಎಚ್ಚರಿಕೆ ನೀಡಿದ್ದಾರೆ. ಬಳಿಕ ಸಾರ್ವಜನಿಕರ ಜೊತೆಗೆ ಸಂವಾದ ನಡೆಸಿ ಉಪಲೋಕಾಯುಕ್ತರು ಬಸ್ ನಿಲ್ದಾಣದ ಸೌಲಭ್ಯಗಳ ಕುರಿತು ಅಭಿಪ್ರಾಯ ಸಂಗ್ರಹಿಸಿದರು. ಸಾರ್ವಜನಿಕರ ಸಮಸ್ಯೆ ಪರಿಹರಿಸಲು ಪ್ರಾಮಾಣಿಕವಾಗಿ ಕ್ರಮವನ್ನು ನಿರ್ವಹಿಸಬೇಕು ಎಂದು ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದ್ದಾರೆ. ಚುನಾವಣಾ ಆಯೋಗದ ನಿರ್ದೇಶನದಂತೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆ ಕೈಗೊಳ್ಳಲಾಗುತ್ತಿದ್ದು ಇದನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ಎಲ್ಲ ರಾಜಕೀಯ ಪಕ್ಷಗಳು ಸಹಕಾರ ನೀಡುವಂತೆ ಜಿಲ್ಲಾಧಿಕಾರಿ ಭನ್ವರ್ ಸಿಂಗ್ ಮೀನಾ ಮನವಿ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳ ಜೊತೆಗೆ ಹಮ್ಮಿಕೊಳ್ಳಲಾಗಿದ್ದ ಸಭೆಯಲ್ಲಿ ಮಾತನಾಡಿದ ಅವರು, ಎಸ್ಐಆರ್ ಪ್ರಕ್ರಿಯೆ ಪಾರದರ್ಶಕತೆಯಿಂದ ಕೂಡಿದ್ದು ಇದರ ಉದ್ದೇಶ ಅರ್ಹ ಮತದಾರರನ್ನು ಮತಪಟ್ಟಿಗೆ ಸೇರಿಸುವುದು ಮತ್ತು ಅನರ್ಹರನ್ನು ನಿಯಮದ ಅನುಸಾರ ಕೈಬಿಡುವುದಾಗಿದೆ ಎಂದು ಹೇಳಿದ್ದಾರೆ. ಯಾವುದೇ ತರಹದ ಸುಳ್ಳು ಮಾಹಿತಿ ಹಾಗೂ ಅಪಪ್ರಚಾರಗಳಿಗೆ ಕಿವಿಗೊಡಬಾರದು ಎಂದು ತಿಳಿಸಿದ್ದಾರೆ. ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತಂತೆ ಪಾರದರ್ಶಕ ಮತದಾರರ ಪಟ್ಟಿ ತಯಾರಿಕೆಗೆ ಬಿಎಲ್ಒಗಳ ಪಾತ್ರ ಪ್ರಮುಖವಾಗಿದೆ ಎಂದು ಗದಗ ಜಿಲ್ಲಾ ಅಪರ ಜಿಲ್ಲಾಧಿಕಾರಿ ಡಾ ದುರ್ಗೇಶ್ ಕೆಆರ್ ತಿಳಿಸಿದ್ದಾರೆ. ಕಾವೇರಿ ಎರಡನೇ ಹಂತದ 600 ಮಿಲಿಮೀಟರ್ ವ್ಯಾಸದ ಮುಖ್ಯ ಕುಡಿಯುವ ನೀರಿನ ಕೊಳವೆಯಲ್ಲಿ ಉಂಟಾಗಿರುವ ಭಾರೀ ಸೋರಿಕೆಯನ್ನು ತಡೆಗಟ್ಟಲು ಬೆಂಗಳೂರು ಜಲಮಂಡಳಿಯು ತುರ್ತು ದುರಸ್ತಿ ಕಾಮಗಾರಿ ಕೈಗೆತ್ತಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ದುರಸ್ತಿ ಕಾಮಗಾರಿ ಮುಗಿಯುವವರೆಗೆ ಮೈಸೂರು ರಸ್ತೆ ಸೇವಾ ವ್ಯಾಪ್ತಿಯ ಹಲವು ಪ್ರದೇಶಗಳಲ್ಲಿ ನೀರು ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಲಿದೆ ಎಂದು ಬೆಂಗಳೂರು ಜಲಮಂಡಳಿ ಅಧ್ಯಕ್ಷ ಡಾ ರಾಮ್ ಪ್ರಸಾದ್ ಮನೋಹರ್ ತಿಳಿಸಿದ್ದಾರೆ. ಸೌತ್ ಎಂಡ್ ವೃತ್ತದ ಮುಖಾಂತರ ಮೈಸೂರು ರಸ್ತೆ ಸೇವಾ ಪ್ರದೇಶಗಳಿಗೆ ಪ್ರತಿನಿತ್ಯ 14 MLD ನೀರು ಸರಬರಾಜು ಮಾಡುವ ಪೈಪ್ಲೈನ್ ರಸ್ತೆಯ ಮುಖ್ಯ ಕೊಳವೆಯಲ್ಲಿ ರಂಧ್ರ ಉಂಟಾಗಿ ಹೆಚ್ಚಿನ ಒತ್ತಡದಲ್ಲಿ ನೀರು ಚಿಮ್ಮುತ್ತಿದೆ. ಸಾರ್ವಜನಿಕರ ಹಿತದೃಷ್ಟಿ ಮತ್ತು ಅಮೂಲ್ಯವಾದ ನೀರಿನ ಸದ್ಬಳಕೆಯ ಉದ್ದೇಶದಿಂದ ಸುರಾನ ಕಾಲೇಜು ಬಳಿ ಇರುವ 24 ಅಂಗುಲದ ಕವಾಟವನ್ನು 8 ಗಂಟೆಗಳ ಕಾಲ ಬಂದ್ ಮಾಡಿ ದುರಸ್ತಿ ಕಾಮಗಾರಿ ನಡೆಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಇನ್ನು ಹವಾವರ್ತಮಾನ. ಮುಂದಿನ 5 ದಿನಗಳಲ್ಲಿ ರಾಜ್ಯಾದ್ಯಂತ ಗುಡುಗು, ಮಿಂಚು ಮತ್ತು ಬಿರುಗಾಳಿ ಸಹಿತ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇಂದಿನಿಂದ ಜೂನ್ 2ರವರೆಗೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆಯಾಗಿದೆ. ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಇಂದು ಮಳೆಯಾಗಲಿದೆ. ಕೋಲಾರ, ಹಾಸನ, ರಾಮನಗರ ಸೇರಿದಂತೆ ಹಲವೆಡೆ ಹಗುರದಿಂದ ಗುಡುಗು ಸಹಿತ ಮಳೆಯಾಗಲಿದೆ. ಬೆಂಗಳೂರು ನಗರದಲ್ಲಿ ರಾತ್ರಿ ವೇಳೆ ಬಿರುಗಾಳಿಯೊಂದಿಗೆ ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ, ನವದೆಹಲಿಯಲ್ಲಿ ವರಿಷ್ಠರೊಂದಿಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಚರ್ಚೆ. ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ, ಮಾಜಿ ಸಚಿವ ಎಚ್ ಕೆ ಪಾಟೀಲ್ ಸ್ಪಷ್ಟನೆ. ಆತ್ಮನಿರ್ಭರ ಭಾರತ ಪರಿಕಲ್ಪನೆ ವಿಶ್ವದ ಅಭಿವೃದ್ಧಿಗೆ ಪೂರಕ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಭಟ್ಕಳ ದುರಂತ ಪ್ರಕರಣ ಸಂತ್ರಸ್ತ ಕುಟುಂಬದವರಿಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸಾಂತ್ವನ. ರಾಜ್ಯದಲ್ಲಿ ಮುಂದಿನ 5 ದಿನ ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
3: ಆಕಾಶವಾಣಿ ಧಾರವಾಡ

0: ಕರ್ನಾಟಕದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಗುರುದೇವ್ ಇದರ ಮೂರು ಶಾಖೆಗಳಾದ ಧಾರವಾಡ, ಗದಗ್, ಬೆಳಗಾವಿಯಲ್ಲಿ ಪ್ರಥಮ ಪಿಯುಸಿ ವಿಜ್ಞಾನ ವಿಭಾಗಕ್ಕೆ ಪ್ರವೇಶಾತಿಗಳು ಪ್ರಾರಂಭವಾಗಿವೆ.
1: ಸುಸಜ್ಜಿತ ಕ್ಲಾಸ್ ರೂಮ್ ಮತ್ತು ಲ್ಯಾಬೋರೇಟರೀಸ್, ಶುಚಿ ರುಚಿ ಊಟದ ಜೊತೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ,
0: ನಿಖರವಾದ ಫಲಿತಾಂಶ, ಡೈಲೇಟರ್ಸ್, ಸ್ಟಡಿ ಅವರ್ಸ್, ಹೈಲಿ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟೀಸ್, ಡೌಟ್ ಕ್ಲಿಯರಿಂಗ್ ಸೆಷನ್, ವೈಯಕ್ತಿಕ ಕಾಳಜಿ ಜೊತೆಗೆ
1: ನೀಟ್, ಜೆಇಇ, ಕೆಸಿಇಟಿ, ಎನ್ಡಿಎ ಪರೀಕ್ಷೆಗೆ ಅತ್ಯುತ್ತಮ ತರಬೇತಿ.
0: ಎಸ್ಎಸ್ಎಲ್ಸಿಯಲ್ಲಿ 618 ಹೆಚ್ಚು ಅಂಕ ಪಡೆದವರಿಗೆ 2 ಉಚಿತ ಶಿಕ್ಷಣ.
1: ಸಂಪರ್ಕಿಸಿ 9884523
2: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
3: ಲಿಕ್ವಿಡ್ ಐಟಮ್ಸ್ ಕಳುಹಿಸಲು ಸಾಧ್ಯವಿಲ್ಲ ಎಂಬ ಹಳೆಯ ಕಲ್ಪನೆಗೆ ಈಗ ವಿದಾಯ.
2: ಬೆಂಕಿ ಹತ್ತಿಕೊಳ್ಳುವ ದ್ರವಗಳನ್ನ ಹೊರತುಪಡಿಸಿ ಜೇನುತುಪ್ಪ, ಚಿಕಿತ್ಸಾ ತೈಲಗಳು, ಆಯುರ್ವೇದ ಹಾಗೂ ಹೋಮಿಯೋಪತಿ ಔಷಧಿಗಳು ಸೇರಿದಂತೆ ವಿವಿಧ ದ್ರವ ವಸ್ತುಗಳನ್ನ ಸುರಕ್ಷಿತ ಮತ್ತು ಸೋರಿಕೆಯಾಗದ ಪ್ಯಾಕಿಂಗ್ನೊಂದಿಗೆ ಭಾರತೀಯ ಅಂಚೆ ಮೂಲಕ ನಿಶ್ಚಿಂತೆಯಿಂದ ರವಾನಿಸಬಹುದು.
3: ಭಾರತದ ಯಾವುದೇ ಮೂಲೆಯಿಂದ ಯಾವುದೇ ಗಮ್ಯಸ್ಥಾನಕ್ಕೆ ಇರುವ ಅಂಚೆ ದರಗಳನ್ನು ಡಾಕ್ ಸೇವಾ ಆಪ್ನಲ್ಲಿ ತಕ್ಷಣ ಪರಿಶೀಲಿಸಿ ವಿಶ್ವಾಸಾರ್ಹ ಮತ್ತು ಕೈಗೆಟಕುವ ರವಾನೆಗೆ ಭಾರತೀಯ ಅಂಚೆಯನ್ನು ಆರಿಸಿ.
0: ಶ್ರೀ ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠದ ಧಾರವಾಡದ ಹಿರೇಮಲ್ಲೂರೀಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಈ ಸಾಲಿಗೆ ಪಿಯುಸಿ ವಿಜ್ಞಾನ ಹಾಗೂ ವಾಣಿಜ್ಯಕ್ಕಾಗಿ ಪ್ರವೇಶಗಳು ಪ್ರಾರಂಭ.
4: ಕಾಲೇಜಿನ ವಿಶೇಷತೆ, ಪಿಯು ಬೋರ್ಡ್ನಿಂದ ಎ ಗ್ರೇಡ್ ಪಡೆದಿದೆ.
0: ಪ್ರಥಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗೆ 10 ಚಿನ್ನದ ಪದಕ.
4: ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 400,000 ಶಿಷ್ಯವೇತನ.
0: ಸುಸಜ್ಜಿತ ಗ್ರಂಥಾಲಯ, ಪ್ರಯೋಗಾಲಯಗಳು, ನುರಿತ ಅಧ್ಯಾಪಕರಿಂದ ಪರಿಣಾಮಕಾರಿ ಬೋಧನೆ.
4: ವಸತಿ ನಿಲಯದ ವ್ಯವಸ್ಥೆ, ಸಿಇಟಿ, ಜೆಡಬ್ಲ್ಯೂ, ನೀಟ್ ಮತ್ತು ಬಿಎಸ್ಸಿ ಅಗ್ರಿ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ.
0: ಹಿರೇಮಲ್ಲೂರು ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ, ಧಾರವಾಡ.
4: ಸಂಪರ್ಕಿಸಿ
0: 8277583580 8277583612.
5: ಬಿಡಿ ತಟ್ಟಿ ಕಿವುಡ ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ.
6: 3 ಮಗುವಿನಿಂದ 3 ಮಗುವಿನವರೆಗೂ ತಾಯಿ ಸಮೇತ ಮಾತಿನ ತರಬೇತಿ.
5: 1 ತರಗತಿಯಿಂದ 10 ತರಗತಿವರೆಗೂ ಸಂವಹನ ಕೌಶಲ್ಯದಲ್ಲಿ ಸಂಪೂರ್ಣ ಶಿಕ್ಷಣ.
6: ಎಸ್ಎಸ್ಎಲ್ಸಿ ಪಾಸ್ ಅಥವಾ ಫೇಲ್ ಆದವರಿಗೆ ವೃತ್ತಿ ತರಬೇತಿಗೆ ಬೇಕಾದ ಫೌಂಡೇಶನ್ ಕೋರ್ಸ್ ನಡೆಸಲಾಗುವುದು.
5: ತರಗತಿಗಳು ಆನ್ಲೈನ್ನಲ್ಲೂ ನಡೆಯುತ್ತವೆ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ
6: ಬಿಡಿ ತಟ್ಟಿ ಕಿವುಡ ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ, ಗದಗ್ ಜಿಲ್ಲೆ.
5: ಮೊಬೈಲ್ 9444839999 4.

0: ಶುಲ್ಕ ರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಸಪ್ನೋ ಕೋ ಹಕೀಕತ್ ಮೇ ಬದಲ್ನೆ ಕೆ ಲಿಯೆ ಸಹೀ ಸಮಯ ಪರ್ ಸಹೀ ಕದಮ್ ಉಠಾನಾ ಜ಼ರೂರಿ ಹೈ. ಭಾರತೀಯ ವಾಯುಸೇನಾ ಮೇ ಕಮಿಷನ್ಡ್ ಆಫೀಸರ್ ಬನ್ನೆ ಕೆ ಲಿಯೆ ಆಫ್ಕಾಟ್ 2 ಆಫ್ 2026 ಕೆ ಆವೇದನ 20 ಮೇ ಸೆ ಖುಲೆ ಹೈ. ವಿವರಣ ಕೆ ಲಿಯೆ ವಿಸಿಟ್ ಕರೆ afcat.edcil.co.in.
2: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ. ಚಂದುಕಾಕಾ ಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
3: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ June 14 ಮಾತ್ರ. ಭೇಟಿ ನೀಡಿ ಚಂದುಕಾಕಾ ಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796999827.
4: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್.
5: 80 ವರ್ಷಗಳಿಂದ ನಿಮ್ಮ ಆರೋಗ್ಯ

0: ಆರೋಗ್ಯದ ಶ್ರೇಯೋಭಿಲಾಷಿ ಸೈಬಾಲ್.
1: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
3: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
4: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ಸಾವು ಅನ್ನುವುದು ಅನಿವಾರ್ಯ, ಆದರೆ ಸತ್ತ ಮೇಲೂ ನಾವು ಮತ್ತೊಬ್ಬರ ಕಣ್ಣಿನಲ್ಲಿ ದೃಷ್ಟಿಯಾಗಿ ಮತ್ತೊಬ್ಬರ ಎದೆಯಲ್ಲಿ ಬಡಿತವಾಗಿ ಉಳಿಯಲು ಸಾಧ್ಯವಿದೆ. ಅದೇ ಅಂಗಾಂಗ ದಾನ. ಈ ಉದಾತ್ತ ಕಾರ್ಯದಲ್ಲಿ ನಮ್ಮ ಕರ್ನಾಟಕ ಇಂದು ದೇಶಕ್ಕೆ ಮಾದರಿಯಾಗಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
6: ಅಂಗಾಂಗ ದಾನಕ್ಕೆ ನೋಂದಾಯಿಸಿಕೊಳ್ಳಿ, ಮರುಜೀವ ನೀಡುವ ಈ ಮಹತ್ವ ಕಾರ್ಯದಲ್ಲಿ ನೀವು ಭಾಗಿಯಾಗಿ.
5: ಈವರೆಗೆ 60,000 ಹೆಚ್ಚು ಜನರು ಅಂಗಾಂಗ ದಾನಕ್ಕೆ ನೋಟೋದಲ್ಲಿ ಹೆಸರು ನೋಂದಾಯಿಸಿದ್ದಾರೆ. ನಿಮ್ಮ ಒಂದು ಸಣ್ಣ ನಿರ್ಧಾರ 8 ಜನರಿಗೆ ಹೊಸ ಬದುಕು ನೀಡಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
7: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
8: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ್ದು ಯೂಸ್ ಮಾಡಿದ್ರೆ ಹೇಗೆ?
7: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
8: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
9: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
10: ಶ್ರೋತೃ ಬಾಂಧವರೇ, ಪ್ರತಿ ಶುಕ್ರವಾರ ಮುಂಜಾನೆ 9:15 ಹಾಗೂ ರಾತ್ರಿ 8 ಗಂಟೆಗೆ ಪ್ರಸಾರವಾಗುತ್ತಿದೆ ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಪ್ರಾಯೋಜಿತ ನಯನ ದೀಪ.
11: ನಮ್ಮ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು.

0: ಗ್ರಾಮಲಕ್ಷ್ಮಿ ಗ್ರಾಮೀಣ ಮಹಿಳೆಯರಿಗಾಗಿ ಕಾರ್ಯಕ್ರಮ ಗ್ರಾಮಲಕ್ಷ್ಮಿ.
1: ಲೈಟ್ ಹಾಕಿದ್ದೈತಿ, ಯಾಕ ಬಾಗಲ ಮುಂದ್ ಮಾಡಳಿಕೆ? ಮಲಕ ಮಲಕ.
2: ಹಾ ಹಾ ಹಾ, ಬಂದೆ ಬಂದೆ. ಏನು ಒಂದ ಸುಮ್ನೆ ಉಸಿರು ಬಿಡ್ಲಾರ್ದಂಗ ಮಲಕ್ಕ ಮಲಕ್ಕ ಅಂದ್ರ ಕದಾ ದೂಸ್ಕೊಂಡ್ ಒಳಗ್ ಬರ್ಬೇಕು, ನಿಂಗೇನ್ ಹೇಳ್ಬೇಕೇನ?
1: ಇಲ್ವೇ, ನಾನು ಮತ್ತ ಮಾಮಾರ ಒಳಗ ಅದಾರ ಏನ ಅಂತಿಕೊಂಡು ಮತ್ ನಾಯೇನು ದುಡುಮ್ ಶಾರ ಬಂದ್ಬಿಡಾಕಿ ಮೊದ್ಲ ಅಂತೇಳಿ ನೀ ಹೂಂ ಬನ್ನಿಮೆ ಅಂತ ಹೇಳಿ ಅದಕ್ ಹಂಗ ಅನ್ನಿಸ್ಕೊಳಕ್ ಅಲ್ಲವಾ. ನಾನು
2: ಮಾಮಾರ ತನ್ ಕೊಳಕ್ ಕುಂತ ತನ್ ಪಾಡಿಗೆ ತಾನು ಓದ್ಕೊಂತ ಕುಂತಿರ್ತೈತಿ, ಏನ್ರಿ ಟಿವಿ ನೋಡ್ತಿರ್ತದೆ ಏನ್? ಅವ್ರ ಯಾ ನಮ್ಮ ಸಾಬ್ರಿಗೆ ಬರು ಮನುಷ್ಯ ಅಲ್ಲ ಅವ್ರ.
1: ಅಲ್ವೇ ಅಕ್ಕ, ಟಿವಿದ ಧ್ವನಿನ ಕೇಳಿಲ್ಲ ನನಗ,
2: ಓದಾಗತ್ತೆ.
1: ಜೋರ್ ಹಚ್ಚಿರ್ದಲ್ಲ ಮನ್ಯಾಗ,
2: ಜೋರ್ ಹಚ್ಚುದಿಲ್ಲ. ಮತ್ ತನ್ ಪಾಡಿಗೆ ತಾನು ಏನ್ರ ಪುಸ್ತಕ ಅದು ಇದು ಓದ್ಕೊಂತ ಕುಂತಿರ್ತದೆ. ಆತ ಒಳ ಬೈದೇನ ಡಬ್ಬಿ ತಂದಿಯಲ್ಲ,
1: ಏನಿರ್ಬೇಕು ಹೇಳ ನೋಡಿ. ಇದು ಈ ಡಬ್ಬ್ಯಾಗ ನಾ ಏನ್ ತಂದಿರ್ತೀನಿ?
2: ಇದು ಗುಂಡನ ಡಬ್ಬಿ ಅದ. ಗೊತ್ತಾತು ಬಿಡು,
1: ಏನು
2: ಡಬ್ಬ್ಯಾಗ ನೀ ಮಾವಿನ ಹಣ್ಣು ಸೀಕರ್ಣಿ ತಂದಿರ್ತಿ.
1: ಮತ್ ನಿನಗ ಮಾವಿನ ಹಣ್ಣು ಸೀಕರ್ಣಿ ಅಂದ್ರೆ ಬಾಳ ಪ್ರೀತಲ.
2: ಹೌದು ಬಿಡು.
1: ಹಿಂಗ ಹಣ್ಣು ತಂದಿರ್ತೀನಿ ನೋಡ್ ಮಲ್ಲಕ್ಕ, ಒಂದ್ ಹಣ್ಣು ತಗೊಂಡೆ ಅಂದ್ರ ಇದ್ ಮಲ್ಲಕ್ಕ ಹೋಗಿ ಕೊಡ್ಬೇಕಂತ ಅನಿಸುತ್ತೆ. ಅಷ್ಟು ಜೀವ ಬಡ್ಕೋತೈತಿ ಬೇ ನಿನಗ, ಅಷ್ಟು ಪ್ರೀತಿ ನೋಡ್ ನೀನು.
2: ಅದು ನಂಗ್ ಗೊತ್ತು ಬಿಡು. ಹೋದ ವಾರ ನಿಂಗಣ್ಣ ಬಂದಿದ್ನ, ನಿಂಗಣ್ಣ ಒಂದಿಷ್ಟು ಮಾವಿನ ಹಣ್ಣು ಅದು ಕೊಟ್ಟು ಹೋಗೋಣ ಕಲ್ಲವುಗ ಅಂತ ಬಂದಿನಿ ಅಂದಿದ್ನ. ಬಹುಶಃ ಏನು ಪಾಡ ಮ್ಯಾಗ ತಂದಿದ್ದ ಕಾಣ್ತದೆ.
1: ಹಾಕಿನ
2: ನಿನ್ನ ಹಣ್ಣಾಗಿಲ್ಲ ಬಿಡು.
1: ಯಾಕ
2: ಅವ್ನ ಲಗುನ ತೆಗ್ದಿದ್ ಕಾಣ್ತದ ನಿಂಗಣ್ಣ?
1: ಅಯ್ಯ ಬರ್ಲಿ ತಡಿ, ಅವ್ನ್ ಮಾಡ್ತೀನಿ ನನ್ನ ಎಲ್ಲ ಹಣ್ಣಾಗ್ಯಾವೆ. ಆಮೇಲೆ ಇವು ನನ್ ಮಕ್ಳು ಏನ್ ಮಾಡ್ತಾವ ಗುರ್ತಾನ, ನಾ ಇರ್ಲಾರ್ದಾಗ ಹಿಂಗ ಹುಲ್ಲು ಸರಸ್ತಾವ, ಹಣ್ಣ ಅದ ತಗೋತಾವ ಓಡ್ತಾವ.
2: ನೋಡ್
1: ನಾನು ದಿವಸ ಒಂದು ಹಂಗ್ಯಾಕ ಒಂದೊಂದೊಂದ ಕಡಿಮಾಗತ್ತಾವು. ಮತ್ ಇಲಿಗಿಲಿ ಬಂದಾವೇನ ಅಂದ್ರ ಇವು ಎರಡು ದೊಡ್ಡ ಇಲಿಗೊಳಗ್ ತಿಂದ್ಕೊತಾವ್ ನೋಡ್ಬೆ.
2: ತಿನ್ಲಿ ಬಿಡ ಕಲ್ಲವ್ವ. ಏನಂದ್ರ ಹಣ್ಣುಗಳ ರಾಜ ಮಾವಿನ ಹಣ್ಣು.
1: ಹೌದು.
2: ಅಂದ್ಮ್ಯಾಗ ಮತ್ತ ಇದು ಈ ಟೈಮ್ ದಟ್ಟ ಬರ್ತೈತಿ, ಇನ್ನೊಂದ್ ನಾಕ್ ತಿಂಗಳು ಬಿಟ್ಟು ಮಾವಿನ ಹಣ್ಣು ತಿಂದಿನಿ ಅಂದ್ರೆ ಸಿಗ್ತೈತೆ?
1: ನಾಕ್ ತಿಂಗಳು ಬೇಡ, ಮುಂದಿನ ತಿಂಗಳಿಂದ ಯಾರು ಹೋಗಲ್ಲ ಹಣ್ಣು.
2: ಹೌದು. ಹಂಗಾಗಿ ತಿನ್ನು ವಯಸ್ಸಿನಾಗ ತಿನ್ಲಿ ಬಿಡು ಹುಡುಗರು. ಅಲ್ಲ ಅದಿನ ನೀನು ಮೊನ್ನೆ ಮಾತಾಡಕತ್ತಿದ್ದಲ್ಲ, ಈ ಹೊಲ ಮತ್ತ ಹೈನ ಇದು ಒಂದಕ್ಕೊಂದ್ ಸಂಬಂಧ ಇರ್ತಾವೇನ್ ಬೇ?

0: ಅಂತೇನ ಕೇಳ್ತಿದ್ದಿಲ್ಲ.
1: ನನ್ಗೆ ಯಾಕದು ಇದು ಬಂತಂದ್ರ ಮೊನ್ನೆ ಅವತ್ತಿಲ್ಲಿ ಇವ್ರು ಆಶಾ ಕಾರ್ಯಕರ್ತರು ಹಿಂಗೆಲ್ಲ ಬಂದಿರ್ತಾರಲ್ಲ, ಅವರು ಒಂದೇನೋ ಪಾಠ ಹೇಳಕತ್ತಿದ್ರಂತ. ಏನಂದ್ರ ಈಗ ಎಲ್ಲಾ ಹಳ್ಳ್ಯಾಗ ಬರೇ ಇವು ರಾಸಾಯನಿಕ ಆವಿವು ಬಳಸಾಕತ್ತಾರವೇ. ಅವು ಏನಾಕವಂದ್ರ ರಾಸಾಯನಿಕದಿಂದ ಇವು ಬೆಳಿ ಬಾಳ ಬರ್ತೈತಿ, ರೋಗ ರುಜಿನ ಅದ್ರ ಜೋಡಿ ಅವು ಬಾಳ ಬರ್ತಾವು. ಅದಕ್ಕ ಮತ್ ಮನೆಗೆ ಒಂದೊಂದು ಆಕಳ ಸಾಕಿದ್ರ ಗೊಬ್ಬರ ಆಗ್ತೈತಿ ಅಂತ ಹೇಳಕತ್ತಿದ್ರ. ಅದು ಜವಾರಿ ಅಂತವೇ ಜೆರ್ಸಿ ಗಿರ್ಸಿ ಸಾಕಬಾರ್ದಂತ
0: ನೋಡಿದ. ಅದಕ್ಕ ನಿಂಗ ಹೇಳಾಕತ್ತೀನಿ ನಾನು, ಒಂದೊಂದ್ಸತಿ ನಮ್ ಕಲ್ಲವ್ಗ ದೇವ್ರ ಅದೇಟ್ ಬುದ್ಧಿ ಹಾಕ್ಬಿಡ್ತಾನ, ಎಟ್ಟ ಲಗೂನ ತಿಳ್ಕೊಂತಿ ಕಣ. ಹುಷಾರದಿ ನೀನ,
1: ದೇವ್ರ ಹಾಕಿದ್ ಬುದ್ಧಿ ಅಲ್ಲಿದ್ ರೆಡ್ವೆ ಹಾಕಿದ್ ಬುದ್ಧಿ
0: ಹಂಗಂದ್ರೆ
1: ರೆಡ್ವೆ ದೋಗ ಸಾವಯವ ಬಳಸ್ರಿ ಸಾವಯವ ಬೆಳೀರಿ ಅಂತ ಎಷ್ಟ ಹೇಳ್ತಾರ್ಬೇ.
0: ಹೌದು,
1: ನನಗ ಜೀವ ಒಂಥರ ಆಕೇತಿವ.
0: ಈ ನೋಡ ಕಲ್ಲವ್ವ, ಮನುಷ್ಯಾಗ ಆಸೆ ಅನ್ನೋದು ಬಾಳ ಕೆಟ್ಟ,
1: ಬಾಳ ಕೆಟ್ಟ.
0: ಮತ್ತ ಇವತ್ತಿನ ದಿನ ಹೆಂಗ ಆಗೈತಿವೆ ಅಂತಂದ್ರ ತಾಳ್ಮೆನೆ ಇಲ್ಲ, ನಮ್ಗ ತಡ್ಕೊಳ್ಳೋ ಶಕ್ತಿ ಇಲ್ಲ. ಏನಂದ್ರ ಒಂದ್ ದಿನಕ್ಕ ರಜಾ ಆಗ್ಬೇಕು, ಒಂದ್ ದಿನಕ್ಕ ರೊಕ್ಕ ಮಾಡ್ಬೇಕು, ಒಂದ್ ದಿನಕ್ಕ ಶ್ರೀಮಂತ ಆಗ್ಬೇಕು,
1: ಇಷ್ಟಾಗ್ಬಿಡ್ಬೇಕು ನೋಡ.
0: ಹಾ, ಅದಕ್ಕೇನ್ ಮಾಡ್ತಾರಂದಿ, ಭೂಮಿ ತಾಯಿ ಮಾರಿ ನೋಡಂಗಿಲ್ಲ, ಆಕಿ ನೋವು ಕೇಳಂಗಿಲ್ಲ, ಆಕಿ ಸಂಕಟ ಕೇಳಂಗಿಲ್ಲ. ಬಡ ಬಡ ಬಡ ಎಲ್ಲಾ ಹೊಲಕ್ಕ ಗೊಬ್ಬರ ಕೀಟನಾಶಕ ಹೊಡೆದ್ ಬಿಡ್ತಾರ. ಹೊಡೆದ್ ಏನಾಕೇತಿ, ನಿನ್ ಬೆಳಿ ಏನೋ ಬಂತು, ಆದ್ರದ ಚಲೋ ಬೆಳಿ ಅಲ್ಲ, ವಿಷಪೂರಿತ ಬೆಳಿ ಅದ. ಅದನ್ನ ಮಾರ್ತಾವ, ರೊಕ್ಕ ಬರ್ತೈತಿ, ಆದ್ರ ಇಡೀ ಸಮಾಜಕ್ಕ ಇಡೀ ದೇಶಕ್ಕ ಇಡೀ ನಾಡಿಗೆ ಮಂದಿಗೆಲ್ಲ ರೋಗ ಹಚ್ತಾವ.
1: ರೊಕ್ಕ ಬರ್ತೈತಿ ಅನ್ನೋದು ಅಷ್ಟಕ್ಕೆ ಮತ್ತೆ ದವಾಖಾನೆಗೆ ಬಡಿಬೇಕಲ್ಲ.
0: ಹೌದು, ಆದ್ರ ಕೆಲವು ರೈತರು ಶಣೆ ಅದಾವ, ಅವೇನ್ ಮಾಡ್ತಾವ, ಇಂತ ಬೆಳಿ ಬೆಳ್ಕೊಂಡ್ರು ಒಂದೀಟ್ ಜಗದ ತಮಗ್ ಬೇಕಾಗುವ ಸಾವಯವ ಬೆಳ್ಕೊಂತಾವ್
1: ಅಲ್ಲ,
0: ತಾವ್ ಅದನ್ ತಿಂತಾವ, ಉಳಿದ ಮಂದಿಗೆ ಹಿಂಗಾಗ್ತಾರ.
1: ಹೌದು, ಈಗ ನಾ ಮತ್ ನಾ ನಿನಗೆ ಇದೆಲ್ಲ ತಪ್ಪಲ್ ಪಲ್ಯ ಅದನ್ನೆಲ್ಲ ಕೊಟ್ಟಿರ್ತೀನಲ್ಲ, ನಮ್ಮತ್ ಇವು ಬಾಳೆಹಣ್ಣ ಆಮೇಲೆ ಇವು ಕಾಯಿಪಲ್ಯ ಹೆಚ್ಚಿದ್ದು ಅವೆಲ್ಲ ಇರ್ತಾವಲ್ಲ, ಒಂದ್ ಕಡೆ ಮಾಡಿ ಮಾಡಿ ಕುಡಿಸಿ ಒಯ್ದು ಕಾಯಿಪಲ್ಯಕ್ಕ ಹಾಕಿರ್ತೀನಿ, ಎಷ್ಟು ಚಂದ ಬೆಳಿತೈತಿ ಬೇ.
0: ಹೌದು ಹೌದು,
1: ಆಮೇಲೆ ಎಷ್ಟು ಚಲೋ ಆಗ್ತೈತಿ ನೋಡಿ, ಎಣ್ಣಿನೂ ಬಾಳ ಹಿಡಿಯುದಿಲ್ಲ ಅದಕ್ಕ.
0: ರುಚಿ ಹೇಳ ನೀ ನೋಡು, ಮಾರ್ಕೆಟ್ ನಾಗ ಸಿಗೋ ಈ ತರಕಾರಿ ತೊಂಬಾ ಅದಕ್ಕೆಲ್ಲ ಕೀಟನಾಶಕ ಹೊಡೆದಿರ್ತಾರ, ಒಂದ್ ಹುಳ ಇರಂಗಿಲ್ಲ, ಒಂದ್ ಹುಳಕ್ ಇರಂಗಿಲ್ಲ ಕಲ್ಲವ್ವ.
1: ಹೌದು ಹೌದು,
0: ಸ್ವಚ್ಛ ಐತೈತಿ ಪಲ್ಲೆ. ಅಟ್ರ ಮ್ಯಾಗ ನೀ ತಿಳ್ಕೊಬೇಕು ಇದು ಕೀಟನಾಶಕ ಹೊಡೆದದ್ದಂತ.
1: ಅಲ್ಲ,
0: ಯಾಕಂದ್ರ ಹುಳ ಉಪ್ಪಿಟ್ಟದನ್ ತಿಂದ್ರೆ ಸತ್ತ ಹೋಕ್ಕಾವ. ನೀ ವಿಚಾರ ಮಾಡ, ಅವ ಇಷ್ಟು ವಿಚಾರ ಮಾಡಿ ಅದಕ್ಕೆ ಹತ್ತುದಿಲ್ಲ ಅಂದ್ರ ಮನುಷ್ಯನ್ ದೇಹ ಇದಕ್ಕೆ ಬರ್ಬೇಕು,
1: ತಿಂದ ಮೇಲೆ ನಾವು ಸಾಯೋ ಆಟ
0: ಒಂದಿಲ್ಲ ಅಂದ್ರೆ ಒಮ್ಮಿಕ್ಲೆ ಆಗುದಿಲ್ಲ, ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ರೋಗ ಹತ್ಕೊಂತ ಹೋಗ್ತದೆ. ಇವೇನಂದ್ರ ಈ ಶ್ವಾಸಕೋಶಕ್ಕೆ ಸಂಬಂಧಪಟ್ಟದ್ದು, ಉಸಿರಾಟಕ್ಕೆ ಸಂಬಂಧಪಟ್ಟದ್ದು, ಇಂಥ ರೋಗ ರುಜಿನ ಬರಾಕತ್ತಾವ. ಈಗ ಅದಕ್ಕ ನೋಡು, ಜನ ಬಾಳ ಶಣ್ಯಾಗ್ಯಾರ ಅಂದ್ರ ನಮ್ಮ ಭೂಮಿ ತಾಯಿ ನಮ್ಗ ತಾಯಿ ಸಮ, ತಾಯಿಗೆ ವಿಷ ಹಾಕ್ಲಿಕ್ಕೆ ಆಗ್ತದೆ ಅಂತೆಲ್ಲಾ ತಿಳ್ಕೊಂಡು ಎಷ್ಟೋ ಮಂದಿ ಕಲ್ತವ್ರು ದೊಡ್ಡ ದೊಡ್ಡ ಕಲ್ತಿರ್ತಾರ, ಇಂಜಿನಿಯರ್ ಡಾಕ್ಟರ್ ಎಲ್ಲ ಆಗಿರ್ತಾರ. ಅವರು ತಮ್ಮ ನೌಕರಿ ಎಲ್ಲ ಬಿಟ್ಟು ಬಂದು ಭೂಮಿ ಸೇವಾ ಮಾಡ್ಲಿಕ್ ನಿಲ್ತಾರ, ತಾವ ಈ ಕೃಷಿ ಕೆಲಸವನ್ನ ಮಾಡಕ್ ನಿಲ್ತಾರ.
1: ಹೌದ್ವೇ, ಮನ್ ಹೇಳಾಕತ್ತಿದ್ಲು ನನ್ ಮಗಳು, ಅಲ್ಲಿ ಯಾರೋ ಒಬ್ಬವ ಆಸ್ಟ್ರೇಲಿಯಾದಾಗ ಇಂಜಿನಿಯರ್ ಇದ್ನಂತ ಬೇ, ತಿಂಗಳಿಗೆ 75 ಲಕ್ಷ ತಗೋತಿದ್ನಂತ. ಆಮೇಲೆ ತಿಂಗಳಿಗೆ 75 ಲಕ್ಷ ಕೊಟ್ರ ಅವ್ರ ಕಂಪನಿ ಅವ್ರ ಹಂಗ ಬಿಡ್ತಾರ ಅನ್ಬೇ, ಸಣ್ಣ ಮೆಣಸು ತಲೆ ಮೇಲೆ ಅರ್ಧಂಗ ಅರಿತಾರ. ಮನ್ಸಿಗೆ ನೆಮ್ಮದಿನ ಇಲ್ಲ ಅಂದ್ರೆ ರೊಕ್ಕ ತಗೊಂಡ್ ಏನ್ ಮಾಡ್ತಿದಿ? ಅದಕ್ಕ ಅವ ಬಡ ಬಡ ಹೇಳಿದಂತ ಹೆಂಡತಿಗೆ, ನೋಡು ಸಾಕಿಷ್ಟು ಗಳಿಸಿದ್ವಿ, ನಮ್ಮ ಊರಿಗೆ ಹೋಗೋಣ, ಇನ್ನ ನೆಮ್ಮದಿ ಜೀವನ ಬದುಕೋಣು. ನಾ ಹೆಂಗ್ ತಿಳ್ಕೊಂಡೆ ನೆಮ್ಮದಿ ಜೀವನ ಬದುಕೋಣ ಅಂದ್ರೆ ಇಲ್ಲೇ ಬೆಂಗಳೂರಿನಾಗರೇ ಎಲ್ಲರ ಬಂದು ಇರ್ತಾರ, ಸಣ್ಣ ಕಂಪನಿಯಾಗ ಸೇರ್ಕೊಂಡು ಇರ್ತಾರ. ಅಲ್ವೇ ಅಲ್ಲೇ ಮೈಸೂರ್ ಹತ್ರ ಒಂದು ಹಳ್ಳಿ ಒಳಗ ಎಷ್ಟೋ ಎಕರೆ ಹೊಲ ತಗೊಂಡು ಬಾಳಿ ನಿಂಬಿ ಎಲ್ಲ ಸಾವಯವ ಅಂತವೆ. ಆಮೇಲೆ ಮಜಾ ಏನ್ ಕೊಡ್ತೈತಿನ, ಅವ್ರೇನ ಹಿಂಗ ದಲ್ಲಾಳಿಗೆ ಹಿಂಗ್ ಕೊಡುದು ಹಂಗೇನು ಮಾಡುದಿಲ್ಲ ಅಂತ. ಇಬ್ರು ಇಂಜಿನಿಯರ್ ಗಂಡ ಹೆಂಡತಿ ಸಣ್ಣ ಸಣ್ಣ ಅವೇನ ಟ್ರೇಕ ಪ್ರಾಕ ಏನ ಅಂತಾರವ ನಮಗ್ ಬರೋದಿಲ್ಲ. ಅವು ಇಷ್ಟಿಷ್ಟು ದೊಡ್ಡ 25 ಕೆಜಿ ಅಂತಾವ, ಒಂದ್ 5-6 ಮಾಡ್ತಾರಂತ ದಿವಸ. ಎಷ್ಟು ಬರ್ತಾವ ಅಷ್ಟು ತಗೊಂಡು ಸಣ್ಣದ ಮಿನಿ ಲಾರಿ ಒಳಗೆ ಇಟ್ಟುಕೊಂಡು ಇವ್ ಪಾರ್ಕ್ ಅಲ್ಲಿರ್ತಾವಲ್ವೇ ಅಲ್ಲೇ ಇಟ್ಟು ಮಾರ್ತಾರಂತ ನೋಡವ್ರ. ಅವ್ರಿಗೇನು ನಾವ್ ಇಂಜಿನಿಯರ್ ಕಲ್ತೀವಿ ನಾವ್ ಇದನ್ ಮಾಡಬಾರ್ದಿಲ್ಲ ಅಂತ, ನಾವ್ ತಾಯಿ ಸೇವಾ ಮಾಡಕತ್ತೀವಿ ಅಂತ ಹೇಳ್ತಾರಂತ ಬೇ,
0: ಎಷ್ಟು ದೊಡ್ಡ ವಿಷಯ.
1: ಆಮೇಲೆ ಫೋನ್ ನಂಬರ್ ಬರ್ದಿರ್ತಾರಂತ, ಫೋನ್ ನಂಬರ್ ಅವರು ಒಂದೇನೇನೋ ಹಿಂಗ ಈಗ ನಾವೆಲ್ಲ ವಾಟ್ಸ್ಆಪ್ ಗ್ರೂಪ್ ಅಂತ ಹಿಂಗೇನೋ ಅಂತೀರಲ್ ನೀವು, ಅದನ್ ಮಾಡ್ಕೊಂಡು ನಾಳಿಗೆ ನಾ ಏನ್ ಕಾಯಿಪಲ್ಯ ತರ್ತೀನಿ ಏನ್ ಹಣ್ಣು ತರ್ತೀನಿ ಎಲ್ಲ ಹಾಕ್ತಾರಂತ ಎಲ್ಲಾರು. ಆಮೇಲೆ ಬರು ಮುಂದ ಇನ್ನೊಂದ್ ಏನ್ ಹೇಳ್ತಾರಂತ ಬೇ ಅವ್ರು, ಈಗೆಲ್ಲ ಪ್ಲಾಸ್ಟಿಕ್ ಹಾಳೆ ಇವನ್ನೆಲ್ಲ ಬಾಳ ಬಳಸುವಂಗಿಲ್ಲಲ್ಲ, ಬರು ಮುಂದ ಅರಿಬಿದ ಕೈ ಚೀಲ ತಗೊಂಬರ್ರಿ ಅಂತ ಹೇಳ್ತಾರಂತ.
0: ನೋಡ ಎಷ್ಟು ಚಲೋ ವಿಷಯ ನೋಡ್ಕಲ್ಲವ ಇದು. ಈಗ ನಾನು ನಿನ್ಗೆ ಹೇಳಕ್ ಹೊಂಟದ್ದು ಅಂತ ಒಬ್ಬ ಡಾಕ್ಟರ್ದ, ಇವ್ರು ಡಾಕ್ಟರ್ ದಾಕ್ಷಾಯಿಣಿ ಅಂತ ಹೇಳಿ. ಈ ಅಮ್ಮ ಓದಿದ್ದು ವೈದ್ಯಕೀಯ ಅಂದ್ರ ಡಾಕ್ಟರ್ ಅಕ್ಕಿ. ಆದ್ರ ಈ ಭೂಮಿ ತಾಯಿ ಮೇಲಿನ ಆಸೆದಿಂದ ಈ ವೈದ್ಯ ವೃತ್ತಿನ ಬಿಟ್ಟ ಅಂದ್ರ ನೀವು ಆರಾಮಿಲ್ಲ ಅಂದ್ರೆ

0: ಡಾಕ್ಟರ್ ಕಡೆ ಹೋಗ್ತೀರಿ.
1: ಹೌದು
0: ಹೌದಿಲ್ಲ. ಆರಾಮ್ ಇಲ್ಲ ಅನ್ಲಿಕ್ಕೆ ಕಾರಣ ಏನು? ನೀವು ಸೇವಿಸೋ ಆಹಾರ ಚಲೋ ಇದ್ದಿದ್ದಿಲ್ಲ ಅಂದ್ರೆ. ಆಹಾರನ ಚಲೋ ಸೇವಿಸಿದ್ರ ಡಾಕ್ಟರ್ ಕಡೆ ಯಾಕೆ ಹೋಗ್ತೀರಿ ನೀವು?
1: ಹೋಗೋದು ಬೇಡ.
0: ಅದಕ್ಕೆ ಚಲೋ ಕಾಯಿಪಲ್ಯ ಬೆಳೆಯೋಣ, ಚಲೋ ಕಾಳು ಬೆಳೆಯೋಣ, ಚಲೋ ಹಣ್ಣು ಹಾಲು ಹೈನಾ ಎಲ್ಲಾ ಮಾಡೋಣ ಅಂತೇಳಿ ಈ ಡಾಕ್ಟರ್ ಅಂಬಿನ್ ಮಾವಿ ಕಡೆ ತಂದ ಒಂದು ಹೊಲ ಮಾಡಿಕೊಂಡು ಇಡೀ ದಿವಸ ಹೊಲದಾಗ ತಾನ ಎಲ್ಲ ಕೆಲಸ
1: ಮಾಡ್ತಾಳೆವಾ.
0: ಮತ್ತ ನಮಗೂ ನಮ್ ತೋಟಕ್ ಬರ್ರಿ, ನಮ್ ಹೊಲಕ್ ಬರ್ರಿ, ನೋಡ್ರಿ, ಬರ್ರಿ ಬರ್ರಿ ಅಂತ ಕರೆದ ಹೋಗ.
1: ಅಂದ್ರೆ ಡಾಕ್ಟರ್ ಮಾಡುದಲ್ಲ ಈಗ?
0: ಇಲ್ಲ,
1: ಬರೇ ಇದು
0: ಇದ ಕೆಲಸನ ಮಾಡ್ತಾಳ. ಅಕ್ಕಿ ಕಡೆ ಇವತ್ತ 40-42 ಆಕಳದವಂತ, ಅವು ಎಲ್ಲ ದೇಸಿ ಆಕಳನ
1: ಅಂದ್ರೆ ನಮ್ ಕಡೆ.
0: ಹೌದು, ಯಾವ ಅಕ್ಕಿ ಜಾಸ್ತಿ ಹಾಲು ಕೊಡ್ಬೇಕು ಮಾರಾಟ ಮಾಡ್ಬೇಕು ಅನ್ನೋದಿಲ್ಲ, ಮತ್ ತಾನ ಸ್ವತಃ ತುಪ್ಪ ಮಾಡಿ ತುಪ್ಪನು ಮಾರಾಟ ಮಾಡ್ತಾರ.
1: ನೋಡ್ಬೇ
0: ಅಂದ್ರೆ ಎಷ್ಟು ಶುದ್ಧ ಸಿಗ್ತದ ಹೇಳಿ ನಿನಗ.
1: ಸಿಗ್ತೈತಿ
0: ಇವತ್ ಹೆಂಗದಂದಿ ಕಲವ ನೀನ? ರೊಕ್ಕ ಕೊಡ್ತೀನಿ ಅಂದ್ರು ನಿನಗ್ ಶುದ್ಧ ಸಾಮಾನ್ ಸಿಗ್ವಲ್ಲು ಈಗ.
1: ಹುನ್ಬೇ ಅಲ್ಲ, ಮತ್ ಅಷ್ಟು ದೊಡ್ಡ ಡಾಕ್ಟರ್ ಕಿ ಕಲಿತು ಅದನ್ನ ಬಿಟ್ಟಾರಂದ್ರ ಸಮಾಜದ ಬಗ್ಗೆ ಅವ್ರಿಗೆ ಎಷ್ಟು ಕಾಳಜಿ ಮಾಡಿದ್ರೆ. ಹಂಗ ಪ್ರತಿಯೊಬ್ರು ಕಾಳಜಿ ಮಾಡ್ಕೊಂತ ಇದನ್ನ ಸಾವಯವ ಬೆಳೆಸಿದ್ರ ನೀ ಡಾಕ್ಟರ್ ಕಿ ಕಲೀಲಾರ್ದ ಆರೋಗ್ಯ ಕಾಪಾಡದಂಗ ಆಗ್ತೈತಲ್ವೇ? ಅವಾಗ ನಾವ್ ಅನ್ನಾಕ್ ಬರ್ತೈತಿ ಡಾಕ್ಟರ್ ರೈತ ಅಂತ ಅನ್ನಾಕ್ ಬರ್ತೈತಿ. ಹೌದಿಲ್ಲ,
0: ಈಗ ಒಂದಿಟ್ಟು ಕೇಳ್ಬಾ ಇವ್ರು ಎಷ್ಟು ಚಂದ ಮಾತಾಡ್ಯಾಳ ನೋಡ್. ಹೈನುಗಾರಿಕೆ ಹೆಂಗಿರ್ಬೇಕು, ರೈತನ ಮಹತ್ವ ಏನು, ನಮ್ದು ಕೃಷಿ ಚಲೋ ಇದ್ರ ನಮ್ಮ ಆರೋಗ್ಯ ಎಷ್ಟು ಚಲೋ ಇರ್ತೈತಿ ಅಂತೇಳಿ ಎಷ್ಟು ಚಂದ ಮಾತಾಡ್ಯಾಳ ನೋಡ್.
1: ಕೇಳು ನಡಿವೆ,
0: ಆರೋಗ್ಯವೇ ಭಾಗ್ಯ ಅಂತ ನಾವು ಮಾತಾಡ್ತೀವಿ. ಈ ಆರೋಗ್ಯ ನಮಗೆ ಭಾಗ್ಯ ಆಗಿ ಪರಿಣಮಿಸಬೇಕಾದ್ರ ನಾವು ಸೇವಿಸುವಂತ ಆಹಾರ, ಹಣ್ಣು, ತರಕಾರಿ ಇದೆಲ್ಲ ಬಹಳಷ್ಟು ಪೋಷಕಾಂಶದಿಂದ ಒಳಗೊಂಡಿದ್ದಾಗ ನಮಗ ಆರೋಗ್ಯ ಒಂದು ಭಾಗ್ಯ ಆಗ್ತದೆ. ಇಲ್ಲ ಅಂದ್ರ ರೋಗ ರುಜಿನಗಳ ಆಗರ ಆಗ್ತದ ಈ ನಮ್ಮ ದೇಹ. ಕೃಷಿ ಮತ್ತು ಆರೋಗ್ಯ ಒಂದಕ್ಕೊಂದು ಹೆಂಗ ಪೂರಕ ಆಗ್ಯಾವ? ಕೃಷಿಯನ್ನು ಬಿಟ್ಟು ಆರೋಗ್ಯ ಇಲ್ಲ, ಆರೋಗ್ಯ ಬಿಟ್ಟು ಕೃಷಿ ಇಲ್ಲ. ಇದರ ಬಗ್ಗೆ ವಿವರವಾದ ಮಾಹಿತಿಯನ್ನ ಮಾಡಿಕೊಡೋದಕ್ಕೆ ನಮ್ಮ ಜೊತೆಗೆ ಡಾಕ್ಟರ್ ದಾಕ್ಷಾಯಣಿ ರಾಮನ್ಗೌಡರ್ ಇದ್ದಾರೆ. ನಮಸ್ಕಾರ ಡಾಕ್ಟರ್ ದಾಕ್ಷಾಯಣಿ ಅವರು.
2: ನಮಸ್ಕಾರ ಮೇಡಮ್.
0: ಡಾಕ್ಟರ್ ದಾಕ್ಷಾಯಣಿ ಅವರ ತಾವು ವೃತ್ತಿಯಿಂದ ವೈದ್ಯೆ, ಆದ್ರೆ ಪ್ರವೃತ್ತಿಯಿಂದ ಯಶಸ್ವಿ ಕೃಷಿಕ ಮಹಿಳೆ. ಇದು ಹೇಳಲಿಕ್ಕೆ ನಮಗ್ ಬಹಳ ಸಂತೋಷ ಅನಿಸ್ತದೆ. ಅಂದ್ರ ಇವತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಬರೀ ಔಷಧೋಪಚಾರದಿಂದ ನಾನು ಆರೋಗ್ಯ ಪಡಿತೀನಿ ಅನ್ನೋದು ಸುಳ್ಳು. ನಮ್ಮ ಬುಡಗಳು, ನಮ್ಮ ಬೇರುಗಳು ಗಟ್ಟಿ ಇದ್ದಾಗ, ಉತ್ತಮ ಆಹಾರ ಪೋಷಕಾಂಶವನ್ನ ಇರುವಂತ ಆಹಾರ ಸೇವಿಸಿದಾಗ ನಮ್ಮ ದೇಹ ಎಷ್ಟು ಸದೃಢ ಆಗ್ತದ, ಆ ನಿಟ್ಟಿನಲ್ಲಿ ತಾವು ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಇದರಿಂದ ನಮಗ್ ಬಹಳ ಸಂತೋಷ, ಅಭಿನಂದನೆ.
2: ಥ್ಯಾಂಕ್ ಯು.
0: ಈಗ ದಕ್ಷಿಣೆ ಅವರೇ, ಕೃಷಿ ಮತ್ತು ಆರೋಗ್ಯ ಒಂದಕ್ಕೊಂದು ಹೆಂಗ್ ಪೂರಕ ಆಗ್ಯಾವ?
2: ಕೃಷಿ ಮತ್ತು ಆರೋಗ್ಯ ಒಂದಕ್ಕೊಂದು ಹೆಂಗ್ ಪೂರಕ ಅಂದ್ರ, ಕೃಷಿ ಕರೆಕ್ಟ್ ಇತ್ತಂದ್ರನ ಆರೋಗ್ಯ ಕರೆಕ್ಟ್. ಈಗ ಮೊದಲೆಲ್ಲ ಹೆಂಗಿತ್ರಿ, ಎಲ್ಲಾರ್ಗು ಒಕ್ಕಲ್ತನ ಅಥವಾ ಕೃಷಿ ಅನ್ನೋದನ್ನ ಮೇನ್ ಜಾಬ್ ಇತ್ತ, ಮೇನ್ ಪ್ರೊಫೆಷನ್ ಇತ್ತ. ಯಾಕಂತಂದ್ರ ಯಾವಾಗ್ಲೂ ದಿವ್ಸ ಎದ್ದ ಕೂಡಲೇನೂ ನಮಗ್ ಏನಾರು ತಿನ್ನಾಕ್ ಬೇಕಾ, ತಿಂದಿವ ಅಂತಂದ್ರ ನಾವು ಮುಂದ್ ಹೋಗ್ತೇವೆ. ಸೊ ಈ ತಿನ್ನೋದದು ಎಲ್ಲಿಂದ ಬರ್ತೈತಿ? ನಮ್ ಭೂಮಿನಾಗಿಂದನ ಬರ್ತೈತಿ. ಕಾಳು, ಕಡಿ, ಹಣ್ಣು, ಹಂಪ್ಲ ಇವನ್ನೆಲ್ಲ ಇವನ್ನೆಲ್ಲ ನಾವು ಮಾಡ್ಕೊಂತ ಹೊಂಟಿವಿ ಅಂತಂದ್ರ ಇದಕ್ ಒಬ್ಬವ ಬೆಳೆಯವ್ ಬೇಕ. ಬೆಳೆಯವ್ ಯಾರ? ಕೃಷಿಕ. ಇವ್ರ ಅಗ್ರಿಕಲ್ಚರಿಸ್ಟ್ ಅಥವಾ ಫಾರ್ಮರ್ ಹುವೆವರ್, ಇವ್ರ ಚಂದಗೆ ತಮ್ಮ ಭೂಮಿನ ಕರೆಕ್ಟ್ ಆಗಿ ಸದೃಢವಾಗಿ ಇಟ್ಕೊಂಡು ತಾವ್ ಏನ್ ನಮಗ್ ಬೆಳೆಸಿ ಕೊಡ್ತಾರ, ಆ ಧಾನ್ಯಗಳನ್ನ ನಾವು ತಿಂದ್ವಿ ಅಥವಾ ಆ ಹಣ್ಣು ಹಂಪ್ಲ ತಿಂದ್ವಿ, ಆ ತರಕಾರಿ ನಾವು ತಿಂದ್ವಿ ಅಂತಂದ್ರ ನಾವೆಲ್ಲಾರು ಶಾರೀರಿಕವಾಗಿ ಆರೋಗ್ಯವಾಗಿನ ಇರ್ತೀವ್ರಿ.
0: ಆದ್ರ ದಕ್ಷಿಣಿ ಅವ್ರ, ಇವತ್ತಿನ ದಿನದಲ್ಲಿ ನಾವು ನೋಡ್ತಾ ಬಂದ್ರ ನಮ್ಗ ವಯಸ್ಸು ಚಿಕ್ಕದಿದ್ದಾಗನೇ ರೋಗ ರುಜಿನಗಳ ಕಾಟ ಜಾಸ್ತಿ. ನಾವು ನಮ್ಮ ಹಿಂದಿನವ್ರನ್ನ ನೋಡೋಣ, ನಮ್ಮ ತಂದೆ ತಾಯಿ, ನಮ್ಮ ಅಜ್ಜ ಅಜ್ಜಿ, ಅವ್ರಿಗೆ ಅಷ್ಟೊಂದು ರೋಗ ರುಜಿನಗಳು ಇದ್ದಿದ್ದಿಲ್ಲ, ಅಂದ್ರೆ ಸದೃಢರಾಗಿದ್ರು. ಯಾಕೆಂದ್ರೆ ಅವರು ಸೇವಿಸುವ ಆಹಾರ ಗುಣಮಟ್ಟದ್ದಾಗಿತ್ತು. ಇವತ್ತು ನಮ್ಮ ಆಹಾರ ಕಳಪೆ ಮಟ್ಟದ್ದಾಗಿದೆ. ಇದಕ್ಕೆ ಕಾರಣ ಯಾರು ಅಂತ ಹೇಳ್ತೀರಿ?
2: ಈಗ ಬೆನ್ನೆಲುಬು ಅನಿಸ್ಕೊಂಡಿದ್ದ ರೈತ ಬೆನ್ ಒಂದ ಸದೃಳ ಕಾಲಕೈಯ ಮುರಿದಿದ್ದು ಅಂದ್ರೆ ಏನ್ ಮಾಡ್ತೀರಿ ಹೇಳ್ರಿ ಮೇಡಮ್? ಸೊ ನನ್ನ ಪ್ರಕಾರ ರೈತ ಒಬ್ಬವ ಬೆನ್ನೆಲುಬು ಆತಂದ್ರ ಅವನ ಕೈ ಕಾಲುಗಳು ಒಂದು ಫ್ಯಾಮಿಲಿ, ಫ್ಯಾಮಿಲಿನಾಗ ಅವಂಗ ಸಪೋರ್ಟ್ ಬೇಕು. ಫ್ಯಾಮಿಲಿ ಬಂತು, ಅವನದ್ ಫ್ರೆಂಡ್ಸ್ ಆತು, ಫ್ಯಾಮಿಲಿ ಆತು, ಅವ್ನ್ ಸಪೋರ್ಟ್ ಮಾಡಬೇಕು. ಇಲ್ಲಾಂತಂದ್ರ ಏನ್ ಮಾಡ್ತಾರ? ಏ ಅದ್ರಾಗ ಏನಾಯ್ತು, ರೈತಕಿನಾಗ ಬಿಟ್ಟು ಬಿಡ, ಅದನ್ನೇನ್ ಮಾಡ್ತೀಯೋ ನೀನ ಅಂದ್ರ ಅವಂದ್ ಕುಸಿದ್ ಬಿಡ್ತಾನವ ಅಲ್ಲಿ. ಅವಂಗ್ ಸಪೋರ್ಟ್ ಆಗಿ ನಿಂದಿರ್ಬೇಕ. ಅವ್ನ್ ಹೊಲಕ್ ಹೊಂಟಾನಂದ್ರ ಅವಂಗ ಬುತ್ತಿಗಂಟ್ ತಯಾರಾಗಬೇಕು. ಅವ್ನ್ ಬೆಳ್ಯಾಕತ್ತಾನಂತಂದ್ರ ಅದನ್ನ ತಗೊಳವ್ರ ಇರ್ಬೇಕು. ಸೊ ಒಂದ್ ಅದ್ ಒಂದ್ ಆದ್ರೆ ಒಂದ್ ಕಾಲರ್ ಅನ್ಕೋರಿ, ಒಂದ್ ಕೈಯರ್ ಅನ್ಕೋರಿ, ಇನ್ನೊಂದ್ ಅವನ್ ಜೋಡಿ ಕೆಲಸ ಮಾಡೋರು, ಅವ್ನ್ ಕೋ ಲೇಬರ್ಸರ್ ಆಗ್ಲಿ, ಅವ್ನ ನೇಬರ್ಸರ್ ಆಗ್ಲಿ, ಅವ್ರು ಬೇಕ. ಯಾಕಂದ್ರೆ ಇದು ಸಿಂಗಲ್ ಮ್ಯಾನ್ ಶೋ ಅಲ್ಲ.
0: ಆಯ್ತಾ?
2: ಇನ್ನು ಥರ್ಡ್ ಪರ್ಸನ್, ಥರ್ಡ್ ಇಸ್ ರಿಸೋರ್ಸ್ ಆರ್ ದ ರಿಸರ್ಚ್ ಪರ್ಸನ್. ಈಗ ನೀ ಏನೋ ತಪ್ಪು ಮಾಡಾತಿಪ್ಪ, ಇದನ್ನ ಕರೆಕ್ಟ್ ಮಾಡ, ಆಮೇಲೆ ನಾ ಇದ್ರ ಮೇಲೆ ರಿಸರ್ಚ್ ಮಾಡೇನಿ, ಈ ಸಾಯಿಲ್ ಟೆಸ್ಟ್ ಮಾಡೇನಿ, ಅಥವಾ ಈ ವಾತಾವರಣ ಹಿಂಗೈತಿ, ಈಗ ಇದಕ್ ಬೆಳಿ ಬರಂಗಿಲ್ಲ, ಈಗ ಕೆಟ್ಟೈತಿ, ಇದನ್ನ ಹಾಕೋ, ಈ ಬೆಳಿ ಬೆಳೆಸ್ಕೋ, ಈ ಕಾಳು ಹಾಕೋ, ಹಿಂಗ್ ಹೇಳಾವ ಒಬ್ಬವ ರಿಸೋರ್ಸ್ ಅಥವಾ ರಿಸರ್ಚ್ ಪರ್ಸನ್ ಬೇಕ. ಇನ್ ಫೋರ್ತ್ ಲಾಸ್ಟ್ ಇಸ್ ಮಾರ್ಕೆಟ್ ಪರ್ಸನ್. ಮಾರ್ಕೆಟಿಂಗ್ ಮಾತ್ರ

0: ಚಲೋ ಸಿಗಬೇಕು. ಯಾಕಂದ್ರ 365 ಡೇಸ್ ಅನ್ನು ಹಗಲ್ ಅನ್ನಂಗಿಲ್ಲ, ರಾತ್ರಿ ಅನ್ನಂಗಿಲ್ಲ, ಶೋ ಮೇಲೆ ಇರಬೇಕ್ರಿ ಇವ್ರು. ರೈತರ ಯಾವಾಗ್ರೂ ಇವ್ರಿಗೆ ಸುಟಿನ ಇಲ್ರಿ. ಈಗ ನೀ ಅಮಾಸ್ ಬಂದೈತಿ, ಹೋಳಿಗೆ ಉಂಡ್ ಮಕ್ಕೋತಿ ಅಂದ್ರೂ ಅವಾಗ ಅಕ್ಕಿ ಹೋಳಿಗೆ ಮಾಡಕ್ ಅವ್ನು ಹೇಂತಿರ್ಬೇಕ? ಇವ ತನ್ನ ಆಕಳ ತೊಳಿಬೇಕು, ಅಥವಾ ತನ್ನ ಚಕಡಿ ತೊಳ್ಕೋಬೇಕು, ಇವನ್ ತನ್ನ ಹಕ್ಕಿ ತೊಳ್ಕೋಬೇಕು, ಅದೊಂದು ಜಾಬ್ ಅನ್ನ. ಸೊ ಏನ ಒಂದ್ ಆಮೇಲೆ ಇವ್ನಿಗೆ ಗವರ್ಮೆಂಟ್ ಹಾಲಿಡೇಸ್ ಅಂದ್ರಂತೂ
1: ಇಲ್ಲ ಇಲ್ಲ
0: ಇಲ್ಲ ಇಲ್ಲ. ಇವಂಗ್ ಯಾವಾಗ ಹಾಲಿಡೇ ಅಂತಂದ್ರ, ಇವಂಗ್ ಏನಾರ ರೋಗ ಬ್ಯಾನಿ ಬಂತ್, ಇವಂಗ ರೋಗ ಬ್ಯಾನಿ ಅವ್ರಿಗೆ ಬರುದು ಏನಂತಂದ್ರ ಓವರ್ ಎಕ್ಸರ್ಷನ್ ಆಗಿ ರೋಗ ಅಂದ್ರ ಮೈಕೈ ನೋವು ಒಂದ ನೋಡ್ರಿ. ನಾ ನೋಡಿದ ಪ್ರಕಾರ ಇವ್ರಿಗೆ ರೋಗ ಬ್ಯಾನಿ ಬರುದಂದ್ರ ಓವರ್ ಎಕ್ಸರ್ಷನ್. ಆ ಬಾಡಿಗೆ 4-5 ದಿವಸ ಕಂಟಿನ್ಯೂಸ್ ನೀವು ಕೆಲಸ ಕೊಟ್ರಿ ಹಗಲ್ ರಾತ್ರಿ ಅಂದಾಗ 5ನೇ ದಿವಸ ಮಲ್ಕೋತಾನ. ಸೊ ಹಿಂತಾದ್ ಒಂದ ಅವನಿಗೆ ರೆಸ್ಟ್ ಅನ್ನೋದು, ಅವನಿಗೆ ರೆಸ್ಟ್ ಅನ್ನ ಇಲ್ಲ. ಸೊ ಹಿಂಗ್ ಮಾಡ್ಬೇಕತ್ತಿದ್ರ ಮತ್ತೆ ಇವನ್ಗೆ ಸಪೋರ್ಟ್ ಸಿಸ್ಟಮ್ ಬೇಕಾ ಬೇಕಲ್ರಿ.
1: ಹೌದು,
0: ಇವ್ ಮಾಡಿದಾಗ ಇವ ಅವಾಗ ಇವ್ರ ಎಲ್ಲಾರು ಇದ್ರಂತಂದ್ರ ಅವ ಏನ್ ಮಾಡ್ತಾನ, ಚೊಲೋದನ್ನ ಬೆಳೆದ್ಕೊಡ್ತಾನ ನಿಮಗ್. ಈಗ ನೀ ಚೊಲೋದ್ ಬೆಳಿಬೇಕಂತಂದ್ರ ಈಗ ನೋಡ್ರಿ, ಎಲ್ಲಾ ಸುತ್ತು ಕಡೆ ನಿಮ್ಗೆ ಎಲ್ಲಾನು ಪೆಸ್ಟಿಸೈಡ್ ಹೊಡ್ಯಾಕತ್ತಾರ. ಈಗ ನಾ ಒಬ್ಬಕಿನ ಆರ್ಗ್ಯಾನಿಕ್ ಮಾಡತ್ತೇನಂದ್ರ ಒಂದ್ ದಿನ ಅಲ್ಲಿ ಪೆಸ್ಟಿಸೈಡ್ ಹೋದ್ರ ಅವ್ ಬಂದ ನನ್ನ ಹೊಲದಾಗ ಕುಂಡಿರ್ತಾವ್. ಸೊ ನನ್ನ ಹೊಲದಾಗ ಕುಂತು ನನಗ್ ಡ್ಯಾಮೇಜು ಮಾಡಬಹುದು ಒಂದ್ ಇಲ್ಲಪ್ಪ. ನನ್ನ ಹೊಲದಾಗಿಂದ ಗಿಡಗಳೆಲ್ಲ ಸದೃಢವಾಗಿದ್ದು ಅಂದ್ರ ಅದ್ರದ್ ಇಮ್ಯುನಿಟಿ ಸಿಸ್ಟಮ್ ಚಲೋ ಇತ್ತು ಅಂತಂದ್ರ ಆ ಹುಳುಗಳು ಬಂದ್ರು ನನ್ನ ಇದಕ್ಕೆ ಏನು ಮಾಡಕ್ ಸಾಧ್ಯ ಇಲ್ಲ. ಸೊ ಇದನ್ನೆಲ್ಲ ಅವ್ ಮಾಡ್ಕೋಬೇಕಂತಂದ್ರ ತನ್ನ ಭೂಮಿನ ಅವ್ ಮೊದಲು ಸದೃಢ ಮಾಡ್ಕೋಬೇಕು. ಸೊ ಆವಾಗ ಅವನು ಅವ್ನ ಹೊಲದಲ್ಲಿ ಏನ್ ಹುಟ್ಟತಾವ ಅವೆಲ್ಲ ಸದೃಢ ಆಗಿ. ಇದಕ್ಕೋ ಶ್ರಮ ಐತ್ರಿ ಮೇಡಮ್. ಈಗ ಇದಕ್ಕ ಅವ ಪೆಸ್ಟಿಸೈಡ್ ತನ್ನಂತಾದ ಒಂದ್ ಪೆಸ್ಟಿಸೈಡ್ ಮಾಡ್ಕೋಬೇಕಂದ್ರ ಇವೊಂದು ಆಕಳ ಬೇಕಾ ಬೇಕ. ಆಕಳ ಗೋಮೂತ್ರ, ಆಕಳದ ಮಜ್ಜಿಗೆ, ಇದರಿಂದ ನಾವು ಪೆಸ್ಟಿಸೈಡ್ ತಯಾರ ಮಾಡ್ಕೋತಾನ. ಆಮೇಲೆ ಇವ್ರು ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಮಾಡ್ಕೋಬೇಕಂತಂದ್ರ ಆಕಳ ಸಗಣಿ ಹಾಕೊಂಡಕ ಬೇಕ. ಅದನ್ಕ ಏನಾರ ಒಂದ್ ಕಲ್ಚರ್ ರೆಡಿ ಮಾಡ್ಕೋಬೇಕವ. ಎಲ್ಲ ನಮ್ಮಲ್ಲೇನ ಅದಾವ. ಇವನ್ನೆಲ್ಲ ತಿಪ್ಪಿ ಗೊಬ್ಬರ ಹಾಕು, ಕಂಪೋಸ್ಟ್ ಮಾಡ್ಕೊಂತಿದ್ರ ಕಂಪೋಸ್ಟ್ ಗೊಬ್ಬರ ಹಾಕು, ಅಥವಾ ಲಿಕ್ವಿಡ್ ಗೊಬ್ಬರ ಮಾಡ್ಕೋತಿ ಅಂದ್ರೆ ಲಿಕ್ವಿಡ್ ಗೊಬ್ಬರ ಹಾಕು. ಯಾವ ಏನೇನ್ ಬೇಕು, ಯಾವ ಟೈಮಿಗೆ ಏನ್ ಬೇಕು, ನೀ ಇದನ್ ದಿನಾ ಹೋಗಿ ನೀ ನೋಡ್ಕೊಂತ ಇದ್ದಿ ಅಂತಂದ್ರ ನಿನಗ್ ಗೊತ್ತಾಕೇತಿ. ಸೊ ಅವಾಗ ನೀವ್ ಅದನ್ನ ಕೊಟ್ಕೊಂತ ಹೋಗ್ಬೇಕು. ಅವಾಗ ಅವಂದ್ ಬೆಳಿ ಎಲ್ಲಾನು ಸದೃಢ ಆಗ್ತೈತಿ. ಸೊ ಅಂತ ಪೌಷ್ಟಿಕ ಆಹಾರ ತಾ ತಿಂದು ನಮ್ ಸಮಾಜಕ್ಕೆ ಕೊಡ್ತಾನು ಅಂತಂದ್ರ ಮತ್ತ ಅವಂದ್ ಸ್ಟೇಟಸ್ ಯಾವ ಲೆವೆಲ್ಗೆ ಇರ್ಬೇಕು ಹೇಳ್ರಿ.
1: ಖಂಡಿತ. ಈಗ ಇವತ್ತಿನ ದಿನದೊಳಗ ನಾವು ನಮ್ಮ ರೈತರು ಬೆಳೀತಾ ಇರುವಂತ ಭೂಮಿಯನ್ನ ನೋಡಿದ್ರ ಭೂಮಿ ಪೂರ್ತಿ ಸವಕಳಾಗ್ಬಿಟ್ಟದ. ಅದ್ರಲ್ಲಿ ಯಾವುದೇ ರೀತಿ ಪೋಷಕಾಂಶ ಇಲ್ಲ, ಸತ್ವಹೀನ ಆಗ್ಯದ. ಇದಕ್ಕೂ ಕೂಡ ಕಾರಣ ಬಳಸ್ತಾ ಇರುವಂತ ಕೀಟನಾಶಕಗಳೇ ಕಾರಣ ಅಂತೇಳಿ. ಈ ಕೀಟನಾಶಕದಿಂದ ಬೆಳೆದಂತ ತರಕಾರಿಯನ್ನ ಆಗ್ಲಿ ಕಾಳು ಕಡಿ ಆಗ್ಲಿ ಜನ ಬಳಸೋದ್ರಿಂದ ಅವ್ರ ದೇಹದ ಮೇಲೆ ಏನ್ ದುಷ್ಪರಿಣಾಮ ಆಗ್ತದೆ?
0: ಅಫ್ಕೋರ್ಸ್ ದೊಡ್ಡ ದುಷ್ಪರಿಣಾಮ ಆಕೇತ್ರಿ. ಯಾಕಂತಂದ್ರ ಪೆಸ್ಟಿಸೈಡ್ಸ್ ಅಥವಾ ನೀವು ಫರ್ಟಿಲೈಸರ್ಸ್ ಅದನ್ನ ತಗೊಂಡನ ಬೆಳೆದಿರ್ತಾವ. ಸೊ ಅದನ್ನ ನಾವು ಸೇವನೆ ಮಾಡಿದ್ವಿ ಅಂತಂದ್ರ ನಾವು ಇಂದಲ್ಲ ನಾಳೆ ಅದು ಸಣ್ಣಗೆ ಸ್ಲೋ ಪಾಯ್ಸನ್. ಅದು ಸಿ ಬಾಡಿ ಏಕ್ದಮ್ ಸಡನ್ ರಿಯಾಕ್ಟ್ ಆಗಂಗಿಲ್ಲ. ಸಡನ್ ರಿಯಾಕ್ಟ್ ಆಗುದಕ್ಕೆ ಅನಾಫಿಲೆಕ್ಟಿಕ್ ರಿಯಾಕ್ಷನ್ಸ್ ಅಂತೇವ್. ಏನೋ ಒಂದ್ ಪಟ್ ಅಂತೇಳಿ ಯಾವ್ದೋ ಒಂದ್ ನಮಗೆ ಜೇನು ಹುಳ ಕಡಿದ್ರು ಅಥವಾ ಏನೋ ಕಡಿದ್ರು ನಮ್ಗೆ ಅನಾಫಿಲೆಕ್ಟಿಕ್ ಒಬ್ಬೊಬ್ರ ರಿಯಾಕ್ಷನ್ಸ್ ಆಗ್ತಾವ. ಹಂಗ ಇದು ಈ ಇದೇನ್ ನಾವು ಪೆಸ್ಟಿಸೈಡ್ ಅಥವಾ ಈ ಫರ್ಟಿಲೈಸರ್ಸ್ ಏನ್ ಸೇವನೆ ಮಾಡ್ತೇವೋ ಇವು ಒಮ್ಮಿಂದೊಮ್ಮೆನ ಆಗಂಗಿಲ್ರಿ. ಇವು ಸಣ್ಣಗೆ ಈಗ ಮೊದಲಿನ ಕಾಲನಾಗೆಲ್ಲ ವಿಷಕನ್ಯಗಳು ಅಂತ ಇರ್ತಿದ್ರು. ಅವ್ ಹೆಂಗ ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ವಿಷ ಹಾಕೊಂತ ಇರ್ತಿದ್ರು. ಹೌದಾ? ಹಂಗ ಇದು ಸಣ್ಣಗೆ ವಿಷ ಹಾಕೊಂತನ ಹೊಂಟೈತಿ. ಇದರಿಂದ ನಮಗ ನೋಡ್ರಿ ಈಗ ಡಯಾಬಿಟಿಸ್ ಈಸ್ ಲೈಕ್ ನಮ್ದು ಇಂಡಿಯಾ ಡಯಾಬಿಟಿಸ್ ಈಗ ನಂಬರ್ ಒನ್ ಆಗಿ ಬಂದೈತಿ. ಇದು ಎದಕ್ಕಪ್ಪ? ಇದ್ರಾಗ ಆಹಾರ ತಿನ್ನೋದು ಅಷ್ಟ ಅಲ್ದನು ಇವನ್ ನಮ್ ಲೈಫ್ ಸ್ಟೈಲ್ ಅನ್ನು ಮೇನ್ ಕಾರಣ ಆಗ್ತೈತಿ. ಸೊ ಇದಕ್ ಒಂದ ಅಲ್ಲ, ಅದಕ್ಕ ಓವರ್ ಆಲ್ ಬ್ಯಾಲೆನ್ಸ್ ಆಗ್ಬೇಕ. ತಿನ್ನೋದೊಂದ ಚಲೋ ತಿಂದೇನಿ ತಿನ್ಕೊಂತ ಕುಂಡಿರ್ತೇನೆ ಅಂದ್ರೂ ಆಗಂಗಿಲ್ಲ. ಆ ಶರೀರಕ್ಕೆ ವ್ಯಾಯಾಮನ್ನು ಬೇಕಾಗ್ತೈತಿ. ಸೊ ದಟ್ ಇಸ್ ಸೆಕೆಂಡರಿ, ಬಟ್ ವಿ ಆರ್ ಟಾಕಿಂಗ್ ಅಬೌಟ್ ದಿಸ್. ಅದಕ್ಕ ಇದೇನ್ ಆಕೈತಲ್ಲ, ಸ್ಲೋ ಪಾಯ್ಸನ್ ಅನ್ನ ರೀ ಇದು. ಸೊ ಅದಕ್ಕ ಆದಷ್ಟು ನಮ್ ರೈತ ನಾವು ಒಂದ್ ಆಕಳ ಅಥವಾ ಎತ್ತುಗಳು ಇಟ್ಕೊಂಡನ ತನ್ನ ತಿಪ್ಪಿ ಗೊಬ್ಬರ ತನ್ನ ಶಗಣಿ ಗೊಬ್ಬರ ಹಾಕೊಂಡು ತನ್ನ ಭೂಮಿನ ಫಲವತ್ತ ಮಾಡ್ಕೊಂಡಂತಂದ್ರ ಅವನಿಗೆ ಯಾವ್ದು ಫರ್ಟಿಲೈಸರ್ ಬೇಕಾಗಂಗಿಲ್ಲ, ಯಾವ್ದು ಪೆಸ್ಟಿಸೈಡ್ ಬೇಕಾಗಂಗಿಲ್ಲ. ಸೊ ಅವ ಇದನ್ ಇಟ್ಕೊಂಡು ಮಾಡಾವನ ಖರೆ ರೈತ ಖರೆ ಒಕ್ಕಲಿಗೆ. ಇದು ನನ್ನ ಪ್ರಕಾರ. ಅಂಡ್ ಮೊದ್ಲಿನ ಕಾಲನವ್ರಿಗೆಲ್ಲ ಇರ್ತಿರ್ಲಿಲ್ಲ, ಯಾಕಂತಂದ್ರ ತಾವ ಶ್ರಮ ಪಟ್ಟು ತಾವೇ ದುಡಿತಿದ್ರು. ಆಮೇಲೆ ಅವಾಗೆಲ್ಲ ತಿಪ್ಪಿ ಗೊಬ್ಬರದಿಂದ ಹಾಕ್ತಿದ್ರು, ತಾವೇ ಮಾಡ್ತಿದ್ರು. ಅವ್ರಿಗೆ ಏನು ರೋಗದು ಬರತಿರ್ಲಿಲ್ಲ. ಈಗ ರೋಗ ಹುಟ್ಟಿಸಿದ್ದನ ಏನಂತಂದ್ರ ಈ ಫರ್ಟಿಲೈಸರ್ಸ್ ಇದರಿಂದ ಹಾಕಿನ ರೋಗ ಹುಟ್ಟಾಕತ್ತಾವ. ಅಂಡ್ ಇದು ಬರೇ ಆರಾಮ ಬರೇ ಡಾಕ್ಟರ್ಸ್ ಕಡೆಯಿಂದ ನಿಮ್ಗೆ ಆರೋಗ್ಯ ಸಿಗ್ತೈತೆ ಅಂತ ಅಲ್ರಿ, ಆರೋಗ್ಯ ಸಿಗುದು ರೈತನಿಂದ ಸಿಗ್ತೈತಿ.
1: ಮೂಲನೇ ಕೃಷಿ,
0: ಮೂಲನೇ ಕೃಷಿ.
1: ಹೌದು. ಈಗ ದಕ್ಷಿಣಿ ಅವರು ತಾವು ಮಾತಾಡ್ತಾ ಬಹಳ ಮುಖ್ಯವಾದದ್ದನ್ನು ಹೇಳಿದ್ರಿ. ಈಗ ಕೀಟನಾಶಕಗಳನ್ನ ಬಳಸದೇ ಇದ್ದಂತ ಆಹಾರ ಅಂದ್ರೆ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಏನ್ ಹೇಳ್ತೀವಿ, ಇದನ್ನ ನಾವು ಬಳಸೋದ್ರಿಂದ ನಾವು ರೋಗದಿಂದ ಸ್ವಲ್ಪ ದೂರ ಇರಬಹುದು ಅಂತ. ಆದ್ರೆ ಇವತ್ತಿನ ಪರಿಸ್ಥಿತಿ ತಾಳ್ಮೆ ಇಲ್ಲ,

0: ಇವತ್ತು ಮನುಷ್ಯನಿಗೆ ಬೇಗ ಬೆಳಿಬೇಕು, ಬೇಗ ಮಾರಾಟ ಮಾಡಬೇಕು ಅಂದ್ರೆ ಈ ಒಂದು ತೀವ್ರತೆ ಕೂಡ ಒಂದು ಕಾರಣ ನನಗನ್ನಿಸ್ತದೆ.
1: ಹೌದು, ನಾನು ಅದನ್ನು ಅಂತೇನ್ರಿ, ಯಾಕಂದ್ರೆ ಎಷ್ಟೋ ಮಂದಿ ಹೊಲ ಇದ್ದವ್ರೆಲ್ಲಾರು ಲಾವಣಿ ಕೊಟ್ಟೆ ಬಡ್ಡ್ಯಾಗ ಕೊಟ್ಟೆ ಇಂಥವನ್ನ ಕೇಳತ್ತೇವೆ. ಯಾಕಂತಂದ್ರೆ ಅವ್ರ ಮನ್ಯಾಗೂ ಯಾರು ಮಾಡೋರನು ಇಲ್ಲ. ಈಗ ಎಲ್ಲಾರನು ಕಂಪನಿ ಹೋಗ್ತಾರ್ರಿ, ನೀ 10,000 ತಗೋ 12,000 ತಗೋ, ಅವ್ರಿಗೆ ಏನ ಭಾರಿ, ನಾ ಕಂಪನಿ ಹೊಂಟೇನಂದ್ರ ಭಾರಿ, ಕಂಪನಿಯಾಗನ ಊಟ ಆಕೇತ್ರಿ, ದೇ ಆರ್ ಸೋ ಹ್ಯಾಪಿ ವಿತ್ ದಟ್. ಅಲ್ಲಿ ಕಂಪನಿಯಾಗ ಏನ್ ತಿಂತಾರ ಅನ್ನೋದು ಗೊತ್ತಿಲ್ಲ. ನಮ್ ಕಡೆ ಬರೋ ಪೇಷಂಟ್ ನೋಡಿನ ಅಸ್ತಮಾ ಅಂದ್ರೆ ಅವ್ರಿಗೆ ಬ್ರಾಂಕೈಟಿಸ್ ಆಗ್ತೈತಿ, ಆಮೇಲೆ ಎಲ್ಲ ಇಂಟೆಸ್ಟೈನ್ ಎಲ್ಲ ಹಳ್ಳ ಹಿಡಿದೋಗಿರ್ತದೆ, ಡೈಜೆಸ್ಟಿವ್ ಸಿಸ್ಟಮ್ ಹಳ್ಳ ಹಿಡಿದೋಗಿರ್ತೈತಿ. ಯಾಕಂತ ಅಂತದ್ದು ಉಂತಾರ ಅವ್ರು, ಅವ್ರಿಗೆ ಅದ್ರದ್ ರಿಯಲೈಸೇಷನ್ ಅನ್ನ ಇಲ್ಲ. ಇವ್ರಿಗೆ ನಾ ಏನಂತೆ, ನಿಮ್ಮ ಮಾಧ್ಯಮನೂ ಬೆಸ್ಟ್, ಟಿವಿ ಮಾಧ್ಯಮನೂ ಬೆಸ್ಟ್, ಇವನ್ನ ನೀವು ಹೈಲೈಟ್ ಮಾಡಿರಲ್ಲ. ಲೈಕ್ ಇವ್ರಿಗೆ ಆರೋಗ್ಯ ಎತ್ತರಾಗೈತಿ ಅನ್ನೋದನ್ನ ಏನೇನೆಲ್ಲ ಅಡ್ವರ್ಟೈಸ್ ಮಾಡ್ಕೊಂತ ಹೋಗ್ತಾರ, ಇತರದ ಬಗ್ಗೆ ಯಾಕೆ ಅಡ್ವರ್ಟೈಸ್ಮೆಂಟ್ ಬಹಳ ಬರಂಗಿಲ್ಲ. ಇತರ ಕಡೆ ಒಲವು ಬರಬೇಕು ಮೇಡಮ್. ಮೀಡಿಯಾ ಇಸ್ ದ ಬೆಸ್ಟ್ ಸೋರ್ಸ್ ಎಲ್ಲಾ ಕಡೆನು. ಈಗ ನಾನ್ ಹೊಲದಾಗ ಒಬ್ಬಕ್ಕೆ ಕುಂತೇನಿ ಅಂತಂದ್ರೆ ನನ್ ಯಾರು ಗೊತ್ತಿರಂಗಿಲ್ಲ, ಯಾರಿಗೂ ಗೊತ್ತಿರಂಗಿಲ್ಲ ಏನ್ ಮಾಡಾಕತ್ತೇನಂತ. ಈಗ ನೀವೊಂದ್ ನಂಗೆ ಅಪರ್ಚುನಿಟಿ ಕೊಟ್ಟಿರಿ ಮಾತಾಡಕಂತ, ನಾ ಈಗ ಯಾಕೆ ಮಾತಾಡಕತ್ತೇನಂದ್ರ ನನಗ್ ಅಲ್ಲಿ ಮಾಡಿ ಗೊತ್ತಾಗೈತಿ.

0: ಕಂಪನಿ ಹೊಂಟೇನಂದ್ರ ಭಾರಿ ಕಂಪನಿಯಾಗನ ಊಟ ಆಕೇತ್ರಿ, ದೇ ಆರ್ ಸೋ ಹ್ಯಾಪಿ ವಿತ್ ದಟ್. ಅಲ್ಲಿ ಕಂಪನಿಯಾಗ ಏನ್ ತಿಂತಾರ ಅನ್ನೋದು ಗೊತ್ತಿಲ್ಲ. ನಮ್ ಕಡೆ ಬರೋ ಪೇಷಂಟ್ ನೋಡಿನ ಅಸ್ತಮಾ ಅಂದ್ರ ಅವ್ರಿಗೆ ಬ್ರಾಂಕೈಟಿಸ್ ಆಗ್ತೈತಿ, ಆಮೇಲೆ ಎಲ್ಲ ಇಂಟೆಸ್ಟೈನ್ ಎಲ್ಲ ಹಳ್ಳ ಹಿಡಿದೋಗಿರ್ತದೆ, ಡೈಜೆಸ್ಟಿವ್ ಸಿಸ್ಟಮ್ ಹಳ್ಳ ಹಿಡಿದೋಗಿರ್ತೈತಿ. ಯಾಕಂತ ಅಂತದ್ದು ಉಂತಾರ ಅವ್ರು, ಅವ್ರಿಗೆ ಅದ್ರದ್ದು ರಿಯಲೈಸೇಷನ್ ಇಲ್ಲ. ಇವ್ರಿಗೆ ನಾ ಏನಂತೆ, ನಿಮ್ಮ ಮಾಧ್ಯಮನೂ ಬೆಸ್ಟ್, ಟಿವಿ ಮಾಧ್ಯಮನೂ ಬೆಸ್ಟ್, ಇವನ್ನ ನೀವು ಹೈಲೈಟ್ ಮಾಡಿರಲ್ಲ. ಲೈಕ್ ಇವ್ರಿಗೆ ಆರೋಗ್ಯ ಎತ್ತರಾಗೈತಿ ಅನ್ನೋದನ್ನ ಏನೇನೆಲ್ಲ ಅಡ್ವರ್ಟೈಸ್ ಮಾಡ್ಕೊಂತ ಹೋಗ್ತಾರ, ಇತರದ ಬಗ್ಗೆ ಯಾಕೆ ಅಡ್ವರ್ಟೈಸ್ಮೆಂಟ್ ಬಹಳ ಬರಂಗಿಲ್ಲ. ಇತರ ಕಡೆ ಒಲವು ಬರ್ಬೇಕ ಮೇಡಮ್. ಮೀಡಿಯಾ ಇಸ್ ದ ಬೆಸ್ಟ್ ಸೋರ್ಸ್ ಎಲ್ಲಾ ಕಡೆನು. ಈಗ ನಾನು ಹೊಲದಾಗ ಒಬ್ಬಕ್ಕೆ ಕುಂತೇನಿ ಅಂತಂದ್ರ ನನ್ಗೆ ಯಾರು ಗೊತ್ತಿರಂಗಿಲ್ಲ, ಯಾರಿಗೂ ಗೊತ್ತಿರಂಗಿಲ್ಲ ಏನ್ ಮಾಡಾಕತ್ತೇನಂತ. ಈಗ ನೀವು ಒಂದ್ ನಂಗೆ ಅಪರ್ಚುನಿಟಿ ಕೊಟ್ಟಿರಿ ಮಾತಾಡಕಂತ, ನಾ ಈಗ ಯಾಕೆ ಮಾತಾಡಕತ್ತೇನಂದ್ರ ನನಗ್ ಅಲ್ಲಿ ಮಾಡಿ ಗೊತ್ತಾಗೈತಿ, ನೋಡಿ ಗೊತ್ತಾಗೈತಿ. ಸೊ ಐ ಕ್ಯಾನ್ ಟೆಲ್ ಯು ದ ರಿಯಾಲಿಟಿ. ಅಂಡ್ ಇನ್ನೊಂದು ಹೇಳ್ತೇನಿ, ಮನುಷ್ಯ ಆಗಿ ಉಳಿತಾನ ನೋಡ್ರಿ ಯಾವಾಗ ಅಂತಂದ್ರ, ಅವ್ನ ಭೂಮಿ ಒಳಗೆ ಯಾವಾಗ ಕಾಂಟ್ಯಾಕ್ಟ್ ನಾಗ ಬರ್ತಾನಲ್ಲ, ಹಿ ವಿಲ್ ನೋ ದ ರಿಯಾಲಿಟಿ ಆಫ್ ಲೈಫ್. ನಾ ಎದಕ್ಕೆ ಬಂದೇನಿ ಈ ಭೂಮಿ ಮೇಲೆ, ಅಂಡ್ ನಾ ಏನ್ ಮಾಡ್ಬೇಕು. ಆಮೇಲೆ ರೈತೈಕಿ ಒಂದು ಮನುಷ್ಯನ ಸೊಕ್ಕ ಅಡಗಿಸ್ತೈತಿ, ಸೊಕ್ಕ ಮುರಿದೈತ್ರಿ. ಯಾಕಂದ್ರ ನೀ ಭಾರಿ ಹೋಗಿ ಏನಾ ಇದ್ರ ಓನರ್ ಅಂತೇಳಿ ನೀ ಹೋಗ್ತಿ, ಓನರ್ ಇದ್ಕೊಂಡು ಏನ್ ಮಾಡ್ತೀನಿ ನೀನ್? ನೀ ಬಗ್ಗಿ ದುಡ್ದಾಗನ ನಿನ್ನ ಓನರ್ ಕಿ. ನೀ ಯಾವಾಗ ನಿಂದ ತಲಿ ಹಾಲಿ ಭೂಮಿಗೆ ಹಚ್ತಿಯಲ್ಲ, ನಿನ್ನ ಸೊಕ್ಕ ಅವಾಗ ಅಡಗತೈತಿ, ಅವಾಗ ನಿನಗ ಭೂಮಿ ತಾಯಿ ಒಲಿತಾಳ, ಅವಾಗ ನಿನಗ ಅಕ್ಕಿ ಏನ್ ಕೊಡ್ಬೇಕು ಕೊಡ್ತಾಳ
1: ನೋಡ್ರಿ. ಅಂದ್ರ ಭೂಮಿ ತಾಯಿಯನ್ನ ಒಲಿಸಿಕೊಂಡ್ರ ನಾವು ಕೃಷಿಯ ಜೊತೆ ಜೊತೆಗೆ ಆರೋಗ್ಯ ಭಾಗ್ಯವನ್ನು ಕೂಡ ಪಡಿಬಹುದು ಅನ್ನೋದು ಬಹಳ ಉತ್ತಮವಾದ ಮಾತನ್ನ ತಾವು ಹೇಳಿದ್ರಿ. ಕೃಷಿ ಮತ್ತು ಆರೋಗ್ಯ ಹೆಂಗ್ ಪೂರಕ ಆಗ್ಯದ, ನಾವು ಉತ್ತಮ ಕೃಷಿಯನ್ನ ಪಡೆದಾಗ ನಮ್ಮ ಆರೋಗ್ಯ ಹೆಂಗ್ ಸುಸ್ಥಿತಿಯೊಳಗಿರ್ತದ ಅನ್ನೋ ವಿಷಯವನ್ನ ನಾವು ಇವತ್ತಿನ ಕಾರ್ಯಕ್ರಮದೊಳಗ ಚರ್ಚೆ ಮಾಡಿವಿ
2: ಅಲ್ವೇ. ಯಾಕ ಅವ್ರು ಎಷ್ಟು ಚಂದ ಹೇಳ್ಯಾರ ನೋಡು, ಬ್ಯಾರೆ ರಾಜ್ಯದಿಂದ ಆಕಳ ತರಬೇಡ್ರಿ, ನಮ್ಮ ರಾಜ್ಯದಾಗನ ಏನದಾವ ಅವನ ಕರಿ ಅನ್ಸದು ಲಾಭೆ. ಮೊನ್ನೆ ನಮ್ ಮನಿ ಕಡೆ ಒಬ್ರು ತಗೊಂಬಂದಿದ್ರವ ಗಿರ್ ಅಂತವ,
1: ಗೀರ್ ಗೀರ್
2: ಏನದ
1: ಗೀರ್
2: ಗೀರ್ ಗೀರ್ ಆಕಳ ತಂದಿದ್ರಂತವೆ. ಅದಕ್ಕ ಪಾಪ ಅಲ್ಲಿದಕ್ಕ
1: ಗುಜರಾತದ್ದು,
2: ಗುಜರಾತದನ್ನ ಅದು ಅಲ್ಲಿಂದ ಅಷ್ಟೊತ್ತ ತನಕ ನಿಲ್ಲಿಸ್ಕೊಂಡು ಗಾಡಿಯಾಗ ತಗೊಂಡ್ ಬಂದಾರ್ವೆ, ಹೈರಾಣ ಆಗುದಿಲ್ಲ ನಾವಕ್ಕ. ಆಮೇಲೆ ಅಲ್ಲಿದ ಹವಾ ಪ್ರಕೃತಿ ಬ್ಯಾರೆ, ಇಲ್ಲಿದ ಬ್ಯಾರೆ, ಸಣ್ಣ ಆಗ್ಬಿಟ್ಟವು ಅವು. ಎಷ್ಟೋ ಸರಿ ಡಾಕ್ಟರ್ನ ಕರ್ಸಿದ್ರು, ಮತ್ತ ಅವ್ರು ಹೇಳಿದ್ರು ಇವನ್ ಬಾಳ ಸೂಕ್ಷ್ಮವಾಗಿ ನೀವು ಇದನ್ ಮಾಡ್ಬೇಕು, ಮೇವು ಹಾಕಬೇಕಾದ್ರ ಅವಕ್ಕೆಲ್ಲ. ಆಮೇಲೆ ನಮ್ ಕಡೆ ಎಲ್ಲ ಏನ್ ಉಳಿದಿರ್ತೈತಿ, ಹತ್ತಿ ಕಾಳು ಅವು ಇವು ಕೆಲವೊಂದ್ಸರಿ ಹಂಗ ಹಾಕ್ಬಿಡ್ತಾರ ನೋಡು, ಹಂಗ ಹಾಕ್ಬಾರ್ದಂತ ಅವಕ್ಕ
1: ನಾಜೂಕ್ ಇರ್ತಾವ.
2: ಹತ್ತಿ ಕಾಳು ನೆನೆಸಿ ಅವಕ್ಕೆ ಬೆಲ್ಲ ಕುಡಿಸಿ ಹಾಕ್ಬೇಕಂತ ಅವು. ಹಂಗ ನಮ್ಮ ಹಳ್ಳಿಯಾಗಿನ ಅವ್ರು ಇದನ್ ಮಾಡುದು ನೋಡು, ಮತ್ ಬಾಳ ಕಳಿಸಿದ್ರಿ ಬೇ ಅವನ್ನ.
1: ಅಲ್ಲ ಕಲವ ನೀನ ನೋಡ, ನಿನ್ ವೈದ್ಯ ಎಲ್ಲರ ದೂರ ದೇಶದಾಗ ಇಟ್ಟು ಬಂದ್ರ ನಿನಗ್ ಭಾಷೆ ಬರುದಿಲ್ಲ, ಅಲ್ಲಿ ಊಟ ಒಗ್ಗುದಿಲ್ಲ, ಹವಾಮಾನ ಒಗ್ಗುದಿಲ್ಲ.
2: ಕಕ್ಕಾಬಿಕ್ಕಿಯಾಗಿ ಓಡಿ ಬರ್ತೀನಿ ನಾನು
1: ಹಂಗ. ಮತ್ತ ನೀ ಮಾತು ಬರಕಿನ ಹಿಂಗಂತಿ, ನೀನ್ ಅವ್ ಮೂಕ್ ಪ್ರಾಣಿ ಹೌದಿಲ್ಲ. ಅದಕ್ಕ ನಮ್ ಕಡೆ ಏನ್ ಇರ್ತಾವ, ಅವನ್ ಸಾಕ್ಬೇಕು, ಅವನ್ ಜೋಪಾನ ಮಾಡ್ಬೇಕು, ಅವಕ್ಕ ಚಲೋ ಚಲೋ ತಿನ್ಲಿಕ್ ಕೊಡ, ಅವ ಚಲೋತ್ನ ನಿಮ್ಗೆ ಹಾಲು ಇದೆಲ್ಲ ಕೊಡ್ತಾವ.
2: ಎಲ್ಲಾರು ತಿಳ್ಕೊಬೇಕು ನೋಡಿ, ಆದಷ್ಟು ನಮ್ ಕಡಿವ ಇವು ಏನ ಆಕಳ ಪಾಕಳ ಅವನ್ನೆಲ್ಲ ನಮ್ ಕಡೆ ಇದನ್ನ ಬೆಳೆಸಿದ್ರ ಆತರದ ಇದು ಇನ್ನೂ ಹೆಚ್ಚಾಕೈತಲ್ಲ.
1: ಹೌದು ಹೌದು ಅಲ್ಲ ಕಲ್ಲವ್ವ, ಬರೇ ಮಾತಾಡದ್ವಿ ಇಬ್ರು ಕುಂತ ಒಟ್ಟ ಒಟ್ಟ ಒಟ್ಟ ಅಂತ. ಅದಕ್ಕ ನಮ್ ಹಿರಿಯ ಒಂದೊಂದ್ಸಲ ಅಂತಿರ್ತಾನ,
2: ಏನಂತ
1: ಆ ಕಲ್ಲವ್ವ ಬಂದ ಹಟ್ಟಿ ಕೂತ್ಲಂದ್ರ ನಿಂದ ಕಟಗಿ ಬಾಯಿ ಆಗಿದ್ರು ಒಡೆದು ಹೋಗಿತ್ತ, ಆ ದೇವ್ರ ತೊಗಲಿನ ಬಾಯಿ ಇಟ್ಟಾನ ನಡೆದಿತ್ತು ಬಿಡ ಅಂತಾನ.
2: ಅಲ್ವೇ ಅಕ್ಕ, ಇಷ್ಟು ಮಾತಾಡಿದ್ರ ಸಂಜೆಕ ಕಣ್ ತುಂಬ ನಿದ್ದೆ ಆಕೈತಿ ನಮ್ಗೆ.
1: ಹೌದು ಬಿಡ,
2: ನಾವು ಮಾತು ಕಡಿಮೆ ಮಾಡಿದ್ರೆ ನಿದ್ದೆ ರಹತ್ತೈತೆ.
1: ಮತ್ತ ಒಂದ್ ದಿನ ನೀನ್ ಬೆಟ್ಟ ಆಗ್ಲಿಕ್ರ ಏನೋ ಕಳ್ಕೊಂಡೇನಿ ಏನೋ ಕಳ್ಕೊಂಡೇನಿ ಅಂತ
2: ಮುನ್ ಬೇ ಹಂಗ ಆಕೈತಿ. ಅದ್ ಹೆಂಗ ಕುಡ್ಸ್ಯಾನ ನೋಡ್ ನಮ್ಮಿಬ್ರನ್ನ ದೇವ್ರ.
1: ಹೌದು
2: ಅಲ್ವೇ, ಇವತ್ತ ಬರಾಕತ್ತಿದ್ನ ಆಕೆ ಮಗಲ್ ಮನಿ ಪಾರಕ ಬಿಸಾಕತ್ತಿದ್ಲ. ಆಮೇಲೆ ಬಿಸಾಕತ್ರ ಎಲ್ಲಾರು ಮೊದ್ಲಕ್ಕ ತಾವ ಹಾಡ್ ಹಾಡ್ತಿದ್ರು ನೋಡು, ಬೀಸೋಣ ಬಾಗೆಳತಿ ಅಂತ ಹಾಡ್ತಿದ್ರು, ಇಲ್ಲಾಂದ್ರ ಸೋಮ್ಯಂದು ಕುಟ್ಟಣ ಬಾರ ಕುಟ್ನಾಗಿಟ್ನ ಅಕ್ಕಿಯ ಹಿಂಗೆಲ್ಲ ಕೇಳ್ತಿದ್ವಿ. ಈಕಿ ಬರೀಕ್ ಏನ್ ಮಾಡಿ ಹೇಳ್ಬೇಕು, ಈಗ ಹಾಡಾಕ್ ಬರೋದಲ್ಲ, ಒಂದ್ ರೇಡಿಯೋದಾಗಿನ ಹಾಡ್ ಹಾಕ್ಯ ಯಾವ್ದು ಗುರ್ತೈತೇನ, ಸುಖ ಎಲ್ಲಾರಿಗೆಲ್ಲ ಐತವ್ವ ಅಂತ ಏನ ಐತಿ ಬಾ, ಅದು ಬಾಳ ಚಂದ ಐತಿ.
1: ಅದು ಬಿ ಕೆ ಸುಮಿತ್ರ
2: ಜಾಣಿ ಕರೆಕ್ಟ್ ನೋಡು. ಅದನ್ನ ಮೊಬೈಲ್ ನಾಗ ಹಚ್ಕೊಂಡು ಹಾಡ್ಕೊಂತ ಕಡ್ಲಿ ಬೇಳೆ ಬಿಸಾಕತ್ತಿದ್ಲಿ ಇವತ್ತ ಒಬ್ಬೇಕ್ ನನ್ನ ಕೋತ ಬಂದೀನಿ ನೋಡ್ ನಾನು
1: ನನ್ ಕಡೆನು ಐತಿ ಕೇಳಿ ಬಿಡು.

0: ಕಲವ ಹಾಡು ಕೇಳಿದಿ, ಮತ್ತೇನ ಗಮ ಗಮ ಗಮ ಸಿಕರ್ಣಿ ತಂದಿ?
1: ಬರೇ ಸಿಕರ್ಣಿ ಒಂದ ನೋಡಿದೇನು, ಬೆರಿಕ್ ನೀನು ಈ ಡಬ್ಬಿ ಮೇಲೂ ಕಣ್ಣ ಐತಿ ನೋಡ್ ನಿಂದ.
0: ಹ್ಮ್, ಅದ ರೊಟ್ಟಿ ತಂದೆ ಏನದ್ರಾಗ
1: ಅಲ್ವೇ ನೀನು ಪ್ರೀತಿದ. ಅವಾಗ ನಾವೆಲ್ಲರೂ ಎಲ್ಲರು ಹೊಲಕ್ ಹೋಗ್ಬೇಕಾದ್ರ ಮಾವಿನ ಹಣ್ಣಿನ ಸುಗ್ಯಾಗ ಏ ಅದ್ರ ಜೋಡಿ ಹೂರ್ಣದ ಹೋಳಿಗೆ ಒಟ್ಟ ಬೇಡ.
0: ಹೋಳಿಗೆ
1: ಏನಿಲ್ವಿ, ಅವು ಬಂದಿದ್ಲು ಊರಿಂದ. ಅದಕ್ಕ ಮಲ್ಲಕ್ಕ ನೀವು ಅಲ್ಲೇ ಮಗ್ಲ ಅದಿರಂತೀರಿ, ಬಿಸಿ ಊದ್ ಕೊಟ್ ಕಳಿಸ್ತೇನೆ ನನ್ಗಂತ ಹೇಳಿ ಮಾಡ್ಕಶ. ನಿನ್ಗೊಂದ್ ನಾಕು ನನ್ಗೊಂದ್ ನಾಕು ಹಾಕೊಂಡ್ ಬಂದಿನಿ ತಗೋ.
0: ಆತ್ ಬಿಡ, ಚಲೋ ಮಾಡಿದ್ರೆ
1: ಟೇಮ್ ಆಗೇಬಿಡ್ತು ನೋಡ್ವೆ.
0: ಅಲ್ಲ, ಹೋಳಿಗೆ ತಂದ ನನ್ನದ ರಾತ್ರಿ ಅಡಿಗೆ ಕೆಲಸ ಉಳಿಸಿದ್ಯಾ? ನಾ ಎರಡು ಹೋಳಿಗೆ, ನಮ್ಮ ಹಿರಿಯ ಎರಡು ಹೋಳಿಗೆ ಸಿಕ್ಕಣ್ಣಿ ತಿಂದು ಬಿಟ್ರ ಇವತ್ ರಾತ್ರಿ ಕೆಲಸ ಮುಗಿತು ನೋಡ್.
1: ಹೆಂಗಂದ್ರ ಬಾಯಿ ತುಂಬ ಮಾತದು, ಹೊಟ್ಟೆ ತುಂಬ ಊಟ ಮಾಡಿ ಕಣ್ ತುಂಬ ನಿದ್ದೆ ಮಾಡೋಣ ಅಂತ.
0: ನಡಿ
1: ನಡಿ, ಬರು ಹೊತ್ತಾತಿವ ಹಿರಿಯ.

0: ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್ ಹಾಗೂ ಉಷಾ ಕುಲಕರ್ಣಿ.
1: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಗುಡದೂರಿನ ಗಿರಪ್ಪ ಮಲ್ಲಪ್ಪ ವಗ್ಗರ್ ಹಾಗೂ ಸಂಗಡಿಗರಿಂದ ಭಜನಾಪದ

0: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಗುಡದೂರಿನ ಗಿರಪ್ಪ ಮಲ್ಲಪ್ಪ ಒಗ್ಗರ್ ಹಾಗೂ ಸಂಗಡಿಗರಿಂದ ಭಜನಾ ಪದ ಕೇಳಿದಿರಿ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಪ್ರಕಟಣೆ ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಆಕಾಶವಾಣಿ ಈಗ ಪ್ರಕಟಣೆ ನಂತರ ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
2: ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಜನಸಂಖ್ಯಾ ಸಂರಕ್ಷಣೆ ರಕ್ಷಣೆಗೆ ಅಕ್ರಮ ವಲಸೆ ನಿವಾರಣೆ ಅತ್ಯಗತ್ಯ, ಕೇಂದ್ರ ಸಚಿವ ಅಮಿತ್ ಶಾ. ಆತ್ಮನಿರ್ಭರ ಭಾರತ ಪರಿಕಲ್ಪನೆ ವಿಶ್ವದ ಅಭಿವೃದ್ಧಿಗೆ ಪೂರಕ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿಮತ. ಪ್ರಮುಖ ಅಂಶಗಳ ಬೆಂಬಲದಿಂದಾಗಿ ದೇಶದ ಆರ್ಥಿಕತೆ ಬೆಳವಣಿಗೆ ಪಥದಲ್ಲಿ ಆರ್ಬಿಐ ವರದಿ. ರೈತರಿಗೆ ಪೂರೈಸಲು 174,000 ಕ್ವಿಂಟಲ್ ಬಿತ್ತನೆ ಬೀಜ ದಾಸ್ತಾನು ಸಂಗ್ರಹ, ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಮ್ಯಾನ್ಮಾರ್ ಅಧ್ಯಕ್ಷ 5 ದಿನಗಳ ಭಾರತ ಭೇಟಿಗಾಗಿ ನಾಳೆ ಆಗಮನ. ಐಪಿಎಲ್ ಟಿ20 ಕ್ರಿಕೆಟ್ 2ನೇ ಅರ್ಹತಾ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ದ ಟಾಸ್ ಗೆದ್ದ ರಾಜಸ್ಥಾನ್ ರಾಯಲ್ಸ್ ಬ್ಯಾಟಿಂಗ್ ಆಯ್ಕೆ.

0: ವಾರ್ತೆಗಳ ವಿವರ. ದೇಶದ ಜನಸಂಖ್ಯಾ ಸಂರಚನೆಯನ್ನು ರಕ್ಷಿಸಿಕೊಳ್ಳುವಲ್ಲಿ ಗಡಿ ಭದ್ರತೆ ಮತ್ತು ಅಕ್ರಮ ವಲಸೆ ನಿವಾರಿಸುವುದು ಅತಿ ಮುಖ್ಯ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಅವರು ಗುಜರಾತ್ನ ಭುಜ್ನಲ್ಲಿ ಭಾರತ ಪಾಕಿಸ್ತಾನ ಗಡಿ ಉದ್ದಕ್ಕೂ ನಿರ್ಮಿಸಲಾದಂತಹ G7 ಮತ್ತು G13 ಗಡಿ ಔಟ್ಪೋಸ್ಟ್ಗಳನ್ನು ಇಂದು ಉದ್ಘಾಟಿಸಿದ ನಂತರ ಮಾತನಾಡಿದರು. ಗಡಿ ನಿರ್ವಹಣೆಯಲ್ಲಿ ಹೊಸದಾಗಿ 4 ಹಂತದ ರಕ್ಷಣಾ ವ್ಯವಸ್ಥೆ ಜಾರಿಗೆ ತರಲಾಗಿದೆ. ನುಸುಳುವಿಕೆಗೆ ಅವಕಾಶ ಇರದ ಸೋರಿಕೆ ರಹಿತ ಭದ್ರತಾ ಜಾಲ ರೂಪಿಸಲು ಅತ್ಯಾಧುನಿಕ ಬೇಲಿ, ಡ್ರೋನ್ ಮತ್ತು ರೆಡಾರ್ಗಳನ್ನು ಬಳಸಲಾಗುತ್ತಿದೆ ಎಂದು ಗೃಹ ಸಚಿವರು ತಿಳಿಸಿದ್ದಾರೆ. ಅಂತಾರಾಷ್ಟೀಯ ಗಡಿ ವಿಚಾರ ಪ್ರಸ್ತಾಪಿಸಿದ ಗೃಹ ಸಚಿವ ಅಮಿತ್ ಶಾ, ಪಶ್ಚಿಮ ಬಂಗಾಳದಲ್ಲಿ ಹೊಸ ಸರ್ಕಾರ ಅಧಿಕಾರಕ್ಕೆ ಬಂದಿರುವ ಹಿನ್ನೆಲೆಯಲ್ಲಿ ದೀರ್ಘಾವಧಿಯಿಂದ ನೆನೆಗೆ ಬುದ್ದಿಗೆ ಬಿದ್ದಿದ್ದಂತಹ ಅಂಶಗಳು ಕೊನೆಗೊಂಡಿವೆ. ಅಲ್ಲಿನ ರಾಜ್ಯ ಸರ್ಕಾರ ಗಡಿ ಬೇಲಿ ಹಾಕಲು ಒಂದು ವಾರದೊಳಗೆ ಅಗತ್ಯವಿರುವಂತಹ ಭೂಮಿಯನ್ನು ಒದಗಿಸಿದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್, ಗೃಹ ಖಾತೆ ರಾಜ್ಯ ಸಚಿವರಾದಂತಹ ಹರ್ಷ ಸಾಂಗ್ವಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಆತ್ಮನಿರ್ಭರ ಭಾರತ ಪರಿಕಲ್ಪನೆಯು ಇಡೀ ವಿಶ್ವದ ಅಭಿವೃದ್ಧಿಗೆ ಪೂರಕವಾಗಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿಪ್ರಾಯಪಟ್ಟಿದ್ದಾರೆ. ಕರ್ನಾಟಕದ ದಾವಣಗೆರೆಯಲ್ಲಿಂದು UBDT ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಡಿಜಿಟಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಸ್ಟಾರ್ಟ್ಅಪ್ ಇಂಡಿಯಾ ಮತ್ತು ಸ್ಕಿಲ್ ಇಂಡಿಯಾದಂತಹ ಯೋಜನೆಗಳ ಮೂಲಕ ದೇಶದ ಯುವಶಕ್ತಿಗೆ ವ್ಯಾಪಕ ಅವಕಾಶಗಳನ್ನು ಕಲ್ಪಿಸಲಾಗಿದ್ದು ಭವಿಷ್ಯದಲ್ಲಿ ಭಾರತವು ಜಾಗತಿಕ ಮಟ್ಟದಲ್ಲಿ ಮುನ್ನಡೆ ಸಾಧಿಸಲಿದೆ ಎಂದು ಅವರು ಹೇಳಿದ್ದಾರೆ. ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನೈತಿಕ ನಾಯಕತ್ವ ಗುಣ ಹೊಂದಿದ ದೇಶದ ನಿರ್ಮಾತೃಗಳನ್ನು ರೂಪಿಸುವ ಗುರುತರ ಜವಾಬ್ದಾರಿ ಇಂಜಿನಿಯರಿಂಗ್ ಸಂಸ್ಥೆಗಳ ಮೇಲಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ನಿರ್ಮಲಾನಾಥನಂದ ಸ್ವಾಮೀಜಿ, ಸಂಸದರು ಸೇರಿದಂತೆ ಇತರೆ ಗಣ್ಯರು ಉಪಸ್ಥಿತರಿದ್ದರು. ಪ್ರಸ್ತುತ ಹಣಕಾಸು ವರ್ಷದಲ್ಲಿ ಇಂಧನ ಬೆಲೆ ಏರಿಕೆ ನಡುವೆ ಪ್ರಮುಖ ಅಂಶಗಳ ಬೆಂಬಲದಿಂದಾಗಿ ದೇಶದ ಆರ್ಥಿಕತೆ ಬೆಳವಣಿಗೆ ಪಥದಲ್ಲಿ ಸಾಗಲಿದೆ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ವಾರ್ಷಿಕ ವರದಿಯಲ್ಲಿ ತಿಳಿಸಲಾಗಿದೆ. ಮಾರ್ಚ್ 2026ಕ್ಕೆ ಮುಕ್ತಾಯಗೊಂಡ ಅವಧಿಯಲ್ಲಿ ಆರ್ಬಿಐನ ತಪಶೀಲು ಪತ್ರ ಶೇಕಡ 20.6% ಹೆಚ್ಚಳ ದಾಖಲಿಸಿದೆ. ದೇಶೀಯ ಬಂಡವಾಳ ಹೂಡಿಕೆ, ಚಿನ್ನ ಮತ್ತು ವಿದೇಶಿ ಬಂಡವಾಳ ಹೂಡಿಕೆಗಳಲ್ಲಿ ಉಂಟಾದ ಏರಿಕೆಯಿಂದಾಗಿ ಸ್ವತ್ತು ಪ್ರಮಾಣ ಹೆಚ್ಚಳ ಕಂಡಿದೆ. ಖಾತೆಗಳ ಮರುಮೌಲ್ಯಮಾಪನ, ನೋಟುಗಳ ವಿತರಣೆ, ಠೇವಣಿ ಹಾಗೂ ಇತರ ಅಂಶಗಳಿಂದ ಹೊಣೆಗಾರಿಕೆ ವಿಭಾಗ ಹೆಚ್ಚಳ ದಾಖಲಿಸಿದೆ. ಕಳೆದ ವರ್ಷ ಮಾರ್ಚ್ 31ಕ್ಕೆ 879.58 metric ಟನ್ಗಳಷ್ಟಿದ್ದಂತಹ ಚಿನ್ನ ಸಂಗ್ರಹ ಪ್ರಸ್ತುತ 880.52 metric ಟನ್ಗಳಷ್ಟಿದೆ ಎಂದು ವರದಿಯಲ್ಲಿ ತಿಳಿಸಲಾಗಿದೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಅಪ್ರತಿಮ ಯಶೋಗಾಥೆಯಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಆಪರೇಷನ್ ಸಿಂಧೂರ್ ಕುರಿತಾದ ಸ್ಮರಣ ಸಂಚಿಕೆಯನ್ನು ಬಿಡುಗಡೆಗೊಳಿಸಿದ ಸಚಿವರು, ಭಾರತ ಇದುವರೆಗೆ ಮಾಡಿದ ಎಲ್ಲಾ ಯುದ್ದಗಳಿಗಿಂತ ಈ ಕಾರ್ಯಾಚರಣೆ ವಿಭಿನ್ನವಾಗಿದ್ದು 4 ದಿನಗಳ ಒಳಗೆ ಪಾಕಿಸ್ತಾನವನ್ನು ಕದನ ವಿರಾಮಕ್ಕಾಗಿ ಯಾಚಿಸುವಂತೆ ಮಾಡಿತು ಎಂದು ವಿವರಿಸಿದ್ದಾರೆ. ಸ್ಮರಣ ಸಂಚಿಕೆಯಲ್ಲಿ ವೀರ ಯೋಧರ ವೈಯಕ್ತಿಕ ಅನುಭವಗಳನ್ನು ಹಾಗೂ ನಾಯಕತ್ವ, ಧೈರ್ಯ, ಒತ್ತಡಗಳ ನಡುವೆ ಬದ್ದತೆಯ ಪ್ರದರ್ಶನ ಮೊದಲಾದ ಒಳನೋಟಗಳನ್ನು ಒಳಗೊಂಡಿದೆ. ದೇಶದ ಸಾರ್ವಭೌಮತ್ವ ಹಾಗೂ ಸುರಕ್ಷತೆಗಾಗಿ ಇದು ಅಪ್ರತಿಮ ಯಶೋಗಾಥೆಯಾಗಿದೆ ಎಂದು ಅವರು ತಿಳಿಸಿದ್ದಾರೆ. ದೇಶದ ಎಲ್ಲ ತೈಲ ಶುದ್ದೀಕರಣ ಘಟಕಗಳು ಗರಿಷ್ಠ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಪೆಟ್ರೋಲ್, ಡೀಸೆಲ್ ಮತ್ತು ದ್ರವೀಕೃತ ಪೆಟ್ರೋಲಿಯಂ ಅನಿಲ ದಾಸ್ತಾನು ಸಾಕಷ್ಟು ಇದೆ ಎಂದು ಸರ್ಕಾರ ತಿಳಿಸಿದೆ. ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ ನವದೆಹಲಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಪ್ರತಿದಿನ 92,000 metric ಟನ್ಗಳಷ್ಟು ಎಲ್ಪಿಜಿ ಉತ್ಪಾದಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಬಂದರು, ಹಡಗು ಮತ್ತು ಜಲಮಾರ್ಗ ಸಚಿವಾಲಯದ ನಿರ್ದೇಶಕ ಉಪೇಶ್ ಕುಮಾರ್ ಮಾತನಾಡಿ, 270,000 metric ಟನ್ ಕಚ್ಚಾ ತೈಲ ಹೊತ್ತು ತರುತ್ತಿರುವಂತಹ ನಿಸೋಸ್ ಕೆರೋಸ್ ಎನ್ನುವ ವ್ಯಾಪಾರಿ ಹಡಗು ಹರ್ಮುಜ್ ಜಲಸಂಧಿಯನ್ನು ದಾಟಿದ್ದು ಜೂನ್ 3ರಂದು ವಿಶಾಖಪಟ್ಟಣಂಗೆ ಆಗಮಿಸುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ. ದೇಶದಲ್ಲಿ ಬಿತ್ತನೆ ಬೀಜ ಲಭ್ಯತೆ ಖಾತರಿಪಡಿಸಲು 174,000 ಕ್ವಿಂಟಲ್ ಬಿತ್ತನೆ ಬೀಜ ದಾಸ್ತಾನು ಇದೆ ಎಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್

0: ಚೌಹಾಣ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಮುಂಗಾರು ಹಂಗಾಮಿನ ರಾಷ್ಟೀಯ ಸಮಾವೇಶದ ಎರಡನೇ ದಿನದ ಸಂದರ್ಭದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇಶದ 9,76,000 ರೈತನ ಗುರುತಿನ ಚೀಟಿಗಳನ್ನು ರಚಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ದೇಶದಲ್ಲಿ ಆಹಾರ ಧಾನ್ಯ ಉತ್ಪಾದನೆ ಇದುವರೆಗಿನ ಅತ್ಯಂತ ಗರಿಷ್ಠ 376 ಮಿಲಿಯನ್ ಟನ್ಗಳಷ್ಟಾಗುವ ನಿರೀಕ್ಷೆ ಇದೆ ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಔಂಗ್ ಹೆಂಗ್ 5 ದಿನಗಳ ಭಾರತ ಭೇಟಿಗಾಗಿ ನಾಳೆ ಆಗಮಿಸಲಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ನವದೆಹಲಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಈ ವಿಷಯವನ್ನು ಪ್ರಸ್ತಾಪಿಸಿದ್ದಾರೆ. ಮ್ಯಾನ್ಮಾರ್ ಅಧ್ಯಕ್ಷರು ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ಉಭಯ ದೇಶಗಳ ಬಲವರ್ಧನೆ ಕುರಿತಂತೆ ವಿಚಾರ ವಿನಿಮಯ ನಡೆಸಲಿದ್ದಾರೆ. ಭಾರತ ಚೀನಾ ಗಡಿ ಕುರಿತು ಇತ್ತೀಚೆಗೆ ನಡೆದ ಸಲಹೆ ಮತ್ತು ಸಮನ್ವಯದ ಕಾರ್ಯಕಾರಿ ವ್ಯವಸ್ಥೆ ಸಭೆ ಬಗ್ಗೆ ಪ್ರಸ್ತಾಪಿಸಿದ ಜೈಸ್ವಾಲ್, ಚರ್ಚೆಗಳು ರಚನಾತ್ಮಕವಾಗಿದ್ದು ಉಭಯ ಪಕ್ಷಗಳು ಗಡಿ ನಿರ್ವಹಣೆ ಹಾಗೂ ಸಹಕಾರ ಕುರಿತಂತೆ ಚರ್ಚೆ ನಡೆಸಿದವು. ಭಾರತ ಗಡಿ ನದಿ ಕುರಿತಾದ ಮುಂದಿನ ಪರಿಣಿತರ ಸಭೆಯನ್ನು ಆದಷ್ಟು ಬೇಗ ಆಯೋಜಿಸುವ ಬಗ್ಗೆ ಒತ್ತಾಸೆ ನೀಡಿತು ಎಂದು ವಿವರವನ್ನು ನೀಡಿದರು. ಭಾರತ ಆಫ್ರಿಕಾಕ್ಕೆ ಮೊದಲ ಕಂತಿನ ವೈದ್ಯಕೀಯ ಸಾಮಗ್ರಿಗಳನ್ನು ಪೂರೈಸುತ್ತಿದ್ದು, ಉಗಾಂಡದಲ್ಲಿರುವಂತಹ ಭಾರತೀಯ ಐ ಕಮಿಷನರ್ ಸಿಡಿಸಿಎ ಕಚೇರಿಗೆ ಇಂದು ಅವುಗಳನ್ನು ಹಸ್ತಾಂತರಿಸಲಾಗಿದೆ ಎಂದು ಪ್ರಶ್ನೆಯೊಂದಕ್ಕೆ ಅವರು ಉತ್ತರ ನೀಡಿದ್ದಾರೆ. ಬಾಂಗ್ಲಾದೇಶಿ ಅಕ್ರಮ ವಲಸಿಗರ ಕುರಿತಂತೆ ಪ್ರತಿಕ್ರಿಯಿಸಿರುವ ಅವರು, ಭಾರತ 2,680 ಹೆಚ್ಚು ಪ್ರಕರಣಗಳನ್ನು ರಾಷ್ಟೀಯತೆಯ ಪರಿಶೀಲನೆಗಾಗಿ ಬಾಂಗ್ಲಾದೇಶಕ್ಕೆ ಹಸ್ತಾಂತರಿಸಿದೆ. ಪರಿಶೀಲನೆಯ ನಂತರ ಆ ವ್ಯಕ್ತಿಗಳನ್ನು ಬಾಂಗ್ಲಾದೇಶಕ್ಕೆ ಕಳುಹಿಸಲು ಸಾಧ್ಯವಾಗುತ್ತದೆ ಎಂದು ಹೇಳಿದ್ದಾರೆ. ಭಾರತ ಅಮೆರಿಕ ವಾಣಿಜ್ಯ ಸಂಬಂಧ ಕುರಿತಂತೆ ಪ್ರಸ್ತಾಪಿಸಿದ ಅವರು, ಅಮೆರಿಕದ ನಿಯೋಗವೊಂದು ಮುಂದಿನ ವಾರ ಭಾರತಕ್ಕೆ ಆಗಮಿಸುವ ನಿರೀಕ್ಷೆ ಇದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ನವದೆಹಲಿಯ ಇಂದಿರಾಗಾಂಧಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ವೈಮಾನಿಕ ಹಾರಾಟಗಳಿಗೆ ಅನುಕೂಲವಾಗುವ ಮುಂದಿನ ತಲೆಮಾರಿನ ಹವಾಮಾನ ಮತ್ತು ಮಂಜು ಮಾಹಿತಿ ವ್ಯವಸ್ಥೆ ಸ್ಕೈಕಾಸ್ಟ್ ಅನ್ನು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಇಂದು ಉದ್ಘಾಟಿಸಿದರು. ಮಿಷನ್ ಮೌಸಮ್ ಉಪಕ್ರಮದಡಿ ಈ ವ್ಯವಸ್ಥೆ ಕಲ್ಪಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಡಾ ಜಿತೇಂದ್ರ ಸಿಂಗ್, ಹವಾಮಾನ ಬದಲಾವಣೆಗಳ ಸಂದರ್ಭದಲ್ಲಿ, ಅದರಲ್ಲೂ ವಿಶೇಷವಾಗಿ ಚಳಿಗಾಲದಲ್ಲಿ ತೀವ್ರ ಮಂಜು ಕವಿದ ವಾತಾವರಣದ ಸಂದರ್ಭದಲ್ಲಿ ಹಾರಾಟ ನಿರ್ವಹಿಸಲು ಈ ಮಾಹಿತಿ ನೆರವಾಗುತ್ತದೆ. ಈ ಹೊಸ ವ್ಯವಸ್ಥೆಯಿಂದ ವಿಮಾನ ಹಾರಾಟ ವಿಳಂಬ, ಬದಲಿ ಮಾರ್ಗ ಸೇರಿದಂತೆ ಪ್ರಯಾಣಿಕರಿಗೆ ಉಂಟಾಗುವ ಅನಾನುಕೂಲಗಳನ್ನು ತಡೆಗಟ್ಟಬಹುದಾಗಿದೆ ಎಂದು ತಿಳಿಸಿದ್ದಾರೆ. ಈ ನೂತನ ವ್ಯವಸ್ಥೆ ಗಾಳಿ, ತೇವಾಂಶ, ಮಂಜು ವಿನ್ಯಾಸ ಕುರಿತಂತೆ 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನೈಜ ವೇಳೆ ಮಾಹಿತಿಯನ್ನು ನೀಡುತ್ತದೆ ಎಂದು ಸಚಿವ ಡಾ ಜಿತೇಂದ್ರ ಸಿಂಗ್ ಮಾಹಿತಿ ನೀಡಿದ್ದಾರೆ. ಚಂಡೀಗಢದ ಮಹಾರಾಜ ಯದುವೇಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವಂತಹ ಐಪಿಎಲ್ ಟಿ20 ಕ್ರಿಕೆಟ್ನ ಎರಡನೇ ಅರ್ಹತಾ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ರಾಜಸ್ಥಾನ ರಾಯಲ್ಸ್ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಎರಡೂ ತಂಡಗಳಿಗೆ ಈ ಪಂದ್ಯ ನಿರ್ಣಾಯಕವೆನಿಸಿದೆ. ಫೈನಲ್ಗೇರುವ ಮತ್ತೊಂದು ಅವಕಾಶಕ್ಕಾಗಿ ಗುಜರಾತ್ ಟೈಟಾನ್ಸ್ ಮೊದಲನೆಯ ಕ್ವಾಲಿಫೈನಲ್ನಲ್ಲಿ ರಾಜಸ್ಥಾನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಸೋತು ಈ ಪಂದ್ಯ ಮೂಲಕ ಫೈನಲ್ಗೇರುವ ತವಕದಲ್ಲಿದೆ. ಎಲಿಮಿನೇಟರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಮಣಿಸಿ ಗೆಲುವಿನ ಭರವಸೆಯೊಂದಿಗೆ ರಾಜಸ್ಥಾನ್ ರಾಯಲ್ಸ್ ತಂಡ ಕಣಕ್ಕಿಳಿಯುತ್ತಿದೆ. ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ಇದೇ 31ರಂದು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಫೈನಲ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ದ ಐಪಿಎಲ್ 2026ರ ಟ್ರೋಫಿಗಾಗಿ ಸೆಣಸಾಟ ನಡೆಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜನಸಂಖ್ಯಾ ಸಂರಚನೆ ರಕ್ಷಣೆಗೆ ಅಕ್ರಮ ವಲಸೆ ನಿವಾರಣೆ ಅತ್ಯಗತ್ಯ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಆತ್ಮನಿರ್ಭರ ಭಾರತ ಪರಿಕಲ್ಪನೆ, ವಿಶ್ವದ ಅಭಿವೃದ್ದಿಗೆ ಭಾರತ ಪೂರಕ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿಮತ. ಪ್ರಮುಖ ಅಂಶಗಳ ಬೆಂಬಲದಿಂದಾಗಿ ದೇಶದ ಆರ್ಥಿಕತೆ ಬೆಳವಣಿಗೆ ಪಥದಲ್ಲಿ, ಆರ್ಬಿಐ ವರದಿ. ರೈತರಿಗೆ ಪೂರೈಸಲು 1,74,000 ಕ್ವಿಂಟಾಲ್ ಬಿತ್ತನೆ ಬೀಜ ದಾಸ್ತಾನು ಸಂಗ್ರಹ, ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಮ್ಯಾನ್ಮಾರ್ ಅಧ್ಯಕ್ಷ 5 ದಿನಗಳ ಭಾರತ ಭೇಟಿಗಾಗಿ ನಾಳೆ ಆಗಮನ. ಐಪಿಎಲ್ ಟಿ20 ಕ್ರಿಕೆಟ್ ಎರಡನೇ ಅರ್ಹತಾ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ದ ಟಾಸ್ ಗೆದ್ದ ರಾಜಸ್ಥಾನ್ ರಾಯಲ್ಸ್ ಬ್ಯಾಟಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಧಾರವಾಡ.
2: ಚೈತ್ರ,
3: ಏನತ್ತೆ?
2: ಈ ಮನೆಯಲ್ಲಿ ಕೆಲವು ನಿಯಮಗಳಿವೆ.
3: ಅಂದ್ರೆ?
2: ಅಂದ್ರೆ ಇಲ್ಲಿ ಕ್ಯಾಶ್ ನ ಸಂಪ್ರದಾಯ ಇಲ್ಲ.
3: ಮತ್ತೆ ವ್ಯವಹಾರ?
2: ಅದು ನಾವು ಡಿಜಿಟಲ್ ಪಾವತಿ ಮಾಡೋದು.
3: ಓಹ್,
2: ಅಂದ್ರೆ ಯುಪಿಐ ಇಂದ?
3: ಹೌದಾ?
2: ಹಾ. ಮತ್ತೆ ಕೇಳು, ಇನ್ನೂ ಒಂದು ನಿಯಮವಿದೆ.
3: ಅದೇನತ್ತೆ?
2: ನಿನ್ನ ಮೊದಲ ಉಡುಗೊರೆಯು ಯುಪಿಐ ನಿಂದಲೇ ಸಿಗುತ್ತೆ.

0: ಮತ್ತೆ
1: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ,
2: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
3: ಆಕಾಶವಾಣಿ ಧಾರವಾಡ. ಕೇಳುಗರೆ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಹಿರಿಯ ಕವಿ ನರಸಿಂಹ ಪರಾಂಜಪೆ ಅವರೊಂದಿಗೆ ಮಾತುಕತೆ ಕೇಳುತ್ತೀರಿ. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣೇಕ್.
4: ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಆಕಾಶವಾಣಿಯಿಂದ ಬಹಳ ದಿನಗಳ ಹಿಂದೆ ಭಾವ ಸಂಗಮ ಅನ್ನುವಂತ ಒಂದು ಕಾರ್ಯಕ್ರಮ ಪ್ರತಿ ಬುಧವಾರ ಪ್ರಸಾರ ಆಗ್ತಾ ಇತ್ತು. ಈ ಭಾವ ಸಂಗಮ ಕಾರ್ಯಕ್ರಮದೊಳಗ ಸಾಕಷ್ಟು ಕವಿಗಳ ಕವನಗಳನ್ನ ಸಂಗೀತ ಸಂಯೋಜಿಸಿ ಪ್ರತಿ ವಾರ ಈ ಕಾರ್ಯಕ್ರಮದಲ್ಲಿ ಹಾಡಲಾಗ್ತಾ ಇತ್ತು. ಅಂದ್ರೆ ಒಮ್ಮೆ ಧ್ವನಿ ಮುದ್ರಣಗೊಂಡ ಭಾವ ಸಂಗಮ ತಿಂಗಳ ಇಡೀ ಪ್ರಸಾರ ಆಗ್ತಾ ಇತ್ತು, ತಿಂಗಳ ಹಾಡು ಅನ್ನುವ ಒಂದು ರೀತಿ ಒಳಗ. ಅಂತ ಒಂದು ಭಾವ ಸಂಗಮಕ್ಕೆ ಸಾಕಷ್ಟು ಸಲ ಕವನಗಳನ್ನ ಬರೆದುಕೊಟ್ಟು ಸಂಗೀತ ಸಂಯೋಜನೆ ಮಾಡಿ ಕೇಳುಗರ ಸ್ಮೃತಿ ಪಟಲದಲ್ಲಿ ಉಳಿದವರು ನರಸಿಂಹ ಪರಾಂಜಪೆ ಅವರು. ನರಸಿಂಹ ಪರಾಂಜಪೆ ಅವರ ಲೇಖನಿಯಿಂದ ಮೂಡಿದ ಹಲವಾರು ಗೀತೆಗಳಿಗೆ ಆಕಾಶವಾಣಿಯಲ್ಲಿ ಇರುವಂತ ಅನುಮೋದಿತ ಸಂಗೀತ ಸಂಯೋಜಕರು, ಅದಕ್ಕೆ ಸಂಗೀತ ಜೋಡಣೆ ಮಾಡಿ ಉತ್ತಮೋತ್ತಮ ಗಾಯಕರು ಈ ಗೀತೆಗಳನ್ನ ಹಾಡ್ತಾ ಬಂದ್ರು. ಕೇಳುಗರೆ, ಅಂತ ಒಬ್ಬ ಖ್ಯಾತ ಕವಿ, ಸಹೃದಯಿ, ಹಿರಿಯ ನಾಗರಿಕರಾದ ನರಸಿಂಹ ಪರಾಂಜಪೆ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ನರಸಿಂಹ ಪರಾಂಜಪೆ.
5: ನಮಸ್ಕಾರ ರೀ
4: ನರಸಿಂಹ ಪರಾಂಜಪೆ ಅವರ. ನಿಮ್ಮನ್ನು ನೋಡ್ಲಿಕ್ಕೆ ಬಹಳ ಖುಷಿ ಅನಿಸ್ತದ, ಯಾಕಂದ್ರ ಎಷ್ಟು ಖುಷಿಯಾದ ಒಂದು ಜೀವನ ಶೈಲಿ, ಎಲ್ಲವನ್ನೂ ಪ್ರೀತಿಸಬೇಕು ಅನ್ನೋ ಒಂದು ಮನೋಭಾವ. ಇವತ್ತಿಗೂ ಕೂಡ ಸಾಹಿತ್ಯಿಕ ಚಟುವಟಿಕೆಗಳಲ್ಲಿ ನಿಮ್ಮನ್ನ ನೀವು ತೊಡಗಿಸಿಕೊಂಡಿದ್ದೀರಿ. ಉದಯೋನ್ಮುಖ ಬರಹಗಾರರನ್ನ, ಕವಿಗಳನ್ನ, ಸಾಹಿತಿಗಳನ್ನ ಉತ್ತೇಜಿಸ್ತಾ ಇದ್ದೀರಿ. ಇಷ್ಟೆಲ್ಲ ಮಾಡಬೇಕು ಅಂತ ಹೆಂಗ ಅನಿಸ್ತು, ಹೆಂಗ ಮಾಡ್ತಾ ಇದ್ದೀರಿ?
5: ನಾನು ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಅಲ್ಲಿಯ ಶ್ರೀಕ್ಷೇತ್ರ ಮಂಜುಗುಣಿಯವನು. ಬಹುಶಃ ನಾನು ಹುಟ್ಟಿದ ಮಲೆನಾಡಿನ ಪ್ರಭಾವವೋ ಏನೋ, ಮಲೆನಾಡಿನ ಸಿರಿಯೇ ನಲ್ಲಿ ಒಂದಿಷ್ಟು ಬೀಜವನ್ನು ಬಿತ್ತಿರಬೇಕು ಈ ಸಾಹಿತ್ಯಿಕ ಕೃಷಿ, ವಿಶೇಷವಾಗಿ ಕಾವ್ಯ ಕೃಷಿ. ಅದರಂತೆ ಆವಾಗ ಕೂಡ ಆದರ್ಶ ಶಿಕ್ಷಕರು ಕೂಡ ನಮಗೆ ಸಿಕ್ಕಿದ್ದು ನನ್ನ ಸದೈವ ಅಂತ ಭಾವಿಸಿದ್ದೇನೆ. ಹೀಗೆ ಇದ್ದಾಗ ನಮ್ಮ ಮೂಲ ಹಳ್ಳಿ ಶ್ರೀಕ್ಷೇತ್ರ ಮಂಜುಗುಣಿ ವೆಂಕಟೇಶನ ಸ್ಥಾನ, ಅದು ಹಳ್ಳಿ ಆದ್ರಿಂದ ನಾಲ್ಕನೇ ಎತ್ತಿಯವರಿಗೆ ಅಷ್ಟೇ ಕ್ಲಾಸ್ ಇತ್ತು, ಅಲ್ಲಿ ಕಲಿತಾಯಿತು. ಮುಂದೆ ನಾನು ಶಿರಸಿಗೆ ಬಂದೆ, ತಾಲೂಕಾ ಹೆಡ್ ಕ್ವಾರ್ಟರ್ ಆದ ಶಿರಸಿ. ನಮ್ಮ ಸಂಬಂಧಿಕರ ಮನೆಯಲ್ಲಿ ಉಳ್ಕೊಂಡೆ. ಶಿರಸಿಯಲ್ಲೇ ನಂದು ಐದನೇ ಎತ್ತಿಯಿಂದ SSLC ವರೆಗೂ ಆಯಿತು. ಹೀಗಾಗಿದ್ದಾಗ ಆ ಪೀರಿಯಡ್ ಇದ್ದಾಗ ಶಿರಸಿಯಲ್ಲಿ ಒಂದು ವಿಶೇಷತೆ ಅಲ್ಲಿದ್ದಿದೆ, ಅಲ್ಲಿ ಮಾರಿಕಾಂಬಾ ದೇವಸ್ಥಾನ ಅಂತ ಒಂದು ದೊಡ್ಡ ಗುಡಿ. ಸಾಹಿತ್ಯಿಕ ಚಟುವಟಿಕೆಗಳು ಬಹಳ ಪ್ರೋತ್ಸಾಹ ಕೊಡುವ ಒಂದು ಪದ್ಧತಿ ಅಲ್ಲಿ ಇದೆ. ಹಾಗಾಗಿ ನನ್ನ ಬಾಲ್ಯದಲ್ಲಿ ಸಾಹಿತ್ಯಿಕ ಚಟುವಟಿಕೆ ಹೇಗಿರುತ್ತೆ ಅಂತಂದ್ರೆ, ವಿಶೇಷವಾಗಿ ನವರಾತ್ರಿಯ ವೇಳೆಯಲ್ಲಿ 9 ದಿವಸಗಳು ಕೂಡ ಸಾಹಿತ್ಯಿಕ ಚಟುವಟಿಕೆ ನಡೀತಿದ್ದು. ಭಾಷಣ ಸ್ಪರ್ಧೆ, ನಿಬಂಧ ಸ್ಪರ್ಧೆ, ಕಾವ್ಯ ಸ್ಪರ್ಧೆ. ಬಹುತೇಕ ನಾನು 6ನೇ ಎತ್ತಿ ಅಥವಾ 7ನೇ ಎತ್ತಿ ಇದ್ದಾಗ, ಶಿರಸಿಯ ಮಾರಿಕಾಂಬಾ ಶಾಲೆಯಲ್ಲಿದ್ದಾಗ ನನಗೊಂದು ಅವಕಾಶ ಸಿಗುತ್ತೆ. ಹೀಗೆ ಆಶು ಕವನ ಸ್ಪರ್ಧೆ ಅಂತ ಇತ್ತದು. ನನ್ನ ಶಿಕ್ಷಕರು ಇಷ್ಟು ಒತ್ತಡ ಮಾಡಿದ್ರೆ, ನನಗೆ ಗೊತ್ತು ನೀ ಬರೀತಿ, ನೀ ಬಾ ಹೋಗು, ಇಷ್ಟೇ ಅವ್ರ ಉದ್ದೇಶ. ಹೋದೆ, ಬರದೆ ಚೀಟಿ ಹಾಕ್ತಿದ್ರು ಅವಾಗೆಲ್ಲ. ಚೀಟಿ ಬೇರೆ ಬೇರೆ ವಿಷಯಗಳನ್ನ ಹಾಕಿ ಒಂದು ಚೀಟಿ ಎತ್ತೋದು, ಒಂದು 5-10 ನಿಮಿಷ ವಿಚಾರ ಮಾಡ್ಲಿಕ್ಕೆ ಟೈಮ್ ಕೊಟ್ಟು ಕವನ ಒಂದು 1.5 ತಾಸು ಅಥವಾ 1 ತಾಸಿನ ಕವಿತೆ ಬರೆದು ಬಿಡೋದು. ಈ ರೀತಿಯ ಸ್ಪರ್ಧೆಯಲ್ಲಿ ಭಾಗಿಯಾದೆ. ಬೇಡಾಗಿ ಬಂದ ಕೂಸು ಈ ಕವಿತೆಗೆ ಅಂತ ಬರೆದ ಕವಿತೆಯನ್ನು ಪ್ರಕಟ ಮಾಡಿದ್ರು.
4: ನೀವು ಅವಾಗ 6ನೇ ಕ್ಲಾಸ್?
5: ನಾನು 6 ಅಥವಾ 7ನೇ ಎತ್ತಿದ್ದೆ. ಬಹುಶಃ ಮುಗಿಲು ಮುಟ್ಟಿ ಬಿಡ್ತು ನನ್ನ ಸಂತೋಷ. ಆಗಲೇ ನನ್ನಲ್ಲಿ ಒಂದು ಮನಸ್ಸಿನಲ್ಲಿ ನಾಡ್ತಲ್ಲ, ಏನೋ ನನಗೆ ಬರೀಬಹುದು ನಾನು ಅನ್ನೋ ಕಾನ್ಫಿಡೆನ್ಸ್ ನಾನು ಪ್ರಾಥಮಿಕ ಶಾಲೆಯಲ್ಲಿ ಇದ್ದಾಗಲೇ 6 ಉಳಿಯಿತು. ಈ ರೀತಿ ಚಿಗುರೊಡೆಯಿತು ಆಚೆ.
4: ಆದ್ರೆ ಅವಾಗ ಚಿಗುರು ಒಡೆದದ್ದನ್ನ ಈವರೆಗೂ, ಈಗ ಬಹುಶಃ ತಮಗೆ 82 ಪ್ರಾಯ, ಈಗೂ ಕೂಡ ಅದನ್ನ ಮುಂದುವರ್ಸ್ಕೊಂಡು ಬಂದಿದ್ದೀರಲ್ಲ, ಈ ಉತ್ಸಾಹ ಪ್ರೀತಿಯನ್ನ ಹೆಂಗ ಕಾದಿಟ್ಕೊಂಡು ಬಂದಿರಿ?
5: ಸುದೈವಕ್ಕೆ ನಾನು ಸ್ಕೂಲ್ವರೆಗಾಯ್ತು, ಸ್ಕೂಲ್ ಕಾಂಪಿಟೇಷನ್ ದಲ್ಲಿ ಭಾಗವಹಿಸ್ತಿದ್ದೆ, ಸರ್ಕಾರಿ ನೌಕರಿ ಬಂದ್ಮೇಲೆ ಅಲ್ಲೂ ಭಾಗವಹಿಸಿದ್ದೆ. ಮತ್ತು ಇಲ್ಲಿ ಏನ್ ಮಜಾ ಹೇಳ್ಬೇಕಂದ್ರೆ, ನನ್ನ ಹಿರಿಯ ಅಧಿಕಾರಿಗಳು ನನ್ನನ್ನು ಗುರುತಿಸ್ತಿದ್ರು. ಏನಂದ್ರೆ, ನಾವಂತೂ ಸರ್ವೆ ಮಾಡೋರು, ಲೆವೆಲಿಂಗ್ ಇನ್ಸ್ಟ್ರೂಮೆಂಟ್ ಹಿಡಿಯೋರು, ರೈತರ ಹತ್ರ ಗುದ್ದಾಡೋರು, ಆದ್ರೆ ಈ ನಮ್ಮ ಶಿಷ್ಯ ಅಥವಾ ಈ ಹುಡುಗ ಇವು ಇಷ್ಟೇ ಅಲ್ಲದೆ ಉಳಿದ ಸಾಹಿತಿಗಳಂತೆ ಚಟುವಟಿಕೆ ಭಾಗವಹಿಸ್ತಾನಲ್ಲ, ಇದು ನಮ್ಮ ಇಲಾಖೆಗೆ ಒಳ್ಳೆ ಹೆಸರು ತರ್ತಾನಿವ. ಪ್ರೀತಿ ಇಟ್ಟುಕೊಂಡು ನಿರಂತರ ಸರ್ಕಾರಿ ನೌಕರಿ ಜಾಯಿನ್ ಆದಾಗಿಂದ ನಿವೃತ್ತಿಯ ನಂತರವೂ ಇಲ್ಲಿವರೆಗೂ, ನಿವೃತ್ತಿಯಾಗಿ 22-23 ವರ್ಷ ಆದ್ರೂ ಇಲ್ಲೂ ಕೂಡ ನೆನೆಸ್ತಾರೆ ಮತ್ತು ಸಪೋರ್ಟ್ ಕೊಡ್ತಾರೆ ನಮಗೆ.
4: ಈಗ ತಾವು ನೀರಾವರಿ ಇಲಾಖೆಯಲ್ಲಿ ಕಾರ್ಯವನ್ನ ನಿರ್ವಹಿಸಿ ನಿವೃತ್ತರಾಗಿದ್ದೀರಿ. ಆ ಇಲಾಖೆಯಲ್ಲಿ ಇರುವಾಗ್ಲೇನೆ ಈ ಕಾವ್ಯ ಕೃಷಿಯನ್ನ ಆರಂಭ ಮಾಡಿದ್ರಿ. ತಮ್ಮ ಮೊದಲ ಕವನ ಸಂಕಲನ ಯಾವುದು?
5: ನನ್ನ ಮೊದಲನೇ ಕವನ ಸಂಕಲನ ಹೆಸರು ಮೇನಕಾ ಸಾಕಿನ್. 1976 ಇದು ಪ್ರಕಾಶನಗೊಂಡಿತು. ಅತ್ಯಂತ ಸುರೈವದಿಂದ ಸಂತೋಷದ ಹೇಳ್ತೇನೆ, ಅದಕ್ಕೆ ಮುನ್ನುಡಿ ಬರೆದುಕೊಟ್ಟವರು ಮತ್ತಾರು ಅಲ್ಲದೆ

0: ವರಕವಿ ಡಾಕ್ಟರ್ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು.
1: ಓಹೋಹೋ,
0: ನಾನು ಅವ್ರ ಮುಂದೆ ಅಗ್ದಿ ಚಿಕ್ಕವನೇ, ಅವ್ರನ್ನ ಅಪ್ರೋಚ್ ಆಗೋದು ಕಷ್ಟಿತ್ತು. ಆದ್ರೂ ಏನೋ ಒಂದು ಒಂದು ಪ್ರಯತ್ನ ಅಂತ ಹೇಳಿ ಅವ್ರ ಹತ್ರ ಹೋದಾಗ ಪುಣ್ಯಕ್ಕೆ ಅವ್ರು ಒಪ್ಕೊಂಡು ಬಿಟ್ರು. ಆಯ್ತು, ಮುನ್ನುಡಿ ಬರೆದು ಕೊಡ್ತೇನೆ, ನೀನೆಲ್ಲ ರೆಡಿ ಮಾಡ್ಕೊಂಡು ಬಾ, ಫಾರ್ಮೆಟ್ ತಗೊಂಡು ಬಾ, ನಾ ಬರೆದು ಕೊಡ್ತೇನೆ ಅಂದ್ರೆ ಅವರು ತಂದು ಕೊಟ್ಟೆ. ಮುನ್ನುಡಿನೂ ಕೊಟ್ರು, ಅದು ಬೇಕಾದ್ರೂ ಓದ್ಬಹುದು. ಆ ಮುನ್ನುಡಿಯನ್ನು ಬಹುತೇಕ ನಾನಿಲ್ಲಿ 1976 ಪ್ರಕಟವಾದ ಮೇನಕಾ ಸಾಕಿನಿ ಸಂಕಲ್ದ ಅವ್ರು ಕೊಟ್ಟ ಮುನ್ನುಡಿ, ಒಂದು ಚಿಕ್ಕ ಮುನ್ನುಡಿ ಕೊಟ್ಟಿದ್ದಾರೆ. ಅದರಲ್ಲಿ ಬೇಂದ್ರೆಯವರು ಅಂತಾರೆ, ನನ್ನ ಮಾತು ಅಂತ ಬರೆದಿದ್ದಾರೆ. ಮೇನಕಾ ಸಾಕಿನ್ನು ಇದು ನನ್ನ ಮೊದಲನೇ ಕವನ ಸಂಕಲನ, ಸಾಕಿ ಸಲಬೇಕಾದ್ರು ನೀವು ಅಂತ ಅವರಲ್ಲಿ ಕೇಳಿಕೊಂಡಾಗ ವರಕವಿಗಳು ಒಂದು ಚಿಕ್ಕ ಮುನ್ನುಡಿಯನ್ನು ಅನುಗ್ರಹಿಸಿದರು. ಹರಕೆ ಅನ್ನುವುದು ಅದರ ಶೀರ್ಷಿಕೆ. ಶ್ರೀ ನರಸಿಂಹ ಪರಾಂಜಪೆಯವರ ಈ ಪುಟ್ಟ ಕವನ ಸಂಕಲನಕ್ಕೆ ನಾನು ಒಂದೆರಡು ಒಳ್ಳೆಯ ಮಾತು ಆಡಬೇಕು. ಎಂಥೆಂಥ ಕವಿತೆಯಲ್ಲೂ ಗುಣದ ಜೊತೆ ದೋಷವಿರುವುದನ್ನು ನಾನು ಧಾರಾಳವಾಗಿ ಕಂಡಿದ್ದೇನೆ. ಈ ತರುಣ ಕವಿ ನನ್ನ ಪೂರ್ವ ಪರಿಚಯದವರಲ್ಲ. ಕವನ ಸಂಗ್ರಹದ ಜಾತಕ ಬರೆಯಬೇಕಾಗಿದೆ. ಈಗ ಸಂಗ್ರಹದ ಮೊದಲ ಕವಿತೆಯ ಹೆಸರು ಮೇನಕಾ ಸಾಕಿನ್ನು, ಸಂಗ್ರಹಕ್ಕೂ ಅದೇ ಹೆಸರು. ನಾನು ಮೇನಕಾ ಸಾಕಿನ್ನು ಎಂದೇ ಹೇಳಬಯಸುವೆ. ಕವಿ ಇಂಜಿನಿಯರ್ ಕೆಲಸದಲ್ಲಿದ್ದು ಮನೆ ಮಾಡಿ ಬಾಳುತ್ತಿರುವ ಸದ್ಗೃಹಸ್ಥರು. ಕಾವ್ಯಾಭ್ಯಾಸ, ಶಾಸ್ತ್ರಾಭ್ಯಾಸ, ರಚನಾಭ್ಯಾಸ ಸಾಕಷ್ಟಿದ್ದ ಇವರು ಮೇನಕಾಧ್ಯಾಯ ಮುಗಿಸಿದ್ದಾರೆ. ಗಾಯತ್ರಿಯ ಉಪಾಸನೆ ಇವರು ಮಾಡಬಲ್ಲರು. ಭಾರತ ರತ್ನ ಆಗುವುದು ಎಲ್ಲ ಇಂಜಿನಿಯರಿಗೆ ಸಾಧ್ಯವಿಲ್ಲ. ಜೀವನ ಮನನದಿಂದ ಕಾವ್ಯರತ್ನ ನಿರ್ಮಿಸುವುದು ಅಸಾಧ್ಯವಾಗಲಾರದು ಇವರಿಗೆ. ಕವಿಗೆ ಬೇಕಾಗುವ ಪ್ರಾಥಮಿಕ ಸಿದ್ಧಿ ಈ ಕವನಗಳಲ್ಲಿ ಇವೆ. ಇವರಿಗೆ ಕಾಳಿದಾಸ, ಅಂಬಿಕಾತನಯ ದತ್ತರಂತೆ ವಿಶ್ವೇಶ್ವರಯ್ಯನವರೂ ಪ್ರಿಯರೇ. ಇವರ ಕಾವ್ಯ ಶಿಲ್ಪದಿಂದ ಗಾಯತ್ರಿಯ ಗಾತ್ರ ಮೂಡಿಯಿತು. ಆದರೆ ಅದಕ್ಕೂ ಹೆಚ್ಚಿನ ತಪಸ್ಸು ಬೇಕು. ತನ್ನ ಕಾವ್ಯ ಹೃದಯ ಒಡಮೂಡಿಸುವ ಸಮೀಕ್ಷಾ ಪ್ರಪಂಚವನ್ನು ಇವರು ನಿರ್ಮಿಸಬೇಕಾದೀತು. ಸವ್ಯಸಾಚಿತ್ವವಿಲ್ಲದೆ ಉತ್ತಮ ಕಾವ್ಯ ಹೊರಹೊಮ್ಮದು. ಚಮತ್ಕಾರದಲ್ಲಿ ಚಮತ್ಕಾರ, ನವನೇತ್ರೋನ್ಮೀಲನ, ಆ ಬೀಜ ಇವರಿಗಿದೆ
1: ನೋಡ್ರಿ.
0: ಇದು ಕವಿಯಿತ ಮುನ್ನುಡಿ.
1: ಎಷ್ಟು ಅರ್ಥಪೂರ್ಣವಾಗಿ ದೊಡ್ಡ ಕವಿ ನಿಮಗೆ ಮುನ್ನುಡಿ ಬರೆದು ಕೊಟ್ಟಾರ ಅಂದ್ರೆ ನಿಜಕ್ಕೂ ನೀವು ಧನ್ಯರು. ಈಗ ಅಂದ್ರೆ ಬೇಂದ್ರೆಯವರ ಒಡನಾಟ ನಿಮಗೆ ಯಾವಾಗಿಂದ ಬಂತು?
0: ಒಡನಾಟ ಅಂದ್ರೆ ಹೇಗೆ, ಎಷ್ಟೊಂದು ಅದೊಂದು ಒಳ್ಳೆ ಯೋಗಾಯೋಗ ಅಂತ ಹೇಳ್ಕೊಳ್ತೇನೆ. 1974 ವರಕವಿ ಬೇಂದ್ರೆಯವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಾಗ, ನಾಲ್ಕು ತಂತಿ ಸಂಗ್ರಹಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬಂತು. ಆಗ ರಾಜ್ಯದ ಎಲ್ಲ ಕಡೆ ಅವರ ಸನ್ಮಾನ ನಡೀತು, ಆ ಪ್ರಶಸ್ತಿ ಬಂತು ಅಂತೇಳಿ. ಅದರಂತೆ ನಾನು ಆಗ ಸರ್ಕಾರಿ ನೌಕರಿ ಸೇರಿ 4-5 ಆಗಿತ್ತು. ನರಗುಂದದಲ್ಲಿದ್ದೆ. ನರಗುಂದ ಪುರಸಭೆಯವರು ಒಂದು ಸನ್ಮಾನ ಕಾರ್ಯಕ್ರಮ ಇಟ್ರು ಬೇಂದ್ರೆಯವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಾಗ. ಆಗ ಆ ನರಗುಂದದಲ್ಲಿ ಅಲ್ಲೇ ನನ್ನ ಕಚೇರಿ ಬಳಿ ಇದ್ದಂತ ಒಬ್ಬ PSI, ಅವರು ಸ್ವಲ್ಪ ಸಾಹಿತ್ಯ ಪ್ರಿಯರು ಆದ್ರಿಂದ ಅವರೇ ಮುನ್ನೆಲೆಯಲ್ಲಿ ನಿಂತು ಈ ಕಾರ್ಯಕ್ರಮ ಆಯೋಜಿಸಿದ್ರು. ಅವರು PSI ಇದ್ರು, ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿದ್ರು. ಅವರು ನನ್ನ ಗೆಳೆತನ ನನಗೆ ಸ್ವಲ್ಪ ಮಟ್ಟಿಗಿತ್ತು, ಕವಿತೆ ಬರೆಯೋದು ಗೊತ್ತಿತ್ತು ಅವರಿಗೆ. ಹಾಗಾಗಿ ಅವರು ನನಗೊಂದು ಕ್ಲೂ ಕೊಟ್ರು. ಅವರು ಏನಂದ್ರೆ, ಇವತ್ತು ಬೇಂದ್ರೆಯವರ ಸನ್ಮಾನದ ವೇದಿಕೆಯಲ್ಲಿ ನಿನ್ ಸೈಟಿಗೆ ಹೋಗೋದು ಅಡ್ಜಸ್ಟ್ ಮಾಡ್ಕೋ, ವರ್ಕ್ ಸೈಟಿಗೆ. ನಾನು ನಿನ್ ಕರಿತೇನೆ, ನೀನು ಬಂದು ನೀನು ಬರೆದ ಕವಿತೆಯನ್ನು ಓದಿಬಿಡು. ನನಗಂತೂ ಅಗದಿ ಹಾಲು ಕುಡಿದ ಸಂತೋಷ. ಇಂತಹ ಅಪಾರ್ಚುನಿಟಿ ಬೇಂದ್ರೆ ನನಗೆ ಎಲ್ಲಿ ಸಿಗಬೇಕು ಅಂತ. ನಾನು ಕವಿತೆ ಅವರ ಬಗ್ಗೆ ಗಾರುಡಿಗ ಅನ್ನುವ ಕವಿತೆಯನ್ನು ಬರೆದಿದ್ದೆ. ಈ ಜ್ಞಾನಪೀಠ ಪ್ರಶಸ್ತಿ ವಿಷಯ ತಿಳಿದಾಗ್ಲೆ ಆ ದಿವಸ ಆ ಕೃತಿಯನ್ನು ತೆಗೆದುಕೊಂಡು ಹೋಗಿ ನೇರವಾಗಿ ಸ್ಟೇಜಿಗೆ ಹೋಗಿ ಗಾರುಡಿಗ ಅನ್ನೋ ಕೃತಿಯನ್ನು ಓದಿ ಅವ್ರ ಕಡೆ ಅರ್ಪಿಸಿ, ಅತ್ಯಂತ ನಿಜವಾಗಿ ಅಂದ್ರೆ ಭಯ, ನನಗೆ ಭಯ, ಭಕ್ತಿ, ಗೌರವ ಈ ದೃಷ್ಟಿಯಿಂದ ಓದಿ. ಆಗೇನಾಗಿತ್ತು ಅಂದ್ರೆ ಬರಗಾಲ ಕಾಲ ಅವಾಗ. ನರಗುಂದದಲ್ಲಿ ನನ್ನ ವರ್ಕ್ ಸೈಟ್ ಇತ್ತು. ಅಲ್ಲಿ ಹಾಳಹಳ್ಳಿಕೇರಿ ಅಂತ ಒಂದು ಊರದೆ ಕೊಣ್ಣೂರ್ ಹತ್ರ. ಅಲ್ಲಿ ನಂದು 200 ಲೇಬರ್ ಇದ್ರು ನನ್ನ ಕೈಯಲ್ಲಿ. ಬರಗಾಲ ಕಾಮಗಿರಿ, ಅವರಿಗೆ ಯಾವತ್ತೇ ಪೇಮೆಂಟ್ ಮಾಡೋ ದಿವಸ ಇತ್ತು. ಅವ್ರಿಗೆ ಮಾಡಲೇ ಪೇಮೆಂಟ್ ಮಾಡಲೇಬೇಕಿತ್ತು. ಆದ್ರೆ ವರಕವಿಯ ಈ ಸಮಾರಂಭ ತಪ್ಪಿಸಬಾರದು ಅಂತ ಹಠದಿಂದ ನಾನು ಇಲ್ಲೂ ಕೂಡ ಬಂದು ಇದು ಮುಗಿಸಿ ಹೋಗಿದ್ದೆ ಅಲ್ಲಿ. ಹಾಗಾಗಿ ವರಕವಿಯ ಮುಂದೆ ಕವಿತೆ ಓದಿ ನಾನು ಸೈಟಿಗೆ ಹೋಗ್ಬಿಟ್ಟೆ ಅವ್ರ ಪೇಮೆಂಟಿಗೆ ಅಂತ. ಮರುದಿವಸ ಬೆಳಿಗ್ಗೆ ನನಗೆ ಏನ್ ತಿಳಿತು ಅಂದ್ರೆ, ಆ ಕಾರ್ಯಕ್ರಮ ಮುಗಿದ ಮೇಲೆ ಬೇಂದ್ರೆಯವರು ಮತ್ತಿತರರು ಕೂಡಿ ಕೂತಾಗ ಚಹಾ ಪಾನ್ ಮಾಡುವಾಗ ಒಂದು ಪ್ರಶ್ನೆ ಕೇಳಿದ್ರು ಬೇಂದ್ರೆ, ಆ ಕವಿತೆ ಬರೆದು ನನಗೆ ಕೊಟ್ಟನಲ್ಲ ಹುಡುಗ, ಎಲ್ಲಿ ಆ ಹುಡುಗ ಅಂತ ಬೇಂದ್ರೆ ಕೇಳಿದ್ರಂತೆ. ಇದು ಮರುದಿವಸ ಗೊತ್ತಾಯ್ತು ನನಗೆ. ಒಂದ್ ಕಡೆ ಲುಕ್ಸಾನು, ಅರೆ ಬೇಂದ್ರೆ ನೆನೆಸಿದ ನಾನು ಭೇಟಿ ಆಗ್ಲಿಲ್ಲ ಅಂತ. ಇನ್ನೊಂದ್ ಕಡೆ ಅತ್ಯಂತ ಸಂತೋಷ, ಬೇಂದ್ರೆ ಅಂತ ವರಕವಿ, ಎತ್ತರದ ಕವಿ, ವಿಶ್ವಕವಿ, ನನ್ನಂತ ಒಬ್ಬ ಚಿಕ್ಕವನನ್ನು ಗುರುತಿಸ್ಬಿಟ್ರ, ನೆನಪಿಟ್ಟುಬಿಟ್ರಲ್ಲ, ಎಲ್ಲಿದ್ದಾನೆ ಅಂತ ಕೇಳಿದ್ರು ಅಂತ ಕೂಡ ಒಂದು ಭರವಸೆ ಮೂಡಿತು. ನಾನು ಬೇಂದ್ರೆಯನ್ನು ಅಭ್ಯಾಸ ಮಾಡಬೇಕು, ಈ ಕವಿಯನ್ನು ಎಷ್ಟಾದ್ರೂ ತಿಳ್ಕೋಬೇಕು, ಇದೇ ಮಾರ್ಗದಲ್ಲಿ ಮುನ್ನಡೆಯಬೇಕು ಅನ್ನೋ ನಿರ್ಧಾರಕ್ಕೆ ಅವತ್ತೇ ಬಂದೆ ನಾನು. ಮರುದಿವಸ ಈ ವಿಷಯ ಗೊತ್ತಾದ ಕೂಡ ಇದು ನನ್ನ ಕಾವ್ಯ ಕೃಷಿಯ ಬೀಜ ಬಿತ್ತಿದ್ದು ಅಂತ.
1: ಹಂಗಾಗಿ ಬೇಂದ್ರೆಯವರ ಎಲ್ಲ ಕವನಗಳನ್ನ ನೀವು
0: ಓದ್ಲಿಕ್ಕೆ ಹೆಚ್ಚಿನಾಯ್ತು, ನಾನು ಬರೆದು ಬರೆದು ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟೆ.
1: ಅಂದ್ರೆ ಬೇಂದ್ರೆ ಅವರ ಕವನಗಳಿಂದ ನೀವು ಪ್ರಭಾವಿತರಾಗಿ?
0: ಪ್ರಭಾವಿತ ಬೇಂದ್ರೆ ಕವನ, ಬೇಂದ್ರೆ ಮಾತು, ಬೇಂದ್ರೆ ವಾಗ್ಮಿತೆ, ಬೇಂದ್ರೆ ಧೈರ್ಯ, ಇವೆಲ್ಲ ಕೂಡಿ ತುಂಬಾ
1: ನಿಮ್ಮನ್ನು ಕೂಡ ಒಬ್ಬ ಉತ್ತಮ ಕವಿಯನ್ನಾಗಿ ಮಾಡಿ. ಈಗ ನರಸಿಂಹ ಪರಂಜಪ್ಪ ಅವರ ಈ ಕವನಗಳ ವಿಷಯ

0: ವಸ್ತು ಹೆಂಗ ಆಯ್ಕೆ ಮಾಡ್ಕೊಳ್ತಿದ್ರಿ? ಅಂದ್ರೆ ನಿಮ್ಮ ಕಲ್ಪನೆಯ ಕೂಸಾಗಿ ನಿಮ್ಮ ಕವನ ಮೂಡಿ ಬಂತೋ, ಅಥವಾ ಪ್ರತಿನಿತ್ಯ ನೋಡುವ ಘಟನೆಗಳನ್ನ ಆಧಾರಿತವಾಗಿ ಕವನ ಬಂತು, ಕನಸಿನಲ್ಲಿ ಕಂಡಂತ ಚಿತ್ರಗಳನ್ನ ಕಾವ್ಯದ ಮೂಲಕ ತಗೊಂಡ್ ಬಂದ್ರು ಹೆಂಗ?
1: ನನ್ನ ಕಾವ್ಯದ ವಿಷಯವನ್ನು ಕುರಿತು ಹೇಳ್ಬೇಕಾದ್ರೆ, ಒಂದು, ನಾನು ಮಲೆನಾಡಿನಲ್ಲಿ ಹುಟ್ಟಿ ಬೆಳೆದಂತ ವ್ಯಕ್ತಿ, ಆದ್ರಿಂದ ಹೆಚ್ಚಾಗಿ ನಿಸರ್ಗ ಗೀತೆಗಳು ಹೆಚ್ಚಿಗೆ ಇದ್ದಾವೆ. ಮಲೆನಾಡಿನ ಸೌಂದರ್ಯ, ನಮ್ಮ ಹಳ್ಳಿಯಿಂದ ಅಲ್ಲೇ 3 ಮೈಲಿಗೆ ಅಡಿಕೆ ತೋಟ ಇರ್ತಿತ್ತು. ಕಾಡಿನ ಹಸಿರು ನಡುವೆ ನಡೆದಾಡೇ ಹೋಗ್ತಾ ಇತ್ತು, ಓಡೋಡೆ ಹೋಗೋದು. ಸಂಬಂಧಿಕರು ಬಂದಾಗ ನಮ್ಮ ತೋಟ ತೋರಿಸಬೇಕು ಅಂತ ಆಸೆ, ಅವರಲ್ಲಿ ಹೋಗೋದು. ಅಡಿಕೆ ಮರ, ಇವು ಸಂಪಿಗೆ ಮರ, ಪೂರಾ ಹಸಿರೇ ಎಲ್ಲಿದ್ರು. ಕೆಲ ಕಾಲದ ನೆನಪಂತೂ ನನಗದೇ ಇನ್ನು. ಯಾಣ ಅಂತ ಗುಡ್ಡ ಅದ ನಮ್ಮೂರ ಹತ್ರ, ಒಂದು 15 ಕಿಲೋಮೀಟರ್. ಶಿವರಾತ್ರಿಗೆ ನಾವು ತಪ್ಪದೆ ಕಾಲ್ನಡಿಗೆಯಲ್ಲಿ ಹೋಗ್ತಿದ್ದೆ ಬಾಲ್ಯದಲ್ಲಿ. ಹಾಗೆ ಹೋಗುವಾಗ ಅಡವಿ ಹೇಗಿತ್ತಂದ್ರೆ, ಮೇಲೆ ಆಕಾಶ ನೋಡಿದ್ರೆ ನಮ್ ಬೆಳಕೆ ಕಾಣ್ತಿದ್ದಿಲ್ಲ, ಹಸಿರು ಹಸಿರು ಮುರಿತಿತ್ತು ಒನರಾಶಿ. ಹೀಗಾಗಿ ಬಿಸಿಲು ಕಾಣದ ವ್ಯಕ್ತಿಗಳು ನಾವು, ಸೂರ್ಯನ ಎಷ್ಟು ಕಾಣ್ತಿದ್ರ, ಅಚ್ಚ ಹಸಿರು ಇನ್ನೂ ಕಣ್ಣು ಮುಂದಿದೆ ನನಗೆ 82 ವರ್ಷ ಈಗ. ಈಗೂ ನೆನಪಾದಾಗ ಆ ಹಸಿರು ಮೈ ಜುಮ್ ಅಂತ ನನಗೆ ಸಂತೋಷ ಆಗ್ತಾ ಇದೆ. ಅಂತ ಹಸಿರು ಈಗಿಲ್ಲ, ಅದು ಏನು ಕಾಲಧರ್ಮ, ಅದರ ಬಗ್ಗೆ ನಾನೇನು ಹೇಳಲಾರೆ. ಅಂತ ಒಂದು ಹಸಿರನ್ನ ನಡೆದು ಬೆಳೆದವನು. ಹೀಗಾಗಿ ಸಾಹಿತ್ಯಿಕವಾಗಿ ನದಿಗಳು ಕೂಡ ಹಾಗೆ, ನಮ್ಮೂರಿನ ಹತ್ರ ಎಷ್ಟು ನದಿಗಳು, ಸಿಕ್ಕಪುಟ್ಟ ತರೆಗಳು, ಪ್ರತಿ ದಿವಸ ಜಲಪಾತಗಳು ಮನೆ ಹತ್ರ ಇದ್ದು, ಯಲ್ಲಾಪುರದ ಹತ್ರ ಜಲಪಾತ ಇತ್ತು, ಜೋಗ ಜಲಪಾತ ಇತ್ತು, ಅಲ್ಲೆಲ್ಲ ಹೋಗ್ತಿದ್ವಿ. ಸಂಬಂಧಿಕರು ಬಂದು ಅವ್ರ ಸಂಗಡ ಹೋಗ್ತಿದ್ವಿ. ಈಗ ಕೃಷಿ ಹೊಂಡ, ಕೃಷಿ ಜಮೀನಿನಲ್ಲಿ ನೀರು ಹರಿತಿತ್ತು, ಎಲ್ಲಿ ಬೇಕಲ್ಲಿ ಸಣ್ಣ ಸಣ್ಣ ಸಣ್ಣ ನದಿ ನದಿಗಳಿದ್ದು, ಪ್ರತಿ ದಿವಸವೂ ನದಿ, ಸಣ್ಣ ಪುಟ್ಟ ನದಿ ಹಳ್ಳಗಳನ್ನು ದಾಟಿದ ದಿವಸವೇ ಪ್ರತಿ ದಿವಸವೂ, ಕಾಲು ತೊಳ್ಕೊಂಡ ಖುಷಿ ಪಟ್ಟ ದಿವಸಗಳೇ. ತಿಳಿ ತಿಳಿ ಜಲ ಹರಿಯೋದು, ಬಿದಿರು ಮಟ್ಟಿ ಮಟ್ಟಿ ಅಂತ ಇದ್ದು ಮಲೆನಾಡು ಸಿರಿಸಿ ಕಡೆ, ಬಿದಿರು ಮಟ್ಟಿ ಅಂತ. ಆ ಬಿದಿರುಗಳು ಬೆಳೆತಿದ್ವು, ಬಿದಿರು ಎಲೆ ಅದ್ರ ಚಿಗುರು ಹಲ್ಲಲ್ಲಿ ಹಾಕಿ ಜಗದು ಒಗೆಯೋದು, ಬಿದಿರು ಮುಳ್ಳು ಚುಚ್ಚಿಕೊಂಡು ಒದ್ದಾಡೋದು, ಕಾಲದಿಂದ ತೆಗಿಯೋದು. ಈ ಬಾಲ್ಯ ನೆನಪುಗಳೇ ನನ್ನ ಎಷ್ಟೋ ಕವಿತೆಯಲ್ಲಿ ಮೂಡಿ ಬಂದಿದೆ. ಬಿದಿರು ಅಂತೂ ಒಂದು ಕವಿತೆ ನಾ ಬರೆದಿದ್ದೇನೆ. ಹೀಗೆ ಜೀವನಾನುಭವದಲ್ಲಿ ಏನು ಕಾಣುತ್ತದೋ, ಕಣ್ಣಿಗೆ ಅನುಭವಿಸ್ತೇನೋ ಅಂತ ಚಿತ್ರನೂ ಮಾಡಿದ್ದೇನೆ. ಹಾಗಾಗಿ ನೈಸರ್ಗಿಕವಾಗಿ ನಿಸರ್ಗವನ್ನು ಕಂಡಾಗ ಏನು ಸಂತೋಷ ಆಗೋದು, ಸೂರ್ಯನ ಕಂಡಿದ್ದೇನೆ, ಚಂದ್ರನ ಕಂಡದ್ದಿದೆ, ಬೆಳದಿಂಗಳ ಕಂಡದ್ದಿದೆ, ಅದರಂತೆ ಎಲ್ಲ ಬಿಸಿಲನ್ನು ಕಂಡದ್ದಿದೆ, ಪರ್ವತ ಕಂಡದ್ದಿದೆ, ಸಣ್ಣ ಸಣ್ಣ ದಿಬ್ಬಗಳನ್ನು ಕಂಡದ್ದಿದೆ. ಇವೆಲ್ಲವೂ ಕಂಡನ್ನು ಕಂಡದ್ದಂತೆ ಆಯಾ ಸಂದರ್ಭಕ್ಕೆ ಅನುಕೂಲವಾಗಿ ಬಂದ ಶಬ್ದಗಳು. ತಾಯಿ ವಾಗ್ದೇವಿ ಏನು ಶಬ್ದ ಭಂಡಾರವನ್ನು ನನಗೆ ಕೊಟ್ಟಿದ್ಲೋ, ಅದರ ಮೂಲಕ ನಾನು ಕವಿತೆಯಿಂದ ರಚನೆ ಮಾಡಿದ್ದೇನೆ.
0: ಈಗ ನರಸಿಂಹ ಪರಂಜಪ್ಪೆ ಅವರೇ, ನಿಮ್ಮ ಸಾಕಷ್ಟು ಗೀತೆಗಳು ಆಕಾಶವಾಣಿಯಿಂದ ಪ್ರಸಾರ ಆಗ್ತವೆ. ನೀವು ಬರೆದಂತ ಸಾಹಿತ್ಯ ಒಂದು ತರ ಇರ್ತದೆ, ಅಂದ್ರೆ ಓದುವಾಗ ಅದು ಧ್ವನಿ ಸಂಯೋಜನೆಗೊಂಡು ಕೇಳುವಾಗ ಇನ್ನೂ ಸ್ವಲ್ಪ ಅಪ್ಯಾಯಮಾನ ಅನಿಸ್ತದೆ. ಇಂಥ ಗೀತೆಗಳು ಆಕಾಶವಾಣಿಯಿಂದ ಪ್ರಸಾರ ಆದಾಗ ತಮ್ಗೇನು ಅನಿಸ್ತಿತ್ತು?
1: ಒಬ್ಬ ಕವಿಗೆ ಅದು ಆಕಾಶವಾಣಿಯಲ್ಲಿ ಬರೆದಿಟ್ಟುಬಿಡ್ತಾನವ ವಸ್ತು ಇರ್ತದೆ, ಅದರಾಗ ಜೀವ ತುಂಬೋರು ಗೀತಕಾರರು ಸಂಗೀತಕಾರರು. ಆ ಕವಿಗೆ ಯಾವಾಗ ಸಂಗೀತ ರೂಪದಲ್ಲಿ ಭಾವಗೀತ ರೂಪದಲ್ಲಿ ಬರುತ್ತೋ, ಒಬ್ಬ ಒಂದು ಧನ್ಯತಾ ಭಾವ ಪಡೆದು ಬಿಡ್ತಾನೆ ಕವಿ. ನಾನು ಬರೆದು ಸಾರ್ಥಕವಾಯಿತು, ಒಂದು ಸಾರ್ಥಕ ಭಾವ ಪಡಿಬೇಕಾದ್ರೆ ಭಾವಗೀತೆಗಳು ಬೇಕದಕ್ಕೆ. ಹಾಗೆ ಸಾಹಿತ್ಯ ಮುಖ್ಯವೋ, ಸಂಗೀತ ಮತ್ತು ಹಾಡುಗಾರಿಕೆ ಕೂಡ ಅಷ್ಟೇ ಮುಖ್ಯ. ಹಾಗಾಗಿ ನನ್ನ ಕವಿತೆಗಳು ಆಕಾಶವಾಣಿ ಬಂದಾಗಲ್ಲ, ಭಾವಗೀತೆಗಳ ಬಂದಾಗಲ್ಲ ನಾನು ತುಂಬಾ ರೋಮಾಂಚನಗೊಂಡಿದ್ದೆ, ಬಹಳ ಸಂತೋಷವನ್ನು ಪಟ್ಟಿದ್ದೇನೆ.
0: ಅಂತ ಒಂದು ಯಾವ್ದಾದ್ರು ಕವಿತೆ ತಮಗೆ ನೆನಪಿದ್ಯಾ?
1: ನಾನು ನನ್ನ ಬಾರೋ ಸಾಧನಕೇರಿಗೆ ಇದು ಬೇಂದ್ರೆ ಸಾಧು, ನಾನು ನನ್ನ ಈ ಕವಿತಾ ಭಾವಗೀತೆಗಳ ಸಂಕಲನಕ್ಕೆ ಬಾರೋ ಹಾಡಿನ ತೇರಿಗೆ ಅಂತ ಕೊಟ್ಟಿದ್ದೇನೆ. ಇದರಲ್ಲಿ 80 ಕವಿತೆಗಳಿದ್ದಾವೆ, ಎಲ್ಲವೂ ಗೇಯ ಗೀತೆಗಳು ಅಂತ.
0: ಇವನ್ನ ಕಲಾವಿದರು
1: ಇದನ್ನು ಎಷ್ಟೋ ನಂದ ಒಬ್ಬ ಹಾಡುಗಾರರು ಇದನ್ನು ಪ್ರೀತಿಯಿಂದ ಒಪ್ಪಿಕೊಂಡು ಹಾಡಿದ್ದಾರೆ. ಆಗ ಶ್ರೀಪಾದ ಹೆಗಡೆ ಹಾಡಿದ್ದಾರೆ, ಶ್ರೀಕಾಂತ್ ಕುಲಕರ್ಣಿ ಎಷ್ಟೋ ಹಾಡಿದ್ದಾರೆ, ಇಂಥ ಅನೇಕ ಕುಮಾರ್ ದಾಸ್ ಪ್ರೀತಿಯಿಂದ ಅನೇಕ ಕವಿತೆಗಳನ್ನು ಹಾಡಿದ್ದಾರೆ, ವಾಣಿಶ್ರೀ ಕುಲಕರ್ಣಿ
0: ಹಾಡಿದ್ದಾರೆ,
1: ಅನೇಕ ಕಲಾವಿದರು ಬಹಳ ಪ್ರೀತಿಯಿಂದ ಹಾಡಿದ್ದಾರೆ. ಅಂತ ಒಂದು ಕವಿತೆ ಯಾವುದು, ಸಂಗಮ ಅನ್ನುವ ಒಂದು ಕವಿತೆ. ಇದು ಕುಮಾರ್ ದಾಸ್ ಅತ್ಯಂತ ಪ್ರೀತಿಯಿಂದ ಜನಪ್ರಿಯಗೊಳಿಸಿದಂತ ಭಾವಗೀತೆ. ಆಕಾಶವಾಣಿ ಧಾರವಾಡದಲ್ಲೇ ರೆಕಾರ್ಡ್ ಆಗಿದ್ದು, ಇದು ಜನಪ್ರಿಯಗೊಳಿಸಿದ್ದಾರೆ ನಮ್ಮ ಗೆಳೆಯ ಕುಮಾರ್ ದಾಸ್ ಅವರು. ನಿನ್ನೊಲುಮೆಯ ಬಂದಿ ನಾನು ನೀನೆ ಎನ್ನ ಆಸರೆ, ಚೈತನ್ಯದ ಚಿಲುಮೆಯಲ್ಲಿ ಅರಳಿ ನಿಂತ ತಾವರೆ, ನಿನ್ನೊಲುಮೆಯ ಬಂದಿ ನಾನು.

0: ನರಸಿಂಹಪರಾಯನ್ ಜಪ್ಪಿಯವರೇ, ನಿಮ್ ಜೊತೆಗೆ ಮಾತಾಡಿದ್ದು, ನಿಮ್ಮ ಕವನಗಳ ವಾಚನ ಕೇಳಿದ್ದು ಎಲ್ಲಕ್ಕಿಂತ ಹೆಚ್ಚು ಒಂದು ಜೀವನ ಪ್ರೀತಿಯನ್ನ ಮನುಷ್ಯ ಬೆಳೆಸ್ಕೋಬೇಕು ಅಂತಂದಾಗ ಅದಕ್ಕೆ ಒಂದು ಸಿದ್ಧತೆ ಇರ್ತದೆ. ಜೀವನವನ್ನ ಸಕಾರಾತ್ಮಕವಾಗಿ ನೋಡೋದು, ಬೆರೆಯುವುದು, ವಿಚಾರ ಹಂಚಿಕೊಳ್ಳೋದು, ಇದೆಲ್ಲ ಬಹಳ ಉತ್ತಮ ರೀತಿಯಲ್ಲಿ ತಾವು ಮಾಡ್ಕೊಂಡು ಬಂದಿದ್ದೀರಿ. ಚಿಕ್ಕವರಿಗೆ ಮಾದರಿಯಾಗಿದ್ದೀರಿ. ಬಹಳ ಸಂತೋಷ ಆಯ್ತು ತಮ್ಮ ಜೊತೆಗೆ ಮಾತಾಡಿ. ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
2: ಇದುವರೆಗೆ ಹಿರಿಯ ಕವಿ ನರಸಿಂಹ ಪರಾಂಜಪೆ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣೇಕ್, ಸಂಕಲನ ರಾಖಿ ಹಾನಗಲ್.
3: ಆಕಾಶವಾಣಿ ಧಾರವಾಡ.

0: ಇಂದಿನ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿ ಜೀವನದ ಮಹತ್ವ ಈ ಬಗ್ಗೆ ಮಾತನಾಡುತ್ತಾರೆ ವಾದಿರಾಜ್ ಎಂ ಶೇಟ್ವೇರ್ನೇಕರ್ ಅವರು.
1: ಪ್ರತಿಯೊಬ್ಬ ವಿದ್ಯಾರ್ಥಿಯ ಜೀವನವು ಅತ್ಯಂತ ಮಹತ್ವವುಳ್ಳದ್ದಾಗಿದೆ. ವಿದ್ಯಾರ್ಥಿಗಳು ನಮ್ಮ ದೇಶದ ಆಸ್ತಿಗಳು ಇದ್ದ ಹಾಗೆ. ಈ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಯಾರೊಬ್ಬರೂ ಸಹಿತ ಶಿಕ್ಷಣವಿಲ್ಲದೆ ಸ್ವತಂತ್ರವಾಗಿ ಬದುಕಲು ಸಾಧ್ಯವೇ ಇಲ್ಲ. ಈ ಶಿಕ್ಷಣವನ್ನು ಪಡೆಯುವುದೇ ಕೇವಲ ವಿದ್ಯಾರ್ಥಿ ಜೀವನದಲ್ಲಿ ಮಾತ್ರ. ನಮ್ಮ ದೇಶವು ಆರ್ಥಿಕವಾಗಿ ಪ್ರಬಲವಾಗಬೇಕಾದರೆ ಅದು ಕೇವಲ ನಮ್ಮ ದೇಶದಲ್ಲಿ ಶಿಕ್ಷಣವನ್ನು ಪಡೆಯುತ್ತಿರುವ ವಿದ್ಯಾರ್ಥಿಗಳಿಂದ. ವಿದ್ಯಾರ್ಥಿಯ ಜೀವನವು ಹುಟ್ಟಿನಿಂದಲೇ ಪ್ರಾರಂಭವಾಗುತ್ತದೆ. ಮೊದಲು ಆ ಮಗು ತಂದೆ ತಾಯಿಗಳಿಂದ ಶಿಕ್ಷಣವನ್ನು ಕಲಿತು 6 ವರ್ಷದ ನಂತರ ಶಿಕ್ಷಕರಿಂದ ಶಿಕ್ಷಣವನ್ನು ಕಲಿಯುವುದರ ಮೂಲಕ ವಿದ್ಯಾರ್ಥಿ ಜೀವನವು ಪ್ರಾರಂಭವಾಗುವುದು. ಹೀಗೆ ವಿದ್ಯಾರ್ಥಿ ಜೀವನವು ಮುಂದುವರಿಯುತ್ತಾ ಹೋಗುತ್ತದೆ. ವಿದ್ಯಾರ್ಥಿ ಜೀವನದಂತಹ ಮಹತ್ವದ ದಿನಗಳು ಹುಟ್ಟಿದ ಮೇಲೆ ಸಿಗುವುದು ಕೇವಲ ಒಂದೇ ಬಾರಿ. ಇಂದಿನ ಕಾಲದಲ್ಲಿ ಅಕ್ಷರಸ್ಥರ ಪ್ರಮಾಣ ಹೆಚ್ಚಾಗಿದ್ದರೂ ಸಹ ಅದು ಪರಿಣಾಮಕಾರಿಯಾಗಿರುವುದಿಲ್ಲ. ಶಿಕ್ಷಣದಿಂದ ವಂಚಿತರಾದವರು ಇಂದು ಸಮಾಜ ವಿರೋಧಿ ಚಟುವಟಿಕೆಗಳಿಗೆ ಬಲಿಯಾಗುತ್ತಿರುವುದನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ವಿದ್ಯಾರ್ಥಿಗಳಲ್ಲಿ ಸಾಮಾನ್ಯ ಜ್ಞಾನ ಹೆಚ್ಚಾಗಬೇಕು. ದೇಶವನ್ನು ಉನ್ನತ ಸ್ಥಾನದಲ್ಲಿ ಕೊಂಡೊಯ್ಯಲು ಕೇವಲ ಯುವ ಪೀಳಿಗೆಯಿಂದ ಮಾತ್ರ ಸಾಧ್ಯ. ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣವನ್ನು ಪಡೆಯಲು ಮುಂದಿನ ಜೀವನವನ್ನು ರೂಪಿಸಿಕೊಂಡು ಉತ್ತಮ ನಾಗರಿಕರಾಗಿ ಬಾಳಬೇಕು. ವಿದ್ಯಾರ್ಥಿಗಳು ತಾವು ಪಡೆದ ಶಿಕ್ಷಣವನ್ನು ದುರುಪಯೋಗಕ್ಕೆ ಬಳಸಬಾರದು. ಅಂದರೆ ಸಮಾಜ ಬಾಹಿರ ಚಟುವಟಿಕೆಗಳಿಗೆ, ದೇಶದ್ರೋಹಿ ಚಟುವಟಿಕೆಗಳಿಗೆ ಮುಂತಾದವುಗಳಿಗೆ ತಮ್ಮ ಶಿಕ್ಷಣವನ್ನು ದುರುಪಯೋಗಕ್ಕೆ ಬಳಸಬಾರದು. ವಿದ್ಯಾರ್ಥಿಯ ಜೀವನವು ಒಂದು ರೀತಿಯ ಚಿಂತನಾ ದಿನವಾಗಿರುವುದು. ಒಳ್ಳೆಯದರ ಬಗ್ಗೆ ಚಿಂತೆಯನ್ನು ಮಾಡಿ ಒಳ್ಳೆಯದನ್ನು ಕಾರ್ಯರೂಪಕ್ಕೆ ತಂದು ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ನೀಡಿ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳುವುದೇ ವಿದ್ಯಾರ್ಥಿ ಜೀವನದ ದಿನವಾಗಿದೆ. ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಸಹಕಾರ, ಶಾಂತಿ, ಶಿಸ್ತು, ಸಮಾನತೆ ಮುಂತಾದವುಗಳನ್ನು ರೂಢಿಸಿಕೊಂಡು ಸಮಾಜದಲ್ಲಿ ಉತ್ತಮವಾದ ಕಾರ್ಯಗಳನ್ನು ಮಾಡುತ್ತಾ ಸಾರ್ವಜನಿಕರ ಹಿತಗಳನ್ನು ಕಾಪಾಡಬೇಕು. ವಿದ್ಯಾರ್ಥಿಗಳು ತಮ್ಮ ಕಲಿಕೆಯ ವಯಸ್ಸಿನಲ್ಲಿ ಕೇವಲ ಕಲಿಕೆಯ ಕಡೆಗೆ ಗಮನವನ್ನು ಕೊಡಬೇಕೇ ಹೊರತು ಉಪಯೋಗಕ್ಕೆ ಬಾರದ ಕಾರ್ಯಗಳಿಗೆ ಗಮನವನ್ನು ಕೊಡಬಾರದು. ಗಮನವನ್ನು ಕೊಟ್ಟರೆ ಭವಿಷ್ಯ ನಷ್ಟವಾದಂತೆ. ನಾವು ಕಲಿತರೆ, ಉತ್ತಮವಾಗಿರತಕ್ಕಂತಹ ಸನ್ಮಾರ್ಗದಲ್ಲಿ ನಡೆದರೆ ನಮ್ಮನ್ನು ಕಲಿಸಿದ ತಂದೆ ತಾಯಿಗಳಿಗೆ ನಾವು ಗೌರವವನ್ನು ಸಲ್ಲಿಸಿದಂತಾಗುತ್ತದೆ. ನಾವು ಶಿಕ್ಷಣವನ್ನು ಕಲಿಯುವಾಗ ತಂದೆ ತಾಯಿಯವರು ನಮಗೆ ತಾವು ಕಷ್ಟಪಟ್ಟು ನಮಗೆ ಉತ್ತಮವಾಗಿರತಕ್ಕಂಥ ಶಿಕ್ಷಣವನ್ನು ದೊರಕಿಸುತ್ತಾರೆ. ಪ್ರೀತಿಯಿಂದ ಮಮತೆಯಿಂದ ಸಾಕ್ತಾರೆ. ಹಾಗೆ ವಿದ್ಯಾರ್ಥಿಗಳು ಕೂಡ ಶಿಕ್ಷಣವನ್ನು ಕಲಿತು ಸಮಾಜದಲ್ಲಿ ಉತ್ತಮ ನಾಗರಿಕರಾಗಿ ಬಾಳಿ ಕಲಿಸಿದ ತಂದೆ ತಾಯಿಗಳಿಗೆ ನೋವಾಗದಂತೆ ಅವರನ್ನು ಪ್ರೀತಿಯಿಂದ ಸಾಕಬೇಕು. ಆದರೆ ಇಂದಿನ ಕಾಲದಲ್ಲಿ ಶಿಕ್ಷಣ ಕಲಿತ ವಿದ್ಯಾರ್ಥಿಗಳು ತಮ್ಮ ತಂದೆ ತಾಯಿಗಳಿಗೆ ಸಾಕದೆ ವೃದ್ಧಾಶ್ರಮಕ್ಕೆ ತಳ್ಳುವ ಪರಿಸ್ಥಿತಿ ಬಂದೊದಗಿದೆ. ಜನರಲ್ಲಿ ತಿಳುವಳಿಕೆಯನ್ನು ಮೂಡಿಸಿ ಸಾರ್ಥಕತೆಯನ್ನು ಮರೆಯಬೇಕು. ಹೀಗೆ ಮಾಡಿದರೆ ಕಲಿಸಿದ ತಂದೆ ತಾಯಿಗಳಿಗೆ, ಕಲಿಸಿದ ಶಿಕ್ಷಕರಿಗೆ ಗೌರವವು ಸಲ್ಲಿಸಿದಂತಾಗುತ್ತದೆ. ಶಾಲೆಯಲ್ಲಿ ಎಲ್ಲ ವಿಷಯಕ್ಕೂ ಹೆಚ್ಚು ಅಂಕಗಳನ್ನು ಗಳಿಸಿದ ಮಾತ್ರಕ್ಕೆ ಅವನನ್ನು ಉತ್ತಮ ವಿದ್ಯಾರ್ಥಿ ಎನ್ನಲಾಗದು. ವಿದ್ಯಾರ್ಥಿಗಳಿಗೆ ಇರಬೇಕಾದ ಸಾಮಾನ್ಯ ಜ್ಞಾನವನ್ನು ಹೊಂದಿರಬೇಕು. ದೇಶದ ಬಗ್ಗೆ ಕಾಳಜಿ ಇರಬೇಕು. ತಂದೆ ತಾಯಿಯರ ಪ್ರೀತಿಯನ್ನು ಗಳಿಸಬೇಕು. ಎಲ್ಲರೂ ನಮ್ಮವರು, ಎಲ್ಲರೂ ಒಂದೇ ಎಂಬ ಭಾವನೆಯನ್ನು ಅವರು ತಿಳಿದುಕೊಂಡಿರಬೇಕು. ವಿದ್ಯಾರ್ಥಿ ಜೀವನ ಎಂಬುದು ವಜ್ರಕ್ಕಿಂತ ಶ್ರೇಷ್ಠವಾದ ಹೊಳಪನ್ನು

ಹೊಂದಿರುವುದಲ್ಲದೆ ವಜ್ರಕ್ಕಿಂತ ಬೆಲೆ ಬಾಳುವಂತಹದ್ದಾಗಿದೆ. ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಸಾಧಿಸಬೇಕಾದ ಗುರಿಗಳನ್ನು ಹೊಂದಿರಬೇಕು. ಅದಕ್ಕಾಗಿ ಅವರು ಸತತ ಪ್ರಯತ್ನ ಪರಿಶ್ರಮಗಳನ್ನು ಮಾಡುವುದರ ಮೂಲಕ ಯಶಸ್ವಿಯನ್ನು ಸಾಧಿಸಬೇಕು. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ತಮ್ಮದೇ ಆದ ಗುರಿಗಳನ್ನು ಹೊಂದಿರಬೇಕು. ಗುರಿ ಇಲ್ಲದ ಅನೇಕ ವಿದ್ಯಾರ್ಥಿಗಳನ್ನು ನಾವಿಂದು ನಮ್ಮ ಕಾಲೇಜಿನಲ್ಲಿ ನೋಡುತ್ತಿದ್ದೇವೆ. ತಾವು ಏಕೆ ಈ ವಿಶ್ವವಿದ್ಯಾಲಯಕ್ಕೆ ಬಂದಿದ್ದೇವೆ? ತಂದೆ ತಾಯಿಗಳು ಅದೇಕೆ ಕಷ್ಟಪಟ್ಟು ಬೆವರು ಸುರಿಸಿ ಹಣ ಸಂಪಾದಿಸಿ ತಮ್ಮನ್ನು ಕಲಿಸುತ್ತಿದ್ದಾರೆ ಎಂಬ ಪರಿವೇ ಇಲ್ಲದೆ ತರಗತಿಗಳಿಗೆ ಚಕ್ಕರ್ ಹಾಕಿ ಪರೀಕ್ಷೆಯ ಹಿಂದಿನ ದಿನ ಮಾತ್ರ ಬುಕ್ಸ್ ತೆಗೆಯುವ ಪರಿಪಾಠ ಇಟ್ಟುಕೊಂಡು ಕೊನೆಗೆ ಶಿಕ್ಷಣದಲ್ಲಿ ವಿಫಲರಾಗಿ ಕಾನೂನುಬಾಹಿರ ಚಟುವಟಿಕೆಗಳಿಗೆ ಸೇರಿರುವ ಅನೇಕ ಉದಾಹರಣೆಗಳು ನಮ್ಮ ಕಣ್ಣ ಮುಂದಿವೆ. ಸ್ಟೂಡೆಂಟ್ ಲೈಫ್ ಇಸ್ ಎ ಗೋಲ್ಡನ್ ಲೈಫ್. ಇದರ ಅರ್ಥ ವಿದ್ಯಾರ್ಥಿ ಜೀವನ ಆತನ ಜೀವನದ ಸುವರ್ಣಘಟ್ಟ ಎಂದರ್ಥ. ಶಿಕ್ಷಣವನ್ನು ಪಡೆಯುವ ದಿನಗಳು ವಿದ್ಯಾರ್ಥಿಗಳ ತಮ್ಮ ಮುಂದಿನ ಜೀವನಕ್ಕೆ ಸುಭದ್ರವಾಗಿರತಕ್ಕಂಥ ಅಡಿಪಾಯ ಹಾಕುವ ದಿನಗಳಾಗಿವೆ. ಭದ್ರ ಅಡಿಪಾಯವಿಲ್ಲದ ಜೀವನ ದುರ್ಬಲ ಅಡಿಪಾಯವಿದ್ದ ಕಟ್ಟಡದಂತೆ, ಯಾವಾಗಲಾದರೂ ಅದು ಮುರಿದು ಬೀಳಬಹುದು. ಪದವಿ ವಿದ್ಯಾರ್ಥಿ ಜೀವನದಲ್ಲಿ ಒಬ್ಬ ವಿದ್ಯಾರ್ಥಿ ಪಡುವ ಕಷ್ಟ ಆತನ ಮುಂದಿನ ದಿನಗಳನ್ನು ಸುಂದರವಾಗಿಸುತ್ತದೆ. ಇದನ್ನರಿಯದ ಇಂದಿನ ವಿದ್ಯಾರ್ಥಿಗಳು ಗೋಲ್ಡನ್ ಲೈಫ್ ಎಂದರೆ ಮಜಾ ಮಾಡುವುದು ಎಂದು ತಪ್ಪಾಗಿ ಅರ್ಥೈಸಿಕೊಂಡು ಕೆಟ್ಟ ಚಟಗಳಿಗೆ ಬಲಿಬಿದ್ದು ತಮ್ಮ ಜೀವನವನ್ನು ಬರ್ಬರ ಮಾಡಿಕೊಳ್ಳುತ್ತಿರುವ ಉದಾಹರಣೆಗಳು ನಮ್ಮ ಕಣ್ಣ ಮುಂದಿವೆ. ಇದನ್ನು ಅರಿತು ಹಾಗೆ ಮಾಡದೆ ಶಿಕ್ಷಣವನ್ನು ಪಡೆಯುವ ದಿನಗಳನ್ನು ಅವಶ್ಯಕವಾಗಿ ಸದುಪಯೋಗಪಡಿಸಿಕೊಳ್ಳುವುದೇ ಜಾಣ ವಿದ್ಯಾರ್ಥಿಯ ಲಕ್ಷಣಗಳಾಗಿವೆ. ಶಿಸ್ತು ಮತ್ತು ಸಮಯದ ಪ್ರಜ್ಞೆ ವಿದ್ಯಾರ್ಥಿ ಜೀವನದ ಪ್ರಮುಖ ಅವಶ್ಯಕತೆಗಳಾಗಿವೆ. ದೇರ್ ಈಸ್ ನೋ ಶಾರ್ಟ್ ಕಟ್ ಟು ಸಕ್ಸೆಸ್. ಇದರ ಅರ್ಥ ಪರಿಶ್ರಮ ಪಟ್ಟು ಯಶಸ್ಸನ್ನು ಸಾಧಿಸಬೇಕಾಗುತ್ತದೆ. ಯಶಸ್ಸಿಗೆ ಸುಲಭದ ದಾರಿಗಳಿಲ್ಲ. ವಿದ್ಯಾರ್ಥಿಗಳು ಕೇವಲ ಜ್ಞಾನವನ್ನಷ್ಟೇ ವೃದ್ಧಿಸಿಕೊಂಡರೆ ಯಶಸ್ವಿಯಾಗಲು ಸಾಧ್ಯವಾಗದು. ಜ್ಞಾನದ ಜೊತೆಗೆ ಅವರು ತಮ್ಮಲ್ಲಿ ಗೌರವ, ಪ್ರೀತಿ, ಸೇವಾ ಮನೋಭಾವ, ಆತ್ಮವಿಶ್ವಾಸ, ಆತ್ಮ ನಿಗ್ರಹ, ಮಾತಿನಲ್ಲಿ ಆಲೋಚನೆ ಹಾಗೂ ಹಿಡಿತ, ನಂಬಿಕೆ, ವಿವೇಕ, ಏಕಾಗ್ರತೆ, ಸತ್ಯ ನಿಷ್ಠೂರತೆ, ಕಠಿಣ ಶ್ರಮ, ಶ್ರದ್ಧೆ, ಪ್ರಾಮಾಣಿಕತೆ, ನೈತಿಕತೆ, ಸಾಮಾಜಿಕ ಮೌಲ್ಯ, ಸಮದೃಷ್ಟಿ ಮುಂತಾದವುಗಳನ್ನು ರೂಢಿಸಿಕೊಳ್ಳುವುದರ ಮೂಲಕ ಅವರು ಆದರ್ಶ ವಿದ್ಯಾರ್ಥಿಗಳು ಎನ್ನಿಸಿಕೊಳ್ಳುವರು. ವಿದ್ಯಾರ್ಥಿ ಜೀವನದಲ್ಲಿ ಪಡೆದ ಅನುಭವಗಳು, ಅವಶ್ಯಕತೆಗಳು, ಆದರ್ಶ ಮಾರ್ಗಗಳು ಮುಂದಿನ ಯಾವುದೇ ಸಂದರ್ಭದಲ್ಲಿ ಪಡೆಯಲು ಸಾಧ್ಯವಿಲ್ಲ. ವಿದ್ಯಾರ್ಥಿ ಜೀವನವನ್ನು ದಾಟಿ ಸಂಸಾರದ ಜೀವನಕ್ಕೆ ಕಾಲಿಟ್ಟ ಪ್ರತಿಯೊಬ್ಬ ಮಾನವನಿಗೂ ತನ್ನ ನೆನಪಿನಲ್ಲಿ ಉಳಿಯುವುದು ತಾವು ವಿದ್ಯಾರ್ಥಿಯಾಗಿದ್ದಾಗ ಶಿಕ್ಷಣ ಕಲಿಯುತ್ತಿರುವ ಶಾಲೆಯ ಸ್ನೇಹಿತರು, ಶಿಕ್ಷಕರು, ಕಲಿಯುತ್ತಿರುವಾಗ ಪಡೆದ ಅನುಭವಗಳು, ದೊರೆತ ಶಿಕ್ಷೆಗಳು, ನಮ್ಮಿಂದಾದ ದೊಡ್ಡ ತಪ್ಪುಗಳು, ಶಿಕ್ಷಕರಿಗೆ ಸುಳ್ಳು ಹೇಳಿದ ಕ್ಷಣಗಳು, ಹೀಗೆ ಮುಂತಾದ ಸಂದರ್ಭಗಳನ್ನು ನಾವು ಸಾಯುವವರೆಗೂ ಅವು ನಮ್ಮ ನೆನಪಿನಲ್ಲಿ ಉಳಿಯುತ್ತವೆ. ಇದೇ ವಿದ್ಯಾರ್ಥಿ ಜೀವನ. ನಾವು ವಿದ್ಯಾರ್ಥಿಗಳಾಗಿದ್ದಾಗ ಹಲವಾರು ರೀತಿಯ ಆಟಗಳನ್ನು ಆಡಿ ಬಂದಿದ್ದೇವೆ. ಉದಾಹರಣೆಗೆ ಮರಕೋತಿ ಆಟ, ಕುಂಟೆಬಿಲ್ಲೆ, ಹುಲಿದನ ಆಟ, ಕಳ್ಳಾ ಪೊಲೀಸ್, ಕ್ರಿಕೆಟ್, ಕಬಡ್ಡಿ, ಖೋಖೋ, ವಾಲಿಬಾಲ್, ರನ್ನಿಂಗ್, ಗುಂಡು, ಚಕ್ರ, ಕೋಲು ಎಸೆತ ಮುಂತಾದವುಗಳನ್ನು ಆಡಿರುತ್ತೇವೆ. ಆದರೆ ಇದೇ ಆಟಗಳನ್ನು ನಾವು ನಮ್ಮ ಸಂಸಾರವನ್ನು ನಡೆಸುವಾಗ ಆಡಲು ಸಾಧ್ಯವಿಲ್ಲ. ಇಂತಹ ಸುಂದರವಾದ ಕ್ಷಣಗಳನ್ನು ಪಡೆಯಲು ಸಾಧ್ಯವಿಲ್ಲ. ಹಾಗಾಗಿ ವಿದ್ಯಾರ್ಥಿ ಜೀವನ ಬಹಳಷ್ಟು ಮಹತ್ವವನ್ನು ಪಡೆದಿದೆ. ಇವೆಲ್ಲ ಸುಂದರ ಕ್ಷಣಗಳನ್ನು ಅನುಭವಿಸಲು ಕೇವಲ ವಿದ್ಯಾರ್ಥಿಗಳಾಗಿದ್ದಾಗ ಮಾತ್ರ. ವಿದ್ಯಾರ್ಥಿ ಜೀವನವೆಂದರೆ ಕೇವಲ ತುಂಟಾಟದಿಂದ ಕಾಲ ಕಳೆಯಲು ಸೀಮಿತ ಮಾಡಿಕೊಳ್ಳದೆ ತಮ್ಮ ಜೀವನವನ್ನು ಸರಿಯಾದ ಮಾರ್ಗದಲ್ಲಿ ರೂಪಿಸಿಕೊಳ್ಳುವ ಮೆಟ್ಟಿಲಾಗಿ ಬಳಸಿಕೊಳ್ಳುವುದೇ ವಿದ್ಯಾರ್ಥಿಯ ನಿಜವಾದ ಜೀವನವಾಗಿದೆ. ಪದವಿ ಕಲಿತ ವಿದ್ಯಾರ್ಥಿಗಳು ಸರ್ಕಾರಿ ಹುದ್ದೆಯನ್ನೇ ನಂಬಿ ಕುಳಿತರೆ ಜೀವನ ರೂಪಿಸಿಕೊಳ್ಳಲು ಸಾಧ್ಯವಿಲ್ಲ. ಸ್ವಯಂ ಉದ್ಯೋಗದತ್ತ ಗಮನ ಹರಿಸಬೇಕು. ತಮ್ಮ ಸಾಮರ್ಥ್ಯದ ಪರಿಚಯ ಸಮಾಜಕ್ಕೆ ಆಗುವಂತೆ ಮಾಡಬೇಕು. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಮುಖ್ಯವಾಗಿ ನೆನಪಿಟ್ಟುಕೊಳ್ಳುವ ಅಂಶವೇನೆಂದರೆ ವಿದ್ಯಾರ್ಥಿಗಳ ಪದವಿ ದಿನಗಳು ಮೋಜಿನ ದಿನಗಳಲ್ಲಿ ಅವುಗಳನ್ನು ಚೆನ್ನಾಗಿ ಶ್ರಮಪಟ್ಟು ಸಾರ್ಥಕಪಡಿಸಿಕೊಳ್ಳಬೇಕು. 3 ವರ್ಷದ ವಿದ್ಯಾರ್ಥಿ ಜೀವನವನ್ನು ನಾವು ಮೋಜು ಸಂತಸದಿಂದ ಕಳೆದರೆ ಮುಂದಿನ 100 ವರ್ಷದ ಜೀವನವನ್ನು ಕಷ್ಟದಲ್ಲಿ ಕಳೆಯಬೇಕಾಗುತ್ತದೆ. ಪದವಿ ಶಿಕ್ಷಣ ಪಡೆಯುತ್ತಿರುವ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣದ ಜೊತೆ ಜೊತೆಗೆ ಸಂಸ್ಕಾರ, ಸಂಸ್ಕೃತಿ ಕಲಿಯಬೇಕಿದೆ. ಸ್ಪರ್ಧಾತ್ಮಕ ಮನೋಭಾವನೆಯನ್ನು ಬೆಳೆಸಿಕೊಳ್ಳಬೇಕಿದೆ. ವಿದ್ಯಾರ್ಥಿಗಳು ಹೆಚ್ಚು ಸೃಜನಶೀಲರಾಗಬೇಕು. ಇದರ ಮೂಲಕ ಸುಪ್ತವಾಗಿ ಅಡಗಿರುವ ವಿಶಿಷ್ಟವಾದ ಪ್ರತಿಭೆಯನ್ನು ಅನಾವರಣಗೊಳಿಸಲು ಸಾಧ್ಯ. ವಿದ್ಯಾರ್ಥಿಗಳಲ್ಲಿ ಗ್ರಹಣ ಶಕ್ತಿ ಹೆಚ್ಚು ಇರುತ್ತದೆ. ಉತ್ತಮ ಕಲಿಕೆಯಿಂದ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಬೇಕು. ಕೇವಲ ಶಿಕ್ಷಣಕ್ಕೆ ಮಾತ್ರ ಗಮನವನ್ನು ಕೊಡದೆ ಉಳಿದ ಸಮಯದಲ್ಲಿ ಯೋಗ, ಚಿತ್ರಕಲೆ, ನೃತ್ಯ, ಸಂಗೀತ, ಕ್ರೀಡೆ ಮುಂತಾದ ಚಟುವಟಿಕೆಗಳಿಗೆ ಭಾಗವಹಿಸಿ ಎಲ್ಲ ಕ್ಷೇತ್ರಗಳಲ್ಲಿಯೂ ಉತ್ತಮ ಸಾಧನೆಯನ್ನು ಗೈದು ವಿದ್ಯಾರ್ಥಿ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಬೇಕು. ವಿದ್ಯಾರ್ಥಿಗಳು ಆಂತರಿಕ ಜ್ಞಾನವನ್ನು ವೃದ್ಧಿಸಿಕೊಂಡರೆ ಮಾತ್ರ ಸಾಧನೆಗಳ ಶಿಖರವನ್ನು ಏರಲು ಸಾಧ್ಯ. ವಿದ್ಯಾರ್ಥಿಯ ಜೀವನ ಹೂವಿನಂತಿರಬೇಕು. ಆ ಹೂವಿನ ಬದುಕಿನಲ್ಲಿ ತುಂಬ ನಗುವಿರಬೇಕು. ನಗುವಿನ ತುಂಬ ಪ್ರೀತಿ ಇರಬೇಕು. ಆ ಪ್ರೀತಿಯ ತುಂಬ ಮುಗ್ಧತೆ ಎಂಬುದು ತುಂಬಿ ನೆಲೆಯುತ್ತಿರಬೇಕು. ವಿದ್ಯಾರ್ಥಿಗಳು ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಯಶಸ್ವಿಯಾಗಬೇಕಾದರೆ ಪ್ರಯತ್ನ ಹಾಗೂ ಪರಿಶ್ರಮಗಳನ್ನು ತಮ್ಮ ಮಿತ್ರನನ್ನಾಗಿ ಮಾಡಿಕೊಳ್ಳಬೇಕು. ಈ ವಿದ್ಯಾರ್ಥಿ ಜೀವನ ಎಂಬುದು ಸಾಧನೆಯ ಮೊದಲ ಘಟ್ಟವಿದ್ದಂತೆ. ಹಾಗಾಗಿ ನಾವು ಸೂರ್ಯನಿಂದ ಹೊರಹೊಮ್ಮುವ ಕಿರಣಗಳಂತಹ ದಿವ್ಯ ಪ್ರತಿಭೆಯನ್ನು ಹೊಂದಿ ನಾವು ನಮ್ಮ ಸಮಯವನ್ನು ಸರಿಯಾಗಿ ಸದುಪಯೋಗಪಡಿಸಿಕೊಳ್ಳೋಣ. ವಿದ್ಯಾರ್ಥಿ ಜೀವನ ಎಂಬುದು ಬಹುಶಃ ಮನುಷ್ಯ ನಿಶ್ಚಿಂತತೆಯಿಂದ ಯಾವುದೇ ಪೂರ್ವಾಪರ

0: ವಿಚಾರಗಳಿಲ್ಲದೆ ಹೊರತಾಗಿ ಮತ್ತು ರಾಗ ದ್ವೇಷಗಳ ಛಾಯೆ ಇಲ್ಲದೇ ಇರುವ ಏಕೈಕ ಪ್ರಾಥಮಿಕ ಘಟ್ಟವಾಗಿದೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಮುಂದೆ ನಾವು ಏನಾಗುತ್ತೇವೆ ಎಂಬ ಎಲ್ಲ ಸೂಚನೆಗಳು ಈ ಘಟ್ಟದಲ್ಲಿ ಸೂಕ್ಷ್ಮವಾಗಿ ಗೋಚರವಾಗುತ್ತವೆ. ವಿದ್ಯಾರ್ಥಿಗಳಲ್ಲಿ ಸಾಧಿಸುವ ಛಲವಿದ್ದರೆ ವಿದ್ಯಾರ್ಥಿ ಜೀವನ ಯಶಸ್ಸನ್ನು ಪಡೆದುಕೊಳ್ಳುತ್ತದೆ. ನಾವು ಗಳಿಸಿದ ಹಣ ಬೇರೊಬ್ಬರು ಕೊಳ್ಳೆ ಹೊಡೆಯಬಹುದು, ನಾವು ಮಾಡಿದ ಆಸ್ತಿ ಬೇರೊಬ್ಬರು ಲಪಟಾಯಿಸಬಹುದು, ಆದರೆ ನಾವು ಪಡೆದಂತಹ ವಿದ್ಯೆ ಯಾರಿಂದಲೂ ಕದಿಯಲು ಸಾಧ್ಯವಿಲ್ಲ. ಅಷ್ಟೇ ಅಲ್ಲ, ಸಾಕ್ಷಾತ್ ಆ ದೇವರಿಂದಲೂ ಸಾಧ್ಯವಿಲ್ಲ. ಆದ್ದರಿಂದ ವಿದ್ಯಾರ್ಥಿ ಜೀವನ ಕೇವಲ ಜ್ಞಾನ ಸಂಪಾದನೆಗೆ ಮಾತ್ರ ಮೀಸಲಾಗಿರಬೇಕು. ವಿದ್ಯಾರ್ಥಿಗಳು ತಾವು ಕಲಿತ ಶಿಕ್ಷಣವನ್ನು ಬೇರೊಬ್ಬರಿಗೆ ದಾನ ಮಾಡಿ ಸಾರ್ಥಕತೆಯನ್ನು ಮೆರೆಯಬೇಕು. ಸಾಯಲು ಹತ್ತಾರು ದಾರಿಗಳಿವೆ, ಆದರೆ ಬದುಕಲು ಇರುವುದು ಒಂದೇ ದಾರಿ, ಅದು ಆತ್ಮವಿಶ್ವಾಸ. ಇದನ್ನು ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ರೂಢಿಸಿಕೊಳ್ಳಬೇಕು. ಕತ್ತಲಿಂದ ಕತ್ತಲನ್ನು ಹೊಡೆದೋಡಿಸುವುದಕ್ಕೆ ಸಾಧ್ಯವಿಲ್ಲ, ಅದಕ್ಕೆ ಬೆಳಕು ಬೇಕು. ಹಾಗೆ ಅಜ್ಞಾನವನ್ನು ಅಜ್ಞಾನದಿಂದಲೇ ಹೊಡೆದೋಡಿಸಲು ಸಾಧ್ಯವಿಲ್ಲ, ಅದಕ್ಕೆ ಜ್ಞಾನ ಬೇಕು. ಆ ಜ್ಞಾನ ಕೇವಲ ವಿದ್ಯಾರ್ಥಿ ಜೀವನದಲ್ಲಿ ಪಡೆಯಲು ಮಾತ್ರ ಸಾಧ್ಯ.
1: ವಿದ್ಯಾರ್ಥಿ ಜೀವನದ ಮಹತ್ವ ಈ ಬಗ್ಗೆ ಇದುವರೆಗೆ ಮಾತನಾಡಿದವರು ವಾದಿರಾಜ್ ಎಂ ಶೇಟ್ವೇರ್ನೇಕರ್. ಈಗ ಸುಷ್ಮಾ ಮನೋಹರ್ ಶೆಟ್ಟಿಯವರಿಂದ ಸುಗಮ ಸಂಗೀತ, ಪುರಂದರದಾಸರ ಈ ಕೃತಿ.

0: ಯುವವಾಣಿ ಇದುವರೆಗೆ ಪ್ರಸಾರವಾಯಿತು.
1: ಆಕಾಶವಾಣಿ ಧಾರವಾಡ ಸ್ವರಾಂಜಲಿ ಸಂಗೀತ ದಿಗ್ಗಜರ ಗಾಯನ ಜೀವನ ಕುರಿತ ಮಾಲಿಕೆಯಲ್ಲಿ ಕೇಳಿ ಮನ್ಸೂರ ಸ್ವರಯಾತ್ರೆ
2: ಮನಸೂರೋ ಸ್ವರಯಾತ್ರೆ
1: ಸಂಗೀತ ಸರಣಿ ದೇಶಿಕೋತ್ತಮ ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಸ್ಮೃತಿ ಚಿತ್ರ ಪೂರಕ ಸಾಹಿತ್ಯ ರವೀಂದ್ರ ಕೌಠೇಕರ್ ಪ್ರಸ್ತುತಿ ಮಾಯಾ ರಾಮನ್ ಕೇಳಿ ಮನ್ಸೂರ ಸ್ವರಯಾತ್ರೆ
2: ಮನಸೂರೋ ಸ್ವರಯಾತ್ರೆ
3: ಅಭಿಮಾನಿ ಶ್ರೋತೃಗಳೇ ನಮಸ್ಕಾರ ಪಂಡಿತ್ ಮಲ್ಲಿಕಾರ್ಜುನ ಮನ್ಸೂರರಿಗೆ ಕರ್ನಾಟಕ ವಿಶ್ವವಿದ್ಯಾಲಯ ಪ್ರೊಫೆಸರ್ ಎಮರೇಟಸ್ ಪದವಿಯನ್ನ ಪ್ರದಾನಿಸಿ ಗೌರವಿಸಿದ್ದು ಖ್ಯಾತ ಸಾಹಿತಿ ಡಾಕ್ಟರ್ ಎಂಎಂ ಕಲ್ಬುರ್ಗಿ ಅವರು ಅಧ್ಯಯನ ಪಯಣಕ್ಕ ಅಂತ ಇಂಗ್ಲೆಂಡಿಗೆ ಹೋಗಿದ್ದು ಆಕ್ಸ್ಫರ್ಡ್ನೊಳಗೆ ಸಹಿತ ಪಂಡಿತ್ ಮನ್

ಮನ್ಸೂರರ ಸ್ವರಧಾರೆಗಳು ಸದ್ದು ಮಾಡ್ತಾ ಇದ್ದದ್ದು. ಪಂಡಿತ್ ಮನ್ಸೂರರಿಂದ ವಚನ ಸಾಹಿತ್ಯಕ್ಕೆ ಸಾಂಗೀತಿಕ ಆಯಾಮ ಒದಗಿಸಲಿಕ್ಕೆ ಮುಂದಾದ ಸಂಶೋಧಕ ಪ್ರೊಫೆಸರ್ ಶಿಶಿ ಬಸವನಾಳರು, ಮುರುಘಾಮಠದ ಶ್ರೀ ಮೃತ್ಯುಂಜಯ ಅಪ್ಪಗಳವರು ಹಾಗೂ ಖ್ಯಾತ ಕಾದಂಬರಿಕಾರ ಅನ ಕೃಷ್ಣರಾಯರ ಪೂರ್ವ ಪೀಠಿಕೆಯ ಕೆಲವು ವಿಷಯಗಳನ್ನ ಕಳೆದ ಸಂಚಿಕೆಯೊಳಗೆ ತಿಳ್ಕೊಂಡ್ವಿ. ಇದು ರಾಗ್ ನಟ್.

0: ಪಂಡಿತ್ ಮಲ್ಲಿಕಾರ್ಜುನ ಮನ್ಸೂರರು ಹಾಗೂ ಅನ ಕೃಷ್ಣರಾಯರು ಅತ್ಯಂತ ಗಹನ ಮಿತ್ರತ್ವ ಹೊಂದಿದ್ದವರು. ಅನಕ್ರೂ ಅವರು ಮಲ್ಲಿಕಾರ್ಜುನರನ್ನ ಆದರಾಭಿಮಾನದಿಂದ ಮಲ್ಲಪ್ಪ ಅಂತನ ಸಂಬೋಧಿಸುತ್ತಿದ್ರು. ಪಂಡಿತ್ ಮನ್ಸೂರರ ಮೆಹಫಿಲ್ಗಳು ಕರ್ನಾಟಕದ ದಕ್ಷಿಣ ಭಾಗದ ಯಾವುದೇ ಸ್ಥಳದೊಳಗಿದ್ರೂ ಅನಕ್ರೂ ಅಲ್ಲೇ ಖುದ್ದಾಗಿ ಹಾಜರಾಗ್ತಿದ್ರು. ಮುಗಿದ್ಮೇಲೆ ಅವ್ರ ಜೊತೆಗೆ ಸಾಂಗೀತಿಕ ಸಂಭಾಷಣೆ ನಡೀತಿತ್ತು. ಹಿಂಗನ ಒಂದ್ಸಲ ಕೊಪ್ಪದೊಳಗ ಬಸವ ಜಯಂತಿ ಉತ್ಸವ, ಅನಕ್ರೂ ಮತ್ತ ಪಂಡಿತ್ ಮನ್ಸೂರರು ಇಬ್ಬರಿಗೂ ಆಮಂತ್ರಣ ಇತ್ತು. ಸಂಜೆ ನಡೆದಂತಹ ವೇದಿಕೆಯೊಳಗ ಅನ ಕೃಷ್ಣರಾಯರ ಉಪನ್ಯಾಸ ಮುಗಿತು. ಆಮೇಲೆ ಪಂಡಿತ್ ಮನ್ಸೂರರ ಗಾಯನ. ಅದೊಂದು ಥಿಯೇಟರ್ನೊಳಗ ಆಯೋಜಿತಗೊಂಡಿತ್ತು. ಅಲ್ಲೇ ಪಂಡಿತ್ ಮನ್ಸೂರರು ನಂದ್ ಮತ್ತ ಗೌಡ ಮಲ್ಹಾರ ರಾಗಗಳನ್ನ ಪ್ರಸ್ತುತಪಡಿಸಿದ್ರೇನೋ ಖರೆ, ಆದ್ರ ಅಲ್ಲಿ ನೆರೆದಿದ್ದ ಶ್ರೋತೃಗಳಿಂದ ಅವರ ಗಾಯನಕ್ಕ ಅಷ್ಟೊಂದು ಪ್ರತಿಕ್ರಿಯೆ ಬರಲಿಲ್ಲ. ಇದನ್ನ ಸೂಕ್ಷ್ಮವಾಗಿ ಗಮನಿಸಿದ್ದ ಅನಕ್ರೂ ಅವರು ಚಹಾ ವಿರಾಮದ ಹೊತ್ನ್ಯಾಗ ಇದ್ಯಾಕ್ ಹಿಂಗ ಅಂತ ಪಂಡಿತ್ ಮನ್ಸೂರರನ್ನ ಕೇಳಿದಾಗ,
1: ಅಲ್ರಿ ನನ್ನ ಹಾಡುಗಾರಿಕೆ, ನನ್ನ ಕಚೇರಿ ನನಗಂತೂ ತೃಪ್ತಿ ತಂದಿಲ್ಲ, ಇನ್ನ ಇಲ್ಲಿ ಕೂತವ್ರಿಗೆ ನನ್ನ ಸಂಗೀತ ತಿಳಿಯಲಿಲ್ಲ ಅಂದ್ರ ನಾ ಏನ್ ಮಾಡ್ಲಿ
0: ಅಂತ ಕೇಳಿದ್ರು. ಅವಾಗ ಅನಕ್ರೂ ಅವರು,
2: ಮಲ್ಲಪ್ಪ ಒಂದು ಸರಳವಾದ ರಾಗ ಹಾಡ್ರಿ, ಜನರಿಗೂ ಅರ್ಥ ಆಗ್ತದ, ಈಗ ಮಾಲ್ಕೌನ್ಸ್ ಹಾಡ್ರಲ್ಲ
0: ಅಂತ ಹೇಳಿದ್ರು. ಮನ್ಸೂರರು ಹಂಗನ ಮಾಡಿದ್ರು. ಮಾಲ್ಕೌನ್ಸ್ ಪ್ರಸ್ತುತಿ ಆದ್ಮೇಲೆ ಅದು ಗಂಧರ್ವ ಗಾನ ಆಗಿತ್ತು. ಮನ್ಸೂರರೇ ಬಹಳಷ್ಟು ಕಡೆ ಹಾಡಿದ ಮಾಲ್ಕೌನ್ಸ್ ರಾಗಗಳೊಳಗ ಇದು ಅಚ್ಚಳಿಯದಂಗ ಉಳಿದಿತ್ತು. ಇದರ ಜೊತೆಗೆ ಪಂಡಿತ್ ಮನ್ಸೂರರು ಮತ್ತೊಮ್ಮೆ ತಾವು ಗಾಯಕೋಂಕಾ ಗಾಯಕ್ ಅನ್ನೋದನ್ನ ಸಾಬೀತುಪಡಿಸಿದ್ರು. ಇನ್ನ ಈ ಕಡೆ ಅನಕ್ರೂ ಅವರಿಗೆ ಪಂಡಿತ್ ಮನ್ಸೂರರಿಂದ ವಚನ ಗಾಯನ ಹಾಡಿಸಬೇಕು ಅನ್ನೋ ಹಂಬಲ ಉತ್ಕರ್ಷದ ಮಟ್ಟಕ್ಕೇರಿತ್ತು.

0: ಅವಾಗ ಅನ ಕೃಷ್ಣರಾಯರು ಎರಡು ದಿನ ಧಾರವಾಡದ ಪ್ರವಾಸದೊಳಗಿದ್ರು. ಅವರು ಧಾರವಾಡಕ್ಕೆ ಬಂದ್ರು ಅಂತಂದ್ರ ತಪ್ಪದ ಪಂಡಿತ್ ಮನ್ಸೂರರನ್ನ ಭೇಟಿ ಮಾಡ್ತಿದ್ರು, ಮತ್ತ ಮನಸ್ಪೂರ್ತಿ ಮಾತಾಡಿನೇ ಹೋಗುದು, ಇದು ಅವ್ರು ಹಾಕಿಕೊಂಡಿದ್ದ ರೂಢಿ. ಹಿಂಗ ಒಂದು ಸಂಜೆ ಅನಕ್ರು ಮತ್ತ ಮನ್ಸೂರರು ಧಾರವಾಡದ ಅತ್ತಿಕೊಳ್ಳಕ್ಕ ವಿಹಾರಕ್ಕ ಅಂತ ಹೋಗಿದ್ರು. ಸುಂದರವಾದ ನಿಸರ್ಗ ತಂಗಾಳಿಯ ತಂಪಿನೊಳಗ ಅನಕ್ರು ಅವರು ವಚನ ಗಾಯನದ ಬಗ್ಗೆ ಮಾತೆತ್ತಿದ್ರು.
1: ಮಲ್ಲಪ್ಪ, ತಮ್ಮಿಂದ ವಚನಗಳು ಹೊರಹೊಮ್ಮೋದು ಈಗಿನ ಅವಶ್ಯಕತೆ ಅದ. ಕರ್ನಾಟಕ ಸಂಗೀತದಲ್ಲಿ ಹಾಡೋಂಗ ಹಿಂದೂಸ್ತಾನಿ ಸಂಗೀತದಲ್ಲೂ ಹಾಡ್ರಲ್ಲ, ಇದಕ್ ನೀವ್ ಯಾಕೆ ಮುನ್ನುಡಿ ಬರೀಬಾರ್ದು? ಚೀಸ್ ಹಾಡೋ ಹಂಗನ ವಚನಾನು ಹಂಗ ಹಾಡಿ ರಸಿಕರಿಗೂ ಕೇಳೋ ಹಂಗ ಮಾಡ್ರಿ
0: ಅಂತ ಕೇಳಿದ್ರು. ಅದಕ್ಕ ಮನ್ಸೂರರು,
2: ಅವನೇನು ಶಾಸ್ತ್ರೀಯ ಸಂಗೀತದ ಅಟ್ಟಾಗ ಹಾಡ್ತಾರ್ರಿ, ಅವೇನ್ ಚೀಸ್ ಅಲ್ಲ ಪಾಸ್ ಅಲ್ಲ, ಅವಕ ರಾಗ ಇಲ್ಲ ತಾಳಿಲ್ಲ
0: ಅಂತ ಅನಾಸಕ್ತಿಯನ್ನ ತೋರಿದ್ರು. ಅನಕರು ಅವ್ರೇನ್ ಸುಲಭವಾಗಿ ಬಿಟ್ಟು ಕೊಡೋರ? ಅವರು ಗಾಯಕರ ಆಗಿದ್ದಿಲ್ಲ ಖರೆ, ಆದ್ರ ಒಂದೆರಡು ವಚನಗಳನ್ನ ಕರ್ನಾಟಕ ಶೈಲಿಯೊಳಗ ತಾವ ಹಾಡಿ ಇವನ್ನ ಹಿಂದೂಸ್ತಾನಿ ಶೈಲಿಯೊಳಗ ಹಾಡಬಹುದು ಅಂತ ತೋರಿಸಿದಾಗ ತಕ್ಷಣ ಮನ್ಸೂರರು,
2: ಅದು ಹಂಗಲ್ರಿ, ಅದನ್ನ ಹಿಂಗ ಹಾಡಬೇಕು
0: ಅಂತ ಅದೇ ನಾದದ ಓಘದೊಳಗ ವಚನವನ್ನ ಪೂರ್ತಿಯಾಗಿ ಹಾಡಿದ್ರು. ಇದ ಹೊತ್ತಿನಾಗ ಮನ್ಸೂರರೊಳಗ ವಚನಗಳನ್ನ ಹಾಡೋ ಬೀಜದ ಮೊಳಕೆಯೊಡೆದಿತ್ತು. ಮುಂದ ವಚನ ಗಾಯನದ ಗುಂಗಿ ಹುಳ ಪಂಡಿತ್ ಮಲ್ಲಿಕಾರ್ಜುನ ಮನ್ಸೂರ್ ಅವರ ತಲೆಯನ್ನ ಕೊರಿಲಿಕ್ಕೆ ಶುರು ಮಾಡಿತು. ಪಂಡಿತ್ ಮನ್ಸೂರರು ವಚನಗಳ ಆಳ ಅಗಲಕ್ಕ ಇಳಿದಂಗ ವಚನ ಸಾಹಿತ್ಯದ ಆಧ್ಯಾತ್ಮಿಕ ಸಂಪತ್ತು ಅವರನ್ನ ವಿಸ್ಮಯಗೊಳಿಸಿಬಿಡ್ತು.

0: ಈಗ ಪಂಡಿತ್ ಮಲ್ಲಿಕಾರ್ಜುನ ಮನ್ಸೂರರು ವಚನ ಸಂಪತ್ತನ್ನ ಶೋಧಿಸತೊಡಗಿದ್ರು. ಬಸವೇಶ್ವರ, ಅಲ್ಲಮ್ಮ ಪ್ರಭು, ಅಕ್ಕ ಮಹಾದೇವಿ ಹಿಂಗ ಶಿವಶರಣ ಶರಣೆಯರ ವಚನಗಳು ಅವರನ್ನ ಆಳವಾಗಿ ಪ್ರಭಾವಿಸಿದ್ವು. ಅವರು ಹಾಡ್ಕೋತ ಹಾಡ್ಕೋತ ಏರಿದಂತಹ ಆಧ್ಯಾತ್ಮಿಕ ಶಿಖರ, ತಮಗಾದ ಅನುಭವವನ್ನ ಅವರು ವ್ಯಕ್ತಪಡಿಸಿದ ರೀತಿ ಸ್ವತಃ ಪಂಡಿತ್ ಮನ್ಸೂರರನ್ನ ಬೆರಗುಗೊಳಿಸಿದ್ವು. ಮುಂದ ಅವರು ಅರ್ಥಕ್ಕ ಚ್ಯುತಿ ಬಾರದಂಗ ಬಹಳಷ್ಟು ಸಲ ಮೈ ಮರೆತು ಹಾಡಿದ್ರು. ಎಲ್ಲಾರ ಬಾಯಿಯೊಳಗೂ ಸಹಜವಾಗಿ ವಚನಗಳು ಸಂಚರಿಸೋ ಹಂಗ ಮಾಡಿದ್ರು ಅಂತನ ವಚನ ಸಂಗೀತದ ಶಿಲ್ಪಿ ನಮ್ಮ ಮನ್ಸೂರರು. ಮನ್ಸೂರರ ಬಗೆಗಿನ ಇನ್ನಷ್ಟು ವಿಷಯಗಳು ಮುಂದಿನ ಸಂಚಿಕೆಯೊಳಗ. ನಮಸ್ಕಾರ.
1: ಮನ್ಸೂರ ಸ್ವರಯಾತ್ರೆ ಸಂಗೀತ ಸರಣಿ ಕೇಳುತ್ತಿದ್ದೀರಿ. ಪೂರಕ ಸಾಹಿತ್ಯ ರವೀಂದ್ರ ಕೌಠೇಕರ್, ಪರಿಕಲ್ಪನೆ, ನಿರೂಪಣೆ ಮತ್ತು ಪ್ರಸ್ತುತಿ ಮಾಯಾ ರಾಮನ್, ಸಹಕಾರ ಕೆ ಶಿವರಾಜ್ ಮತ್ತು ನವೀನ್ ಮಹಾಲೆ.
0: ಧ್ವನಿಗಳು ಸದಾಶಿವ್ ಎಕ್ಕುಂಡಿ ಮಠ್ ಹಾಗೂ ವಿವೇಕಾದಿತ್ಯ ಕನಿಯಾಲ.
1: ನಿರ್ವಹಣೆ ಮಂಜುಳಾ ಪುರಾಣಿ. ಸ್ವರಾಂಜಲಿ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮನ್ಸೂರ ಸ್ವರಯಾತ್ರೆ.
0: ಮನಸೂರೋ ಸ್ವರಯಾತ್ರೆ.
2: ಆಕಾಶವಾಣಿ ಧಾರವಾಡ, ಸಮಯ 8:30 ನಿಮಿಷಗಳಾಗುತ್ತಲಿವೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಶಬೀರ್ ಕುಮಾರ್, ಅನುರಾಧಾ ಪೌಡ್ವಾಲ್ ಹಾಗೂ ಸಂಗಡಿಗರು ಹಾಡಿರುವ ಮಿಸ್ಟರ್ ಇಂಡಿಯಾ ಚಿತ್ರದ ಗೀತೆಯನ್ನು ಇದುವರೆಗೆ ಕೇಳಿದಿರಿ. ಕೇಳುಗರೆ ಗಮನಿಸಿ, ನಾಳೆ ಬೆಳಿಗ್ಗೆ 8:30
1: ಸಾಂಸ್ಕೃತಿಕ ಧಣಿ ಧಾರವಾಡ ಆಕಾಶವಾಣಿ. ಆಕಾಶವಾಣಿಗೆ 90 ವರ್ಷ ತುಂಬಿದ ಶುಭ ಸಂದರ್ಭದಲ್ಲಿ ನುಡಿಚಿತ್ರ ರಚನೆ ಹಾಗೂ ಪ್ರಸ್ತುತಿ ಮಾಯಾ ರಾಮನ್. ಸಾಂಸ್ಕೃತಿಕ ಧಣಿ ಧಾರವಾಡ ಆಕಾಶವಾಣಿ.
0: ಸಾಂಸ್ಕೃತಿಕ ಧ್ವನಿ ಧಾರವಾಡ ಆಕಾಶವಾಣಿ ನಾಳೆ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ವಾರ್ತಾ ಸಂಚಿಕೆ ಮೂಡಿಬರಲಿದೆ ದಿಲ್ಲಿ ಕೇಂದ್ರದಿಂದ.

ಸುಖ ಸುಖವ ಅನ್ನದ ಕೀಳ ದುಃಖ ಸುಖವ ತನ್ನ ಜಾದು ನೋಡುಗೆ ತನ್ನ ಜಾದು ನೋಡುಗೆ ವಿಶ್ವಕುಲದ ಬಹು ವಿಶಾಲ ವಿಶ್ವಕುಲದ ಬಹು ವಿಶಾಲ ದೃಷ್ಟಿ ಬರಲಿ ನಾಡಿಗೆ ಮಾತಿನೊಳಗು

ಸುಳಿಗಾಳಿ ಸುರಿಸುತ್ತಿತ್ತು ಶರಗ, ಸುಳಿಗಾಳಿ ಸುರಿಸುತ್ತಿತ್ತು ಶರಗ, ಏನು ಹೇಳಿ ತುಂಬಿದದಿ ಮೆರಗ, ಏನು ಹೇಳಿ ತುಂಬಿದದಿ ಮೆರಗ, ಪರಿವಿಲ್ಲ ಸರಿದ ಶರಗಿಂದ ನನಗೇರಿತ್ತಾಗ ಏನೋ ಸುಂದ, ನನಗೇರಿತ್ತಾಗ ಏನೋ ಸುಂದ.

ಸೊರಸೌರಭ ಕಾರ್ಯಕ್ರಮದಲ್ಲಿ ಇದುವರೆಗೆ ಆನಂದಕಂದ ಅವರ ರಚನೆಯನ್ನು ಹಾಡಿದವರು ಬಾಳಪ್ಪ ಹುಕ್ಕೇರಿ.

0: ಕೇಳುಗರೆ, ನಾಳೆ ಬೆಳಗ್ಗೆ 8:30 ಕೇಳಿ.
1: ಸಾಂಸ್ಕೃತಿಕ ಧಣಿ ಧಾರವಾಡ ಆಕಾಶವಾಣಿ. ಆಕಾಶವಾಣಿಗೆ 90 ವರ್ಷ ತುಂಬಿದ ಶುಭ ಸಂದರ್ಭದಲ್ಲಿ ನುಡಿಚಿತ್ರ ರಚನೆ ಹಾಗೂ ಪ್ರಸ್ತುತಿ ಮಾಯಾ ರಾಮನ್. ಸಾಂಸ್ಕೃತಿಕ ಧಣಿ ಧಾರವಾಡ ಆಕಾಶವಾಣಿ.
0: ನಾಳೆ ಬೆಳಗ್ಗೆ 8:30 ಬಾನುಲಿ ಭಿತ್ತಿಯಿಂದ ಕಾರ್ಯಕ್ರಮದಲ್ಲಿ ನುಡಿಚಿತ್ರ ಸಾಂಸ್ಕೃತಿಕ ಧನಿ ಧಾರವಾಡ ಆಕಾಶವಾಣಿ. ಕಾರ್ಯಕ್ರಮದ ರಚನೆ ಮತ್ತು ಪ್ರಸ್ತುತಿ ಮಾಯಾ ರಾಮನ್.

0: ಆಕಾಶವಾಣಿ ಧಾರವಾಡ. ಡಿನ್ನರ್ ಟೈಮ್.
1: ನಿಮ್ ಕಡೆ ಸಾಂಬಾರ್ ಅಂದ್ರೆ ನಮ್ ಕಡೆ ತಿಳಿಯುದಿಲ್ಲ, ನಮ್ ಕಡೆ ಡಾಮರ್ ಅಂದ್ರೆ ನಿಮ್ ಕಡೆ ತಿಳಿಯುದಿಲ್ಲ.
0: ಊಟದೊಂದಿಗೆ ಬದುಕಿನ ಮಾತು.
2: ಓರೆ ಗಾರಿಗೆಗಳೇ, ಆಹಾರ ಮಂಡಿಗೆಗಳೇ.
3: ಅಯ್ಯ, ನಾನು ಬಾಳ್ಕದ ಮೆಣಸಿನಕಾಯಿ ತಂದೀನಿ, ಮರ್ತಿಗಿರ್ತೀರ ನೋಡು.
2: ಇಲ್ಲೆಲ್ಲ ನನಗೆ ಸಾಟಿ.
4: ಅಯ್ಯಯ್ಯ, ಬಾಳ್ಕದ ಮೆಣಸಿನಕಾಯಿ ಅಂತ ನೋಡು, ಇಲ್ಲಿ ನೋಡಿಲ್ಲೆ ಹಪ್ಪಳ, ಸಂಡಿಗೆ, ಮಿಡಿ, ಉಪ್ಪಿನಕಾಯಿ ಇವನ್ನೆಲ್ಲ ತಂದೀನಿ, ಎಲ್ಲಾರು ಹಾಕೊಡ್ರಿ, ಬರ್ರಿ ಬರ್ರಿ ಊಟ ಮಾಡೋಣ.
5: ಅಕ್ಕ, ಹೆಸರು ಕಾಳು ಉಸಿರಿಗೆ ಉಪ್ಪು ಜಾಸ್ತಿ ಆಗೈತೆ ನೋಡ.
6: ಉಪ್ಪಳ್ಳಿ ರೊಟ್ಟಿ ಕಾಳು
0: ಭಾಗವಹಿಸಿದ್ದಾರೆ ಮಾಲಾ ಸಾಮ್ರಾಣಿ, ಕುಮಾರ್ ಅಗಡಿ ಹಾಗೂ ರಾಖಿ ಹಾನ್ಗಲ್.
7: ಮಾಲಾ.
8: ಹಾ, ಏನ್ಪ ಕುಮಾರ, ಏನ್ ಮಾಡೋಣ?
7: ರಾಖಿ ಮನೆಗೆ ಹೋಗೋಣ ಅಂತ ಹೇಳಿದ್ನಲ್ಲ.
8: ಬಂದೆ ನೋಡಪ್ಪ,
7: ಯಾಕಂದ್ರ ರಾಖಿ ಮನೆಗೆ ಹೋಗ್ದ ಬಾಳ ದಿನ ಆತ.
8: ಹೌದು
7: ನೋಡಿ, ಊಟ ಮುಗಿಸ್ಕೊಂಡ್ ಬಂದ್ಬಿಡಂತ ಡಿನ್ನರ್
8: ಇವತ್ತು. ಹೋಗೋಣಂತ. ರಾಖಿ, ಏನ್ ಮಾಡತ್ತೀವ?
3: ಮಾಲಕ್ಕ, ಕುಮಾರಣ್ಣ, ಬರ್ರಿ ಬರ್ರಿ ಬರ್ರಿ, ನಿಮ್ದ ನಾನು ದಾರಿ ಕಾಯ್ಲಿಕ್ಕತ್ತಿದ್ದೆ ನೋಡು, ಬರ್ರಿ ಬರ್ರಿ.
7: ಅಂತೂ ರಾಖಿ ಇವತ್ ಸಿಕ್ಳು ನೋಡ್ ನಮಗ್.
3: ಹೌದು, ಬಾ ದಿವಸ ಆತ್ ನೋಡು, ನಮ್ ಮನೆಗೆ ಬಂದಿದ್ದಿಲ್ಲ. ನೀವು
7: ಕರೆದ ಕರೆಯಾಗತ್ತಿದ್ದಿ, ನಮ್ಗ ಟೈಮ್ ಆಗೋಲ್ದು, ಅದಕ್ಕೆ ಡಿನ್ನರ್ ಇವತ್ ಅಲ್ಲೇ ಮುಗಿಸೋಣ.
3: ಆಗೋದು ಕುಮಾರಣ್ಣ, ನೀನ ಬರೋದಿಲ್ಲ, ಹಿಂಗ್ ಮಾಡ್ತೀನಿ ನೋಡ್ ನೀನು.
7: ಇಲ್ಲಪ್ಪ, ಹಂಗೇನಿಲ್ಲ, ಟೈಮ್ ಸಿಕ್ಕಿರಂಗಿಲ್ಲ ನಮ್ಗನ, ಸಿಕ್ಕಾಗ ಮತ್ತೆ ಬಿಡಂಗಿಲ್ಲ ನೋಡ.
3: ಈಗ ಮೊದ್ಲೇಕ್ ನಾನು ಇದು ಪಾನಕ ಕೊಡ್ತೇನಿ.
8: ಏನು ಬೇಲ್ ಹಣ್ಣೆಲ್ಲ ಏನು ಒಡದಿಟ್ಟಿಯಲ್ಲ, ಏನ್ ಬೇಲ್ ಹಣ್ಣಿಂದ ಶರ್ಬತ್ ಆತೇನು? ಇವತ್ತ
3: ಬೇಲ್ ಹಣ್ಣಿಂದ ಶರ್ಬತ್ ಕೊಡ್ತೇನೆ ನಿಮಗ, ರೆಡಿ ಇಟ್ಟೇನಿ, ತಂಪಗ ತಗೊಂಡ್ ಬಂದೆ ತಡಿ.
7: ಅಲ್ಲ, ಮತ್ತ ಅದು ಸ್ವೀಟರ್ ಐತಿಲ್ಲ, ಇಲ್ಲ ಹುಳಿ ಹುಳಿ ಐತೆ.
3: ಯಾಕೋ ಸಿಕ್ಕಾಪಟ್ಟೆ ಬೆಲ್ಲ ಹಾಕಿ, ಯಾಲಕ್ಕಿ ಪುಡಿ ಕುಟ್ಟಿ ಹಾಕಿ, ಎಲ್ಲ ಎಂತ ಚಲೋ ಮಾಡಿಟ್ಟೇನಿ.
7: ಹೌದಾ?
8: ರಾಖಿ, ಇದ್ ನನಗ್ ಸರಿ ಬರುದೇ ಇಲ್ಲವ, ಹೆಂಗಾರ ಮಾಡ್ದೀನಿ ನೀ ಹಣ್ಣಿನ ಶರ್ಬತ್?
3: ಬಹಳ ಈಸಿ ಐತಿ ಅಕ್ಕ, ಬೇಲ್ದ ಹಣ್ಣು ಒಡೆಯೋಕಿಂತ ಮುಂಚೆ ಅದನ್ನ ಅಳಗಾಡಿಸಿ ನೋಡ್ಬೇಕು. ಅದು ಕೊಳ್ಕೊಳ್ ಅಂತ ಸಪ್ಪಳ ಬರ್ತೈತಿ, ಅವಾಗ ಅದನ್ನ ಒಡಿಬೇಕು. ಅವಾಗ ಅದು ಸಿಪ್ಪಿಗೆ ಅದ್ರ ಹಣ್ಣು ಅಂಟಿರಂಗಿಲ್ಲ, ಅದನ್ನ ಪೂರಾ ಪಲ್ಪ್ ಐತಲ್ಲ, ಪೂರಾ ಹೊರಗ್ ಬಂದ್ಬಿಡ್ತೈತಿ. ಅದನ್ನ ಸ್ವಲ್ಪ ನೀರ್ ಹಾಕಿ ಕಲಿಸಿ ಅದ್ರದ ರಸ ಎಲ್ಲ ತಕ್ಕೊಂಡ್ರ ಬೀಜ್ ಬಹಳ ಇರ್ತಾವ, ಅದನ್ನೆಲ್ಲ ತೆಗದ ಅದಕ್ಕ ಎಷ್ಟ್ ಬೇಕು ನಿಮ್ ರುಚಿ ತಕ್ಕಷ್ಟು ಬೆಲ್ಲ ಮತ್ತೊಂದ್ ಚುಟಕಿ ಉಪ್ಪು ಹಾಕಿ ನೀವ್ ಅದಕ್ಕ ಯಾಲಕ್ಕಿ ಪುಡಿ ಕುಟ್ಟಿ ಹಾಕಿ ಮಾಡಿದ್ರ ಬೇಲ್ ಹಣ್ಣಿನ ಪಾನಕ ರೆಡಿ ಆಗ್ತೈತ್ ನೋಡ್.
8: ಈಗ ಮಾತ್ ಹೇಳ್ಬೇಡ, ಮೊದಲ್ ಶರ್ಬತ್ ಕೊಡು.
3: ತಂದೆ ತಂದೆ ತಂದೆ ತಡೀರಿ,
7: ಶರ್ಬತ್ ಅಡ್ಡಿ ಇಲ್ಲ.
8: ರಾಖಿ, ಬೆಸ್ಟ್ ಆಗೈತ್ ನೋಡುವ ಶರ್ಬತ್. ಕೆಲವ್ರ ಏನ್ ಮಾಡ್ತಾರ ಗೊತ್ತಾಗ್ಲಾರ್ದ, ಇದನ್ ಕೊಯ್ಯಾಕ್ ಹೋಗ್ತಾರ, ಮತ್ತ ಕೆಲವ್ರ ಅನ್ಕಿ ಇದನ್ ಮಿಕ್ಸಿಗ್ ಹಾಕಕ್ ಹೋಗ್ತಾರ, ಈ ಬೀಜ ಎಲ್ಲ ಮಿಕ್ಸಿಗ್ ಸಿಕ್ಕ್ರ ಕೈ ಕೈ ಆಗ್ಬಿಡ್ತದ. ಬರೋಬ್ಬರಿ ಮಾಡಿ ನೋಡುವ,
3: ಜರಡಿ ಹಿಡಿದು ಅದ್ರದ್ದು ರಸ ತಕ್ಕೋಬೇಕು, ನೀರ್ ಹಾಕಿ ಕಿವುಚಿ.
8: ಈ ಬ್ಯಾಸ್ಗಿಗನ್ಕಿ ಈ ಶರ್ಬತ್ ಭಾರಿ ಚಲೋ ನೋಡುವ ರಾಖಿ,
3: ಬಹಳ ತಂಪಿದು ದೇಹಕ್ಕ.
8: ಇದು ನೋಡು, ಕಂದ ಹಳದಿ ಬಣ್ಣ ಏನಿರ್ತೈತಲ್ಲ, ಈ ಪಲ್ಪ್ನಾಗ ವಿಟಮಿನ್ ಎ ಇರ್ತೈತಿ ನೋಡುವ. ಈ ವಿಟಮಿನ್ ಎಕ್ ಬ್ಯೂಟಿ ವಿಟಮಿನ್ ಅಂತಾರ ನೋಡ್ರಿ ಅಕ್ಕಿ.

0: ಹೌದ, ನನಗ್ ಗೊತ್ತಿರ್ಲಿಲ್ಲ ಬಿಡಿದ್. ಹೆಂಗದ ಬ್ಯೂಟಿ ವಿಟಮಿನ್?
1: ಈಗ ನೋಡುವ, ಕಣ್ಣಿಗೆ, ಚರ್ಮಕ್ಕ, ಕೂದಲಿಗೆ ಹೊಳಪು ಕೊಡುವುದು ಈ ವಿಟಮಿನ್ ಎ. ಅದಕ್ಕ ಇದನ್ ಬ್ಯೂಟಿ ವಿಟಮಿನ್ ಅಂತಾರ. ಬಹಳ ಸರಿ ಏನ್ ಮಾಡ್ತೀವಿ ನಾವು, ಮುಖಕ್ಕ ಬ್ಯೂಟಿ ಟ್ರೀಟ್ಮೆಂಟ್ ಎಲ್ಲಾ ತಗೊಂಡು ನಮ್ಮ ಆಹಾರ ಪದ್ಧತಿ, ಡಯಟ್ ಸರಿ ಇಲ್ಲ ಅಂದ್ರ ಆ ನಮ್ಮ ಕಣ್ಣಿನ ಒಳಗ ಚರ್ಮದಾಗ ಕಾಂತಿ ಇರುವುದಿಲ್ಲ ನೋಡುವ. ಏ ರಾಖಿ, ವಿಟಮಿನ್ ಎ ಯಾವ್ದ್ರಾಗ ಸಿಗ್ತೈತಿ ಹೇಳ ನೋಡು ನೀಗ. ಹಂಗಾರ
0: ನನಗ್ ಗೊತ್ತಿರೋ ಪ್ರಕಾರ ಗಜ್ರಿ, ಪಾಲಕ್, ಗೆಣಸು ನಂಗೆ ಇಷ್ಟ ಗೊತ್ತೈತವಾ, ಉಳಿದ್ ನೀನ ಹೇಳು.
2: ಅಲ್ಲ ರಾಖಿ, ಈ ವಿಟಮಿನ್ ಕೊರತೆಯಿಂದ ಏನಾಕತಿ ಅಂದ್ರೆ ಗಂಭೀರ ಆರೋಗ್ಯ ಸಮಸ್ಯೆ ಆಕತಿ ನೋಡು. ಯಾಕಂದ್ರ ಇವು ವಿಟಮಿನ್ಗಳು ನಮ್ಮ ದೇಹಕ್ಕೆ ಬೇಕೇ ಬೇಕಾ, ಇವುಗಳ ಕೊರತೆ ಆತಂದ್ರ ಆರೋಗ್ಯ ಉಲ್ಬಣ ಆಗ್ತೈತಿ.
0: ಏನ್ ತೊಂದ್ರೆ ಆಗತ್ತೆ?
2: ವಿಟಮಿನ್ ಮಾಲ ಹೇಳಾಕತ್ತಿಲ್ಲ, ವಿಟಮಿನ್ ಎ ದಿಂದ ಏನ್ ಬರ್ತೈತಿ ಹೇಳು ಅಂತಂದ್ರೆ, ವಿಟಮಿನ್ ಎ ನಿಂದ ಏನಾಕತ್ತಿ ಇದು ಏನಪ್ಪಾ, ಇರುಳು ಕುರುಡುತನ ಬರ್ತೈತಿ.
1: ಹೌದು ನೋಡಪ್ಪ, ಕಡಿಮೆ ಇತ್ತಂದ್ರ ರಾತ್ರಿ ಕಣ್ ಕಾಣಿಸಂಗಿಲ್ಲ.
2: ಹೌದು, ಮತ್ತೆ ನಮ್ಗೆ ಸರಿಯಾಗಿ ಕಣ್ ಕಾಣಬೇಕಂದ್ರೆ ನಾವು ಸರಿಯಾಗಿ ಗಜ್ರಿ, ವಿಟಮಿನ್ ಎ ಸಿಕ್ತಕ್ಕಂತ ಪದಾರ್ಥಗಳನ್ನ ನಾವು ತಿನ್ಬೇಕು, ಅವಾಗ ನಮ್ಮ ಆರೋಗ್ಯ ಸುಧಾರಿಸ್ತೈತಿ.
1: ಈ ಹಳದಿ ಬಣ್ಣದ ಹಣ್ಣು ಏನಿರ್ತಾವ ನೋಡುವ, ಈಗನ್ಕಿ ಮಾವಿನ ಹಣ್ಣಿನ ಸೀಸನ್, ಪಪ್ಪಾಯ, ಗಜ್ರಿ, ಗೆಣಸು, ಪಾಲಕ್, ನುಗ್ಗಿ ಸೊಪ್ಪಿನ ಎಲಿ, ಕೊತ್ತಂಬರಿ, ತುಪ್ಪ, ಹಾಲು, ಮೊಸರು, ಇದ್ರೊಳಗೆಲ್ಲ ಯಥೇಚ್ ವಿಟಮಿನ್ ಎ ಇರ್ತದ. ಇದನ್ನೆಲ್ಲ ಸರಿಯಾಗಿ ಮಕ್ಕಳಿಗೆ ಕೊಡ್ತಾ ಬರಬೇಕು. ಅದ್ರ ಜೊತೆಗೆ ಮಕ್ಕಳಿಗೆ ವಿಟಮಿನ್ ಎ ಕೊರತೆ ಆಗ್ಬಾರ್ದಂತ ಹೇಳಿ ಕೆಲವೊಮ್ಮೆ ಮಕ್ಕಳಿಗೆ ಕೊರತೆ ಇದ್ದಾಗ ವಿಟಮಿನ್ ಎ ಡ್ರಾಪ್ಸ್ ಡಾಕ್ಟರ್ ಹಾಕ್ತಾರ, ಅವ್ರು ಕೇಳಿ ಹಾಕಿಸ್ಕೊಂಡ್ಬರ್ಬೇಕು. ಈಗ ಕುಮಾರ್ ಹೇಳ್ದಂಗ ರಾತ್ರಿ ಕಣ್ಣು ಕಾಣಿಸಂಗಿಲ್ಲಲ್ಲ, ನಾವೆಲ್ಲ ಸಾಲಿ ಪುಸ್ತಕದಾಗ ಓದೇವಲ್ ನಿಶಾಂಧತೆ ಅಂತ ಹೇಳ್ತಿದ್ರು, ರಾತ್ರಿ ಕಣ್ಣು ಕಾಣಿಸಂಗಿಲ್ಲ, ಇರುಳುಗಣ್ಣ ಆಗ್ಬಿಡ್ತಾವ. ಇಲ್ಲಿ
2: ಆಮೇಗ ಹೆಚ್ಚು ವಿಟಮಿನ್ ಏನ್ ಕೊರತೆ ಇತ್ತಂದ್ರ ಈ ಸೋಂಕುಗಳದ್ದು ಒಂದು ಅಪಾಯ ಜಾಸ್ತಿ ಆಕತಿ. ಅದಕ್ಕೆ ಇನ್ಫೆಕ್ಷನ್ ಆಗ, ಅದಕ್ಕೆ ವಿಟಮಿನ್ಗಳು ನಮ್ಗೆ ಯಾವಾಗ್ಲೇ ಕೊರತೆ ಆಗ್ಲಿಲ್ಲ ನೋಡ್ಕೋಬೇಕು.
1: ಸೊಪ್ಪು, ಹಣ್ಣು, ತರಕಾರಿ ಇವನ್ನೆಲ್ಲ ಇದ್ದಂತಹ ಸಮತೋಲನ ಆಹಾರ ತಿನ್ಬೇಕಂತ ಹೇಳ್ತಾರ ನೋಡುವ. ಅದಕ್ಕ ನೀನನ್ಕಿ ಪಚಡಿ ಎಕ್ಸ್ಪರ್ಟ್, ಸಲಾಡ್ ಎಕ್ಸ್ಪರ್ಟ್, ನಿನಗೇನ್ಕಿ ಕೊರತೆ ಆಗಂಗಿಲ್ಲ, ಅದಕ್ಕ ಸ್ಕಿನ್ ಲಕ್ಕ ಲಕ್ಕ ಅಂತದ.
2: ವಿಟಮಿನ್ ಡಿ ಕೊರತೆ ಇದ್ರು ಮೂಳೆಗಳ ದೌರ್ಬಲ್ಯ ಬರ್ತದೆ.
0: ಹೌದು ಹೌದು
1: ಹೌದು.
0: ಈಗ ಸ್ವಲ್ಪ 11 ಗಂಟೆ ಅಂದ್ರೆ 12 ಗಂಟೆ ನಡುಕಿನ ಬಿಸಿಲನ್ನ ಕಾಯಿಸ್ಬೇಕಂತಾರ.
1: ಹೌದು ಹೌದು,
0: ಯಾಕಂದ್ರೆ ವಿಟಮಿನ್ ಡಿ ನಮಗ್ ಸಿಗ್ಲಿ ಅನ್ನೋದಕ್ಕ.
1: ಆ ದೇಹದಾಗ ಏನಾಗ್ತದ, ವಿಟಮಿನ್ ಡಿ ಉತ್ಪಾದನೆ ಆಗುವುದಕ್ಕ ಪ್ರಿಕರ್ಸರ್ ಅಂತಾರ, ಅದು ಶುರು ಆಗ್ತದ. ವಿಟಮಿನ್ ಡಿ ಪರೀಕ್ಷಾ ಮಾಡಿಸ್ಕೊಂಡು ಕೊರತೆ ಇದ್ರ ಡಾಕ್ಟರ್ ಕಡೆ ಗುಳಿಗಿ ಔಷಧ ತಗೋಬೇಕು ನೋಡುವ.
0: ಅಲ್ಲ ಮಾಲಕ್ಕ, ಈ ವಿಟಮಿನ್ ಡಿ ಇದು ಆಹಾರದಾಗ ನಾವ್ ಹೆಂಗ್ ಮಾಡ್ಕೋಬೇಕು, ಅದನ್ನ ಹೆಂಗ್ ಸರಿ ತುಗಿಸ್ಕೋಬೇಕಂತಿ?
1: ಇದು ನೋಡುವ, ವಿಟಮಿನ್ ಡಿ ಮೊದಲನೇದು ಬಿಸಿಲಿಗೆ ಮೈ ಒಡ್ಬೇಕು, ಆಮೇಲೆ ಕೆಲವೊಮ್ಮೆ ಹಾಲು, ಕೆಲವೊಂದು ಆಹಾರ ಪದಾರ್ಥದೊಳಗ, ಮೀನೊಳಗ, ಮೊಟ್ಟೆ ಒಳಗ, ಡೈರಿ ಪದಾರ್ಥದೊಳಗ, ಇವೆಲ್ಲ ವಿಟಮಿನ್ ಡಿ ನಮಗ ಸಿಗ್ತದ. ಆಮೇಲೆ ನಮಗ್ ಯಾವಾಗ ಕೆಲವು ಡ್ರೈ ಫ್ರೂಟ್ಸ್ನಾಗೂ ವಿಟಮಿನ್ ಡಿ ಇರ್ತದ. ಇದು ಆಹಾರದೊಳಗ ನಮಗ ಸರಿ ಆಗಾಕತ್ತಿಲ್ಲ ಅಂದಾಗ ನಾವು ಪರೀಕ್ಷೆ ಮಾಡಿಸ್ಕೊಂಡಾಗ ಡಾಕ್ಟರ್ ಕಡೆ ಸಪ್ಲಿಮೆಂಟ್ ಬರ್ಸ್ಕೊಂಡು ಅವ್ರು ಹೇಳದಂಗ ಹೇಳಿದ ಪ್ರಕಾರ ನಾವು ತಗೋಬೇಕು ನೋಡುವ.
0: ಅಕ್ಕ, ಈಗ ನಾವು ಬಿಸಿಲಿನ ಬಗ್ಗೆ ಮಾತಾಡ್ಲಿಕತ್ತೇವಲ್ಲ, ಬಿಸಿಲು ನೀಡುವ ನಮ್ ಸೂರ್ಯ ಹೋದಿಲ್ಲೋ, ಮತ್ತ ಆ ಸೂರ್ಯನ ಮೇಲೆ ಒಂದು ಚಂದನ್ ಹಾಡು ಓಂ ಚಿತ್ರದಾಗ ಐತಿ, ಅದನ್ನ ಕೇಳೋಣ ಏನೀಗ?

0: ಆಮೇಲೆ ನಾವ್ ಏನಂತ ತಿಳ್ಕೊಂಡಿರ್ತೀವಿ, ನಾವೇನ್ ಬೇಕಾದಂಗ ಊಟ ಮಾಡ್ತೀವಿ ಅಂತ ಅನ್ಕೊಂಡಿರ್ತೀವಿ.
1: ಹೌದು,
0: ಆದ್ರೆ ಎಲ್ಲೋ ಏನೋ ಒಂದು ಕೊರತೆ ಇದ್ದ ಇರ್ತದೆ.
1: ಅಂದ್ರ ನಾವು ಉಣ್ಣೋ ಆಹಾರದಾಗ ಒಂದು ನಿಯಮಿತ ಪದ್ಧತಿನ ಇಟ್ಕೋಬೇಕು. ಒಂದ್ ವಾರದಾಗ ಒಂದ್ ಎರಡ್ ಮೂರ್ ಸಲ ಗಜ್ರಿ ತಿನ್ನೋದು, ಆಮೇಲೆ ಈ ಪಾಲಕ್ಕನ್ನ ಸ್ವಲ್ಪ ಜಾಸ್ತಿ ಯೂಸ್ ಮಾಡೋದು, ಅಂದ್ರ ಪಾಲಕ್ ಹಾಕಿ ನಾವು ಬೇಳೆ ಸಾರ್ ಮಾಡಬಹುದು, ಪಾಲಕ್ ಸೊಪ್ಪಿನ ಪಲ್ಲೆ ಮಾಡಬಹುದು, ಪಾಲಕ್ ಸೊಪ್ಪಿನ ಕಿಚಡಿ ಮಾಡಬಹುದು, ನಾವು ಪಾಲಕ್ ಪನ್ನೀರ್ ಮಾಡಬಹುದು. ಈ ತರನು ಮಾಡಿ ನಾವು ಒಂದು ನಿಯಮಿತ ಬಳಕೆ ಒಳಗ ಬಳಸ್ಕೊಂತಿದ್ರ ವಿಟಮಿನ್ಗಳು ಕಡಿಮೆ ಆಗಲ್ಲ ದೇಹಕ್ಕ.
2: ಈಗ ಮಾಲಾ ಹೇಳಕತ್ತಿದ್ಲಲ್ಲ, ನಮ್ಗೆ ಕೆಲವೊಂದು ಆಹಾರದೊಳಗು ವಿಟಮಿನ್ ಡಿ ಪದಾರ್ಥಗಳು ಸಿಗ್ತವೆ. ಅವು ಏನಪ್ಪಾ ಅಂದ್ರೆ ಈ ಕೊಬ್ಬಿನ ಮೀನುಗಳು, ಯಾರು ಫಿಶ್ ತಿನ್ನರಿದ್ರೆ ಇವನ್ ತಿನ್ಬಹುದು ನಾವು. ಆನಂತರ ಈಗ ಅದರಲ್ಲೂ ಸಾಲ್ಮಾನ್ ಅಂತಂದ ಫಿಶ್ ಬರ್ತೈತಲ್ಲ, ಅದನ್ನ ಹೆಚ್ಚು ಉಪಯೋಗಿಸಿದ್ರೆ ನಮ್ಗೆ ವಿಟಮಿನ್ ಡಿ ನೀಗ್ತದ ನೋಡು.
1: ಆಮೇಲೆ ಮೀನಾ ತಿನ್ನೋದ್ರಿಂದ ನಿಮಗೆ ಒಮೆಗಾ ತ್ರೀನೂ ಸತಕ್ ಸಿಗ್ತೈತಿ.
2: ಆನಂತರ ಮೊಟ್ಟೆಯ ಹಳದಿ ಲೋಳೆ ಏನ್ ಬರ್ತೈತಲ್ಲ, ಅದನ್ನ ತಿನ್ನೋದ್ರಿಂದ ವಿಟಮಿನ್ ಡಿ ಸಿಗ್ತದೆ.
0: ಈ ಸಸ್ಯಾಹಾರಿಗಳಿಗೆ ಏನ್ ಇಲ್ಲ ಇಲ್ಲ ಪಾಕುಂಬಾರ,
2: ಹಾಲ್ ತಗೊಂಡ್ರೆ ಸಿಕ್ಕ ಸಿಕ್ತತಿ. ಸೋಯಾ ನಾವು ಬಳಸೋದ್ರಿಂದ ವಿಟಮಿನ್ ಡಿ ಅದ್ರೊಳಗೆ.
1: ಸೋಯಾ ಹಾಲು
2: ಬಳಸ್ಬೋದು.
1: ಅಲ್ಲ ಅಕ್ಕ, ಈಗ ನಿಮ್ ಮಾವಿನ ಹಣ್ಣು ಅಂದಿ ಆಗ್ಲೆ ಹೇಳ್ಕೊಂತ ಹೇಳ್ಕೊಂತ ನನಗನ್ಕಿ ಬಾಯಾಗ ನೀರ ಬಂತ. ಮತ್ ಈಗನ್ಕಿ ಸೀಸನ್ ಮಾವಿನ ಹಣ್ಣು ಕುಮಾರಣ್ಣ ತಗೊಂಡ್ಬರ್ತೇನೆ ಅಂದಿದ್ದ ತಮ್ಮ ತೋಟದಿಂದ, ತಗೊಂಬಂದಿ ಏನ್ಪ ನೀನ್?
2: ಅಂದ್ರ ತರಬೇಕಂದಿದ್ದೆ, ಇವತ್ತು ತರಕಾಲ
1: ಹೇಳಿ.

0: ನಿಲ್ಲಕ್ಕ ಈ ಮಾತು ಗೊಂಬರ್ತೇನೆ ಅಂತ
1: ಇಲ್ಲ,
0: ಹೇಳಿ
1: ಹೌದಪ್ಪ ಹೌದ
2: ಸರಿಯಾಗಿ ಹಣ್ಣಾಗಿಲ್ಲ ಅಂತಂದ ಹೇಳಿ ನಾನ್ ಬಿಟ್ಟು ಬಂದೆ ಅವನು.
1: ಆತ್ ಬಿಡ್ರಾಕಿ, ಈ ಕುಮಾರ್ ತಂದಿಲ್ಲ ಅಂದ್ರ ಏನಾತ, ನಾ ತಂದೇನಿ ಮಸ್ತ್ 5 ನಿಮಿಷದಾಗ ನಾನು ನೀನು ಸೇರಿ ಸಿಕರ್ಣಿ ಮಾಡೋಣಂತ ಅದ್ರೊಳಗ ಬೆಲ್ಲ ಹಾಕಿಬಿಟ್ರ
0: ಅವನಿಗೆ ಕೊಡೋದು ಬೇಡ
1: ಹೌದು, ಚಪಾತಿ
0: ನೋಡ ಅವಾಗ ನಿನಗ ಶಿಕರ್ಣಿ ಕೊಡೋದು ನಾವು.
3: ರೇಡಿಯೋದಾಗ ನನ್ನ ಫೇವರೇಟ್ ಹಾಡ್ ಬರ್ಲಿಕ್ಕತ್ತೈತಿ, ಈ ಹಾಡ್ ಕೇಳಿ ಮತ್ ನಾವ್ ಮಾತ್ ಮುಂದ್ವರ್ಸೋಣಲ್ಲ.

0: ಈ ಮಶ್ರೂಮ್ ತಿನ್ನೋದ್ರಿಂದನು ವಿಟಮಿನ್ ಡಿ ಸಿಗ್ತದ ನೋಡು.
1: ಹೌದೇನ? ಮಶ್ರೂಮ್ ಬಿಡು
0: ಅದು ಬೆಳಕಿಗೆ ಅಂದ್ರೆ ಬಿಸಿಲಿಗೆ ಚಂದ ಬಿದ್ದಿರ್ಬೇಕು ಅಂತ ಅಣಬೆಗಳನ್ನ.
1: ಅಂದ್ರ ನನಗ್ ಯಾಕ್ ಸೇರಂಗಿಲ್ಲ ಅಂದ್ರ, ಒಂದ್ಸಲ ನಾನು ಅದ್ರದ್ದು ಪಲ್ಯ ಮಾಡಿದ್ದೆ ಮನಕ್ಕ, ಅದ್ ಯಾಕೋ ಏನೋ ಸರಿ ಬರ್ಲಿಲ್ಲ ನನಗ. ನೀನ ಹೇಳದ್ ರೆಸಿಪಿನ
2: ಇದು ನೋಡುವ. ಈ ಮಶ್ರೂಮ್ ಅಂದ್ರ ಈಗ ಮತ್ತ ನೀ ಹೊಲ್ದಾಗ ಏನಾರ ಬೆಳದೈತಿ ಅಣಬೆ ಅಂತ ಹೇಳಿ ಕಿತ್ಕೊಂಡ್ ಬಂದ್ಗಿಂದಿ, ಮತ್ತ ಎಲ್ಲಾ ಅಣಬಿ ತಿನ್ನಾಕ್ ಬರಂಗಿಲ್ಲ. ಕೆಲವು ವಿಷಕಾರಿ ಇರ್ತಾವ, ಅಂದ್ರ ಪಾಯ್ಸನಸ್ ಅಂತಾವು, ಡೇಂಜರ್ ಅದಾವ. ಆದ್ರ ನೀವು ಮಾರ್ಕೆಟ್ನಾಗ ಹೋದಾಗ ಈ ಸೂಪರ್ ಮಾರ್ಕೆಟ್ ಪ್ಯಾಟಿ ಒಳಗ ಪೊಟ್ಟಣದೊಳಗ್ ಬರ್ತಾವ ನೋಡು, ಅದು ಸರ್ಟಿಫಿಕೇಟ್ ಇರ್ತೈತ ಅದಕ್ಕೆ, ತಿನ್ನೋ ಬಟನ್ ಮಶ್ರೂಮ್ ಅಂತಾರ ಅದಕ್ಕೆ. ಈ ಬಟನ್ ಮಶ್ರೂಮ್ಗಳು ಸಿಗ್ತಾವ, ಮತ್ತ ಆಯ್ಸ್ಟರ್ ಮಶ್ರೂಮ್ ಅಂತ ಇರ್ತಾವ, ಅವು ತಿನ್ನೋ ಮಶ್ರೂಮ್ ಅಂತ ಹೇಳಿ ನಮಗ ಪಕ್ಕಾ ಗೊತ್ತಿದ್ದಾಗ ಅವ್ನ ತಗೊಂಬರ್ಬೇಕು. ಈ ಮಶ್ರೂಮ್ ಅನ್ನ ಸಿಕ್ಕಾಪಟ್ಟಿ ಬೇಯಿಸೋ ಹಂಗಿಲ್ಲ ನೋಡು. ನೀನು ಕಬ್ಬಣ ತವಿ ತಗೋ, ಸ್ವಲ್ಪ ಎಣ್ಣೆ ಹಾಕು, ಆಮೇಲೆ ಅದ್ರೊಳಗೆ ಸ್ವಲ್ಪ ಉಳ್ಳಾಗಡ್ಡಿ ಹಾಕು, ಒಂಚೂರು ಟೊಮ್ಯಾಟೊ ಬೇಕಾದ್ರೆ ಹಾಕು. ಈ ಮಶ್ರೂಮ್ ಎಲ್ಲ ಸ್ವಚ್ಛಕ್ಕೆ ತೊಳೆದು ಕತ್ ಮಾಡಿ ಅದ್ರೊಳಗೆ ಹಾಕ್ಬಿಡ, ನೀರ್ ಹಾಕ್ಬೇಡ, ಯಾಕಂದ್ರ ಅದ್ರೊಳಗೆ ಬಹಳಷ್ಟು ಅಣಬಿ ಒಳಗ ನೀರಿನ ಅಂಶ ಇರ್ತದ, ಅದು ನೀರ್ ಬಿಟ್ಟು ಬಿಡ್ತದ. ಸ್ವಲ್ಪ ಖಾರದ ಪುಡಿ ಅಥವಾ ಬಳ್ಳೊಳ್ಳಿ ಜಜ್ಜ ಹಾಕು, ಇಷ್ಟು ಸ್ವಲ್ಪ ನಿನಗ ಏನ್ ಮಸಾಲೆ ಸೇರ್ತಾವ ನೋಡು ಅದನ್ನ ಹಾಕ್ಬಿಟ್ರ 7-8 ನಿಮಿಷದಾಗ ಪಲ್ಯ ಗರಮ ಗರಂ ರೆಡಿ ನೋಡು.
1: ಹಂಗಾರ ನನಗೀಗ ಗೊತ್ತಾತ
0: ಚಲೋ ಮಾಡ್ತಾಳೆ
1: ಕುಮಾರಣ್ಣ, ನನಗೆ ಗೊತ್ತಾತ. ಯಾಕೆ ಹೇಳಿ, ನಾ ಲಾಸ್ಟ್ ಟೈಮ್ ಅಣಬಿ ಅದು ಮಶ್ರೂಮ್ ಪಲ್ಯ ಮಾಡಿ ಅದಕ್ಕೆ ಒಂಚೂರು ಜಾಸ್ತಿ ನೀರ್ ಹಾಕ್ಬಿಟ್ಟಿದ್ದೆ.
2: ಅಯ್ಯೋ ಅದಕ್ಕೆ ಹಾಕಬಾರದು.
1: ಚಲೋ ಆತು ಮಾಲಕ್ಕ ನೀಗ ಹೇಳಿದ್ದ.
2: ಬಿಟ್ಟ ಮೇಲೆ ಸ್ವಲ್ಪ ಬೇಕಾದ್ರೆ ಹಾಕೋಬಹುದು.
0: ಅನಂತರ ಈ ಕ್ಯಾಲ್ಸಿಯಂಗೆ ನಮಗ ದೇಹಕ್ಕೆ ಅವಶ್ಯಕತೆ ಅದನ್ನ, ಇದನ್ನ ಸಹ ನಾವು ಆಹಾರದಿಂದ ನಾವು ಇದನ್ನ ಪೂರೈಸ್ಕೋಬಹುದು. ಈಗ ಹಾಲು ಜಾಸ್ತಿ ಕುಡಿಯೋದ್ರಿಂದ, ಮತ್ತೆ ಎಳ್ಳು ರಾಗಿ, ಅನಂತರ ಈ ಮೊಸರು ಚೀಸ್ ಇವುಗಳನ್ನ ಬಳಸೋದ್ರಿಂದ ಇವುಗಳಲ್ಲಿ ನಮ್ಗೆ ಹಸಿ ತರಕಾರಿಗಳಲ್ಲಿ ಇವುಗಳನ್ನ ನಮ್ಗೆ ಕ್ಯಾಲ್ಸಿಯಂ ಆಗಿ ದೊರಕ್ತದೆ. ಈ ಪಾಲಕ್ ಸೊಪ್ಪಾಗ್ಲಿ ಇಂಥವೆಲ್ಲ ಬಳಸೋದ್ರಿಂದ ಕ್ಯಾಲ್ಸಿಯಂ ನಮ್ಮ ದೇಹಕ್ಕೆ ಒದಗ್ತದ ನೋಡು.
2: ಕ್ಯಾಲ್ಸಿಯಂ ಬನ್ಕಿ ನಮ್ಮ ಎಲುಬುಗಳು ಗಟ್ಟಿ ಆಗ್ಲಿಕ್ಕೆ ಕ್ಯಾಲ್ಸಿಯಂ ನಮಗ್ ಬೇಕಬೇಕು. ನಾವೇನ್ ದಿನ ಜೋಳದ ರೊಟ್ಟಿ ತಿಂತೇವಲ್ಲ, ಅದ್ರೊಳಗನ್ಕಿ ಕ್ಯಾಲ್ಸಿಯಂ ಇದ್ದ ಇರ್ತದ. ಈ ರಾಗಿ ಒಳಗೂ ಜಾಸ್ತಿ ಇರ್ತದ, ರಾಗಿ ಒಳಗನ್ಕಿ ಬಹಳ ಇರ್ತದ. ಇವನ್ನೆಲ್ಲ ನೋಡುವ, ಒಂದ ತರದ ರೊಟ್ಟಿ ತಿನ್ನೋಕ್ಕಿಂತ ಬದ್ಲಿ ಮಾಡ್ಕೊಂತ ಇರ್ಬೇಕು ಅಂತ. ಆಮೇಲೆ ರಾಖಿ
0: ಇದು ಹೆಚ್ಚು ರಾಗಿ ಬಳಸ್ಬೇಕು ನೋಡು, ರಾಗಿ ರೊಟ್ಟಿ ತಿನ್ನೋದ್ರಿಂದ ಕ್ಯಾಲ್ಸಿಯಂ ಜಾಸ್ತಿ.
2: ಹೌದು, ಯಾರಿಗೆ ಕಮ್ಮಿ ಐತಿ ಅಂದವ್ರು ಸ್ವಲ್ಪ ಜಾಸ್ತಿ ಬಳಸ್ಬೇಕು. ಈಗ ರಾಗಿ ಮುದ್ದಿ ಮಾಡೋದು ಕೆಲವರಿಗೆ ಕಷ್ಟ ಅನಿಸ್ಬಹುದು, ಅದಕ್ಕೊಂದ್ ಹದ ನೋಡಿ ಕಲ್ಕೋಬೇಕು. ಹೌದಿಲ್ಲ ರಾಖಿ?
1: ನಾನು ನನ್ಗ ಕಷ್ಟನ ಐತಿ, ನಾ ರಾಗಿ ಮುದ್ದಿ ಮಾಡೋದಿಲ್ಲ. ಉಪ್ಪಿಟ್ಟು ಮಾಡಿರ್ತೇನಿ, ರಾಗಿ ರೊಟ್ಟಿ ಮಾಡ್ತೇನಿ, ರಾಗಿ ಅಂಬ್ಲಿ ಮಾಡ್ತೇನಿ.
2: ನೀ ಉಪ್ಪಿಟ್ಟು ಮಾಡೋದು ಹೆಂಗವಾ? ನನಗನ್ಕಿ ಉಪ್ಪಿಟ್ಟು ನಾ ಒಮ್ಮೆ ಮಾಡೇ ಇಲ್ಲ ನೋಡು.
1: ಉಪ್ಪಿಟ್ಟು ಮಾಡ್ಬೇಕಾರ ಸ್ವಲ್ಪ ತ್ರಾಸ ಅನಿಸ್ತೈತಿ, ಇಲ್ಲ ಅನ್ನಂಗಿಲ್ಲ. ಯಾಕಂದ್ರೆ ಹಿಟ್ಟದು ಬಹಳ ಎಲ್ಲ, ನೀವೇನ್ ಸಾದಾ ಉಪ್ಪಿಟ್ಟು ಮಾಡ್ತೀರಿ ನೋಡ್ರಿ, ರವಾದ ಉಪ್ಪಿಟ್ಟು ಎಲ್ಲಾ ಸೇಮ್ ಅದೇ ಪ್ರೊಸೆಸ್ನಾಗ ಮಾಡೋದು. ಆದ್ರ ಇದನ್ನ ನೀವು ಮೊದ್ಲ ಸ್ವಲ್ಪ ಹುರಿದು ನೀರ್ ಹಾಕಿ ಕಲಿಸಿಟ್ಕೊಂಡು ಒಗ್ಗರಣಿ ಒಳಗ್ ಹಾಕ್ಬೇಕಾದ್ರ ಲಘುನ ಕೈ ಹಾಕಿ ತಿರುಗಬೇಕು ನೋಡು.
2: ಇದು ಒಂಥರ ಮುದ್ದಿನ, ಆದ್ರೆ ಉಳ್ಳಾಗಡ್ಡಿ ಹಾಕಿದ ಮುದ್ದಿ ಅನ್ಬಹುದು
1: ಅಷ್ಟೇ. ಮಸಾಲೆ ಮುದ್ದಿ ನೋಡು,
2: ಮಸಾಲೆ
1: ಉಪ್ಪಿಟ್ಟು ಅಂದ್ರೆ ಇನ್ನೊಂದರ ಹೇಳ್ಬೇಕಂದ್ರೆ ಮಸಾಲೆ ಮುದ್ದಿನ.
2: ಹೌದಲ್ಲ, ಅದು ತಿನ್ಲಿಕ್ಕೆ ಬಾಯಿಗೆ ರುಚಿ ಇರ್ತದೆ,
1: ರುಚಿ ಇರತ್ತೆ.
2: ಮ್ಯಾಲ್ ಸಾರ್ ಬೇಡ, ಮೊರೆ ಮೊಸರು ಹಾಕೊಂಡು ತಿನ್ನಿ.
1: ಒಂದ್ ಸ್ಪೂನ್ ತುಪ್ಪ ಹಾಕೊಂಡ್ಬಿಟ್ರನ್ಕಿ, ಆಮೇಲೆ ಒಂಚೂರು ಲಿಂಬೆಹಣ್ಣು ಹಿಡ್ಕೊಂಡ್ಬಿಟ್ರನ್ಕಿ ಬಹಳ ರುಚಿ ಅನಿಸ್ತೈತಿ ನೋಡು.
2: ಅಯ್ಯ ಅಂದಂಗ ರಾಖಿ, ನೀನು ಹೇಳ್ತೀನಿ, ನಮ್ಮ ಮನ್ ಪ್ಯಾಟಿಗೆ ಹೋದಾಗ ಮಜಾ ನೋಡ್ವಾ, ರಾಗಿ ಅವಲಕ್ಕಿ ಅಂತ.
1: ಹೌದು,
2: ತಗೊಂಡು ಬಂದಿದ್ದೆ, ಸ್ವಲ್ಪ ನೀರ್ ಹೊಡೆದ್ ಮಾಡಿದ್ರ ಎಷ್ಟು ರುಚಿ
1: ಗೊತ್ತೈತಿ.
2: ಬೇರೆ ಅವಲಕ್ಕಿ ತಿನ್ನಂಗೆ ಇಲ್ಲ, ಹಂಗಾಗಿರ್ತಾವ.
1: ಗೋಧಿ ಅವಲಕ್ಕಿನೂ ಬಂದಿರ್ತಾವ ಮಾಲಕ್ಕ?
2: ಹೌದಲ್ವಾ,
1: ಅವು ಬಂದಿರ್ತಾವ ನೋಡ, ಅವು ಚಲೋ ಆಗ್ತಾವ. ಸ್ನಾಕ್ಸ್ ಸಂಜೆ ಹೊತ್ತಿಗೆ ಚಾ ಕುಡಿಬೇಕಾದ್ರ ಅದನ್ನು ಮಾಡಿ ನೀವು ಡಬ್ಬಿ ಒಳಗ್ ಹಾಕಿಟ್ಕೊಂಡ್ರ ಅದನ್ನು ಉಪಯೋಗ ಮಾಡಬಹುದು.

0: ಮಕ್ಕಳು ರಾಗಿದು ಉಪ್ಪಿಟ್ಟು ಮುದ್ದಿ ತಿನ್ನಂಗಿಲ್ಲ ಅಂದ್ರೆ ಈ ಅವಲಕ್ಕಿ ಕೊಡಬಹುದು. ಮತ್ತ ನೋಡು, ಈ ಕೇರಳ ಮಂದಿ ಇಡಿಯಪ್ಪಂ ಅಂತ ಮಾಡ್ತಾರೆ ಕುಮಾರ. ಈ ಇಡಿಯಪ್ಪಂ ಅಂದ್ರೆ ಶಾವ್ಗಿ ನೋಡ್ಪ ಒಂಥರ. ಏನಂದ್ರೆ ಸ್ವಲ್ಪ ರಾಗಿ ಹಿಟ್ಟು ಹುರ್ಕೊಂಡು ಸ್ವಲ್ಪ ಬಿಸಿನೀರ್ ಕಾಸಿ ಅದನ್ನ ಮೊದಲ ಮಿದ್ಕೋಬೇಕು ರಾಗಿ. ಮಿದ್ಕೊಂಡು ಅದನ್ನ ಇಡ್ಲಿ ಪಾತ್ರೆ ಒಳಗಿಟ್ಟು ಸ್ಟೀಮ್ ಮಾಡ್ಕೋಬೇಕು. ಆ ಮುದ್ದಿನ ಚಂದಗೆ ನಾದ್ಕೊಂಡು ಉಳ್ಳಿನ ಆ ನಂತರ ಅದನ್ನ ನಾವು ನಮ್ಮ ಚಕ್ಲಿ ಹಚ್ಚಿರ್ತದ ನೋಡು, ಅದ್ರೊಳಗೊಂದು ಸಣ್ಣ ಶೇವ್ ಬೀಳೋದು ಹಚ್ಚಿರ್ತದ, ಶಾವ್ಗಿ ಹಚ್ಚತರ ಆ ಅಚ್ಚನೊಳಗ ಹಾಕೊಂಡು ಮತ್ತ ಅದನ್ನ ಸಣ್ಣ ಸಣ್ಣ ಪ್ಲೇಟ್ ನೊಳಗ ಬಿಟ್ಕೊಂಡು ಅದನ್ನ ಮತ್ತದನ್ನ ಇಡ್ಲಿ ಪಾತ್ರಿ ಒಳಗ್ ಹಾಕಿ ಅದನ್ನ ಉಗಿಯೊಳಗ್ ಬೇಯಿಸ್ಕೊಂಡ್ರ ಈ ರಾಗಿ ಶಾವ್ಗಿ ರೆಡಿ ಆಗ್ತದ. ಅದ್ರೊಳಗ ಹಾಲು ತುಪ್ಪ ಹಾಕೊಂಡಾರ ತಿನ್ಬಹುದು. ಇಲ್ಲಿಕರ ಕೊಬ್ಬರಿ ಹಾಲು ಸಕ್ರಿ ಹಾಕೊಂಡು ತಿನ್ಬಹುದು ನೋಡುವ. ಬೆಲ್ಲಾರ ಇದು ಬಹಳ ಆರೋಗ್ಯಕರ ನೋಡುವ. ಒಮ್ಮೆ ಮಾಡಿ ನೋಡು ತಡಿಯ ರಾಖಿ.
1: ಅಲ್ಲ ಮಲ ಹಂಗಂತ ಇವತ್ತ ಶುರು ಮಾಡ್ಬಿಟ್ಟಿರಿ.
0: ಇವತ್ ಮಾಡಿದ್ರು ಮಾಡೋಣ,
1: ಪ್ರಯೋಗ ಮಾಡಕ್ ಹೋಗ್ಬೇಡ್ರಿ.
2: ಇವತ್ ಬ್ಯಾಡ ತಗೋ ಮಾಲಕ್ಕ, ಇವತ್ ನೋಡು ನಾ ಏನೇನ್ ಅಡಿಗೆ ಮಾಡೇನಿ ಅಂತ ಹೇಳ್ತೇನೆ ನಿನಗ. ಮಜ್ಜಿಗೆ ಐತೆ, ಆಮೇಲೆ ಮೊಸರನ್ನ ಮಾಡೇನಿ, ರಾಗಿ ರೊಟ್ಟಿನ ಮಾಡೇನಿ, ಇದ್ರ ಜೊತೆ ಮತ್ತ ಎಣ್ಣಿ ಕಡಿಮೆ ಬಳಸಿ ನಾನು ಪಾಲಕ್ ಪಲ್ಯ ಮಾಡೇನಿ.
0: ಪಾಲಕ್ ಪಲ್ಯನ ನಾ ಪಾಲಕ್ ಪನ್ನೀರ್ ಅನ್ಕೊಂಡ್ಬಿಟ್ಟಿದ್ದೇನೆ.
2: ಇಲ್ಲ, ಬರೇ ಪಾಲಕ್ದ ಪಲ್ಯ ಮಾಡೇನಿ, ಬ್ಯಾಳಿ ಹಾಕಿ ಮತ್ತ ಇದನ್ನ ಮಾವಿನಕಾಯಿ ಚಟ್ನಿ ಮಾಡೇನಿ, ಕುಮಾರಣ್ಣಗ ಇಷ್ಟ ಅಂತ ಹೇಳಿ.
1: ಅಲ್ಲ ಬರೀ ಊಟದ ಹೇಳಾಕತ್ತಿರಲ್ಲ, ನಾನು ಎಷ್ಟು ಬಿಸಿಲು ಐತಿ ಹೆಂಗ ತಂಪು ಇರ್ಬೇಕಂತ ನಾವ ಯೋಚನೆ ಮಾಡಾಕತ್ತೀನಿ.
2: ಅದಕ್ಕ ಇಷ್ಟ ಅಣ್ಣ ಕುಂತ
1: ಬಿಟ್ಟೆ. ಈ ಬಿಸಿಲು ದಗಿ ದಗಿ ನೋಡ್ತಿರಲ್ಲ,
2: ಇರ್ಲಿ
1: ನೋಡು, ದೇಹನ ನಾವು ತಂಪಾಗಿಸ್ಕೋಬೇಕಂದ್ರ ಏನ್ ಮಾಡ್ಬೇಕಂತ ಯೋಚನೆ ಮಾಡಾಕತ್ತಿದ್ ನಾನು. ಎಷ್ಟು ನೀರು ಕುಡಿದ್ರು ಸಾಲಂಗಿಲ್ಲ, ನೀರ್ ಬೇಕು ಬೇಕು ಅನಿಸ್ತತಿ. ಮತ್ತೆ ಏನ್ ಮಾಡ್ಬೇಕು ಅಂತ, ಈ ಸೌತಿಕಾಯಿ ತಿಂದ್ರ ಆತು, ಈ ಮತ್ತೆ
2: ಇನ್ನೀರು
1: ಮೊಸರು ನಿಂಬೆ ಹಣ್ಣು ಶರ್ಬತ್ ಅಂತ ಹಿಂಗ ಎಲ್ಲ ಏನೇನಾರ ಮಾಡ್ತಿರ್ತಾನ ನೋಡ್ ನಾ, ಒಟ್ಟ ಆದ್ರೂ ತಂಪನಿಸೋಲ್.
2: ಹೌದು, ಮುಂದೆ ಪರಿಹಾರ ಏನ್ ಕಂಡ್ಕೊಂಡಿ ಈಗ?
1: ಅಲ್ಲ ಈಗ ಇಷ್ಟ ಮತ್ತೇನ್ ಮಾಡೋದಿಲ್ಲ. ಈ ಬೇಸಿಗೆ ಕಳೆಯ ಮಟ್ಟನು ಇದು ಸೌತಿಕಾಯಿ ತಿನ್ಬೇಕು, ನಿಂಬೆ ಹಣ್ಣಿನ ಜ್ಯೂಸ್ ಜಾಸ್ತಿ ಕುಡಿಬೇಕು. ಆ ನಂತರ ನಮ್ಗ ದೇಹ ತಂಪಾಗಿರ್ಬೇಕಂದ್ರೆ ನಾವು ಮತ್ತ ಅಂದ್ರೆ ಬಿಸಿಲತ್ನೇ ನಾವು ಜಾಸ್ತಿ ಅಡ್ಡಾಡ್ಬಾರ್ದು.
2: ನಾವೊಂದ್ ಮಾತು ಹೇಳ ಕುಮಾರಣ್ಣ, ಎಲ್ಲಕ್ಕಿಂತ ಮುಂಚೆ ನಾವು ಮನಸ್ಸನ್ನ ಶಾಂತಿ
0: ಇಟ್ಕೋಬೇಕು.
2: ಅನ್ಕೊಂಡ್ ಕುಂತೆ ಅಂದ್ರೆ ನಿನಗ ಅದ ಜಾಸ್ತಿ ಮತ್ತ ಇದು ಫೀಲಿಂಗ್ ಕೊಡ್ತೈತಿ.
0: ಹೌದೌದು, ಮೊಸರು ಮಜ್ಜಿಗೆ
2: ಅದಕ್ಕೆ ಅಂದಿದ್ ನಾ ಈಗ ನಾನು ಪಲ್ಯಗ ಎಣ್ಣೆ ಕಡಿಮೆ ಹಾಕಿ ಮಾಡಿ ಅಂತ ಎದಕ್ ಹೇಳಿದೆ ನಾನು, ಬ್ಯಾಸಗಿ ಕಾಲಕ್ಕ ಎಣ್ಣೆ ಪ್ರಮಾಣ ಒಂಚೂರು ಊಟದಾಗ ಕಡಿಮೆ ಮಾಡ್ಕೋಬೇಕು. ಅದಕ್ಕಂದೆ ಮತ್ ನಾನು ಅಲ್ಲ ಕುಮಾರಣ್ಣ.

0: ಅವನ ಅಣ್ಣಂಕಿ ತಗೊಂಬರ್ಲಿಲ್ಲ. ಅಲ್ಲಿ ತೋಟದಾಗ
1: ಅಷ್ಟೊಂದು
0: ಸೌತಿಕಾಯಿ ಏನ್ ಬಿಡು ನಮ್ಮ ಮನ್ಯಾಗ, ನೀ ಎಳ್ನೀರ್ ತಗೊಂಬರ್ತೇನೆ ಅಂದಿದ್ದಿ.
1: ಅಲ್ಲ ಎಳ್ನೀರ್ ತಂದು ಇಟ್ಟನಲ್ಲ ಹೊರಗ,
0: ಹೊರಗಿಟ್ರೆ ಹೆಂಗ್ ಗೊತ್ತಾಗ್ತೈತಿ ಒಳಗ್
1: ತರಬೇಕು. ನೈಟ್ ಕುಡಿಬಾರ್ದು,
0: ನಾಳೆ ಮಧ್ಯಾಹ್ನ ನಾನು ಮಾಲಕ ಕುಡಿತೇವಿ.
2: ನೀನ್ ರಾಖಿ ಜಗಳಕ್ ನಿಂತ್ ಬಿಟ್ಟಿ ಅಲ್ಲವ
0: ಬಿಡುವ, ಏನ್ ಹೇರು ತಂದ ಕೊಡೋದಿಲ್ಲ ಮಾಲಕ, ಅದಕ್ಕಂದೆ ನಾನು.
2: ಹೌದಲ್ಲ, ಮತ್ತೆ ನಾಳೆ ಪಕ್ಕ ಎಳ್ನೀರ್ ಒಡ್ಕೊಂಡು ಕುಡಿಯುವಂತೆ.
0: ಮಧ್ಯಾಹ್ನ ಬರಿ ಬರಿ ಲಘು ಬರಿ ಹಂಗಾರ.
1: ಅಲ್ಲ ಊಟ ಟೈಮ್ ಆತ,
0: ಊಟ ಟೈಮ್ ಆತ
1: ನೋಡಿ
0: ಬರಿ ಬರಿ. ನಾ ಡೈನಿಂಗ್ ಟೇಬಲ್ ಅಂಕಿ ರೆಡಿನ ಇಟ್ಟೇನಿ ಬರಿ.
1: ಡಿನ್ನರ್ ಟೈಮ್,
2: ಡಿನ್ನರ್ ಟೈಮ್.
3: ಬಳಿರೆ ಲಾಡು ಸಾಲು, ಮಹದೇಣಿ ಹೋಳಿಗೆಗಳು, ಭಲೆ ಜಿಲೇಬಿ ಮೊದಲು.
4: ಭಾಗವಹಿಸಿದ್ದವರು ಮಾಲಾ ಸಾಮ್ರಾಣಿ, ಕುಮಾರ್ ಅಗಡಿ ಹಾಗೂ ರಾಖಿ ಹಾನ್ಗಲ್. ಊಟದೊಂದಿಗೆ ಬದುಕಿನ ಮಾತು ಡಿನ್ನರ್ ಟೈಮ್ ಪ್ರಸಾರವಾಯಿತು. ಸಂಕಲನ ರಾಖಿ ಹಾನ್ಗಲ್. ಮತ್ತೆ ಮುಂದಿನ ವಾರ ರಾತ್ರಿ 9:30 ಡಿನ್ನರ್ ಟೈಮ್.

ಆಕಾಶವಾಣಿ ಧಾರವಾಡ. ಕೇಳುಗರೆ, ನಾಳೆ ಬೆಳಿಗ್ಗೆ 8:30 ಬಾನುಲಿ ಭಿತ್ತಿಯಿಂದ ನುಡಿಚಿತ್ರ ಸಾಂಸ್ಕೃತಿಕ ಧ್ವನಿ ಧಾರವಾಡ ಆಕಾಶವಾಣಿ. ರಚನೆ ಮತ್ತು ಪ್ರಸ್ತುತಿ ಮಾಯಾರಾಮನ್. ನಾಳೆ 9:30 ಸಿನಿಕ್ವಿಜ್ ನಂದನ ಕಾರ್ಯಕ್ರಮ ಕೇಳುವಿರಿ.

ಆಕಾಶವಾಣಿ ಧಾರವಾಡ. ಈಗ ಜನಪದ ವೈವಿಧ್ಯ ಕಾರ್ಯಕ್ರಮ. ತುಮ್ಮರಗುದ್ದಿಯ ಮರೆಪ್ಪದಾಸರ್ ಹಾಗೂ ವೆಂಕಪ್ಪದಾಸರ್ ಅವರಿಂದ ತತ್ವಪದ.

ಸಂಗೊಳ್ಳಿಯ ಸಿದ್ದಪ್ಪ ಮರೆಯಪ್ಪ ಹಿತ್ತಲಮನಿ ಹಾಗೂ ಸಂಗಡಿಯರಿಂದ ಸಂಪ್ರದಾಯ ನಿವಾದನ ಕೇಳಿದಿರಿ. ಇನ್ನು ಮುಂದೆ ಕೇಳೋಣ ಕಲ್ಲೊಳ್ಳಿಯ ಮಹಾಂತೇಶ್ ಹನುಮಂತ ಹೂಗಾರ್ ಹಾಗೂ ಸಂಗಡಿಗರಿಂದ ಸಂಬಾಳ ವಾದನ.

ಕಲ್ಲೋಳಿಯ ಮಹಾಂತೇಶ ಹೂಗಾರ್ ಮತ್ತು ಸಂಗಡಿಗರಿಂದ ಸಂಬಾಳ ವಾದನ ಕೇಳಿದಿರಿ. ಇನ್ನು ಮುಂದೆ ರಾಯಭಾಗ ತಾಲೂಕಿನ ಹಂದಿಗುಂದದ ಮಹಾದೇವಿ ಬೋರವ್ವ ದೇವರವರ್ ಮತ್ತು ಸಂಗಡಿಗರಿಂದ ಗೀಗೀ ಪದ.

0: ಬೀಳತ ಹೋಗತೈತಿ ನಿರ್ಧಾರ, ಬೀಳತೈತಿ ಪೇರ, ಬೀಳತೈತಿ ಪೇರ.
1: ರಾಯಬಾಗ ತಾಲೂಕು ಹಂದಿಗುಂದದ ಮಹಾದೇವಿ ಬೋರವ್ವ ದೇವರವ್ವರ್ ಹಾಗೂ ಸಂಗಡಿಗರಿಂದ ಗೀಗೆ ಪದ ಕೇಳಿದಿರಿ. ಜನಪದ ವೈವಿಧ್ಯ ಕಾರ್ಯಕ್ರಮ ಇಲ್ಲಿ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
2: ಪತಿಗಳಾದ ಶ್ರೀ ಸಿ ಪಿ ರಾಧಾಕೃಷ್ಣನ್ ಅವರು ಭಾಗವಹಿಸಿದ ವಿಶ್ವವಿದ್ಯಾಲಯ BDT ಕಾಲೇಜ್ ಆಫ್ ಇಂಜಿನಿಯರಿಂಗ್ ದಾವಣಗೆರೆ 75 ವರ್ಷದ ಅಮೃತ ಮಹೋತ್ಸವದ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ.

ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ, ಸಮಯ 11 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಹಿಂದಿಯಲ್ಲಿ ವಾರ್ತೆಗಳು ದಿಲ್ಲಿ ಕೇಂದ್ರದಿಂದ.

time is by 11.